ನಮಸ್ತೆ, ಇದು ಆಕಾಶವಾಣಿ ವಿದ್ ಭಾರತಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 27ನೇ ದಿನ, ಎಂದರೆ ಸೆಪ್ಟೆಂಬರ್ ತಿಂಗಳ 18ನೇ ತಾರೀಕು 2026ನೇ ಇಸವಿ ಶುಕ್ರವಾರ. ಸಮಯ ಆಗಿದೆ 5:58:32. ಆತ್ಮೀಯ ಕೇಳುಗರಿಗೆಲ್ಲ ಲತಾ ಕೇಟಿ ಮಾಡುವ ನಮಸ್ಕಾರಗಳು. ಈ ದಿನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮಹಾರಾಷ್ಟಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಮುಂಬೈ

ಪುನಾವಾಲಾ ಮತ್ತು ಪುಣೆಯಲ್ಲಿ ನಡೆಯಲಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಂಗಳೂರಿನಲ್ಲಿ ಇಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಪಡೀಲ್ನಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದಲ್ಲಿ ಸಂಪುಟ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಪ್ರಮುಖವಾಗಿ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 14 51 ಏರಿಕೆಯಾಗಿದೆ ಎಂದು ಕೇಂದ್ರ ಭೂವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಕಾಫಿ ಬೆಳೆಗಾರರ ತಾಂತ್ರಿಕ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ರತೀಶ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರದಲ್ಲಿ ನಾಳೆ ನಡೆಯಲಿರುವ 3 ಪ್ರಜಾಸೇವಾ ಅಭಿಯಾನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಅರ್ಜಿಗಳಿಗೆ ಆದ್ಯತೆ ಮೇರೆಗೆ ಸ್ಥಳದಲ್ಲೇ ಪರಿಹಾರ ಒದಗಿಸಬೇಕು ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ 13 ಮಹಾನಗರ ಪಾಲಿಕೆಗಳನ್ನು ಡಿಜಿಟಲೀಕರಣಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ಪಾಲಿಕೆಗಳ ಎಲ್ಲಾ ಸೇವೆಗಳು ಹಾಗೂ ಅಗತ್ಯ ಮಾಹಿತಿಗಳು ಸಾರ್ವಜನಿಕರಿಗೆ ಸುಲಭವಾಗಿ ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತೀಯ ವಾಯುಪಡೆಯ ಮಿಗ್-29 ಯುದ್ದ ವಿಮಾನ ಪೈಲಟ್ನ ತಪ್ಪಿನಿಂದಾಗಿ ಇಳಿಯುವ ವೇಳೆ ಅಪಘಾತಕ್ಕೀಡಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ವಿಡಿಯೋ ನಕಲಿಯಾಗಿದ್ದು, ಪ್ರಸಾರವಾಗುತ್ತಿರುವ ದೃಶ್ಯಗಳು ವಾಸ್ತವವಾಗಿ ವಿಡಿಯೋ ಗೇಮ್ಗೆ ಸೇರಿದ್ದಾಗಿದೆ ಎಂದು ಸ್ಪಷ್ಟಪಡಿಸಿದೆ. 2016 ಬಳಿಕ ಇದೇ ಮೊದಲ ಬಾರಿಗೆ ಮೇಘಾಲಯದ ಶಿಲಾಂಗ್ನಲ್ಲಿ ಈಶಾನ್ಯ ವಲಯ ಅಂತಾರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೆಯುತ್ತಿದೆ. ಇದೇ 19 ಪಂದ್ಯಾವಳಿ ನಡೆಯಲಿದೆ ಎಂದು 8 ಈಶಾನ್ಯ ರಾಜ್ಯಗಳ 250 ಹೆಚ್ಚು ಆಟಗಾರರು ಭಾಗವಹಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ನಮಸ್ತೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಇದೀಗ ನಮ್ಮ ನಿಲಯದಿಂದ ಇವತ್ತು ಯಾವ ಯಾವ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ ಅಂತ ಹೇಳಿ ಪರಿಚಯವನ್ನು ಮಾಡಿಕೊಡುವಂತಹ ಸಮಯ. 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಆಲಿಸಬಹುದು. ಅದಾದ ನಂತರ 7:15 ಶುಭೋದಯ ಕರ್ನಾಟಕದಲ್ಲಿ ಎಂದಿನಂತೆ ಕನ್ನಡ ರತ್ನ ಭಂಡಾರ ಭಾವಗೀತೆಗಳು, ನಂತರ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 9:00 ಇಂದಿನ ವಿಶೇಷ, 9:30 ಪ್ರಾಯೋಜಿತ ಕಾರ್ಯಕ್ರಮ ಪಿಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮ ಇದಾಗಿದೆ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:32 ಇಂದಿನ ವಿಶೇಷ ಮುಂದುವರಿಯುತ್ತೆ. 10:02 ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳಬಹುದು. 11:30 ಕಲಾಭಾರತಿ, 12:00 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 12:05 ಕರೆಗೊಂದು ಹಾಡು ಕಾರ್ಯಕ್ರಮ. 1:02 ಕನ್ನಡ ಚಿತ್ರಗೀತೆಗಳನ್ನ ಆಲಿಸಬಹುದು. 1:20 ಸಿನಿ ಕ್ವಿಜ್ ಈ ದಿನದ ವಿಶೇಷ ಕಾರ್ಯಕ್ರಮ. 2:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:15 ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ ಇದಾಗಿದೆ. 2:40 ಚಿತ್ರತಾಣ ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 3:00 ಸಖಿ ಸಹೇಲಿ ಕಾರ್ಯಕ್ರಮವನ್ನು ಆಲಿಸಬಹುದು. 4:00 ಪರಿಮಳ, ನಂತರ 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳಬಹುದು. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:30 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುತ್ತೆ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಚಾನ. 6:40 ಕೇಳಿ ಪ್ರದೇಶ ಸಮಾಚಾರ. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನ ಮುಂದುವರಿಯುತ್ತೆ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:30 ಪ್ರಾಯೋಜಿತ ಕಾರ್ಯಕ್ರಮ ಪಿಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 7:32 ಕಗ್ಗದ ಸಿರಿ

ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 7:45 ಸೇಫ್ ಡೈನಲ್ಲಿ ಗಹನ ಭಜನ ಮುಂದುವರಿಯುತ್ತೆ. 8:02 ಯುವ ಧ್ವನಿ. 9:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಆಲಿಸಬಹುದು. 9:15 ಹಿಂದಿ ಮೆಲೋಡಿಸ್. ಅದಾದ ನಂತರ 10:02 ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ಈ ದಿನದ ಕಾರ್ಯಕ್ರಮಗಳ ಪರಿಚಯ.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಆತ್ಮೀಯ ಕೇಳುಗರಿಗೆಲ್ಲ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಬೆಳಗಿನ ಪ್ರಸಾರದ ಆರ್ಜಿ ಲತಾ. ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ಧೈರ್ಯ ಅನ್ನೋದು ಮೂಲ, ಶಕ್ತಿ ಹಾಗೆ ಸ್ಫೂರ್ತಿ. ಧೈರ್ಯದ ಬಗ್ಗೆ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಾಗಬಹುದು. ಮೊದಲಿಗೆ ಕೇಳಿ ಎಸ್ ಜಾನಕಿಯವರು ಧ್ವನಿಯಾಗಿರುವಂತಹ ಗೀತೆ, ವಿಜಯ ನಾರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಭಕ್ತಿಗೀತೆ.

ಅಂಜಿಕೆಯುಳ್ಳವಗೆ ಅಂಜಿಕೆಯಾಯಿತು, ಅಂಜಿಕೆ ಇಲ್ಲದವಗೆ ಭಯವಿಲ್ಲ, ಕಾಯಕ್ಕೆ ಶೋಕವಿಲ್ಲ, ಜೀವಕ್ಕೆ ಮರಣವಿಲ್ಲ. ಕೂಡಲ ಸಂಗಮ ದೇವರ ನೆನೆವಂಗೆ ಧೈರ್ಯವೇ ಕವಚ ಅಂತ ಹೇಳಿದ್ದಾರೆ ನಮ್ಮ ಬಸವಣ್ಣನವರು. ಶರಣರ ದೃಷ್ಟಿಯಲ್ಲಿ ಧೈರ್ಯ ಎಂಬುದು ಭಕ್ತಿಯಿಂದ ಉಂಟಾಗುವಂತಹ ಆಂತರಿಕ ಶಕ್ತಿ. ಕಷ್ಟ ನಷ್ಟಗಳಿಗೆ ಹೆದರದೆ ಸತ್ಯದ ಹಾದಿಯಲ್ಲಿ ನಡೆಯೋದೇ ನಿಜವಾದ ಧೈರ್ಯ ಅಂತ ಹೇಳಿದ್ದಾರೆ. ಈಗ ಕೇಳಿ ಬಿ ಕೆ ಸುಮಿತ್ರಾ ಅವರು ಧ್ವನಿಯಾಗಿರುವಂತಹ ಗೀತೆ, ವಿಜಯ ನಾರಸಿಂಹ ಅವರ ರಚನೆ, ಎಲ್ ಕೃಷ್ಣನ್ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಒಂದು ಶ್ಲೋಕ ಹೀಗೆ ಹೇಳುತ್ತೆ, ಧೈರ್ಯಮ್ಯಸ್ಯ ಪಿತಾ ಕ್ಷಮಾ ಚ ಜನನಿ ಶಾಂತಿಶ್ಚಿರ ಗೇಹಿನಿ ಸತ್ಯಂ ಸೂನುರಯಂ ದಯಾ ಚ ಭಗಿನಿ ಭ್ರಾತಾ ಮನಃ ನಿಗ್ರಹ ಶಯ್ಯಾ ಭೂಮಿತಲಂ ದಿಶೋಪಿ ವಸನಂ ಜ್ಞಾನಾಮೃತಂ ಭೋಜನಂ ಏತೆ ಯಸ್ಯ ಕುಟುಂಬಿನೋ ವದ ಸಖಿ ಕಸ್ಮಾದ್ ಭಯಂ ಯೋಗಿನಃ. ಅಂದರೆ ಯಾರಿಗೆ ಧೈರ್ಯವೇ ತಂದೆ, ಕ್ಷಮೆಯೇ ತಾಯಿ, ಶಾಂತಿಯೇ ಹೆಂಡತಿ, ಸತ್ಯವೇ ಮಗ, ದಯೆಯೇ ತಂಗಿ ಮತ್ತು ಮನೋ ನಿಗ್ರಹವೇ ಸಹೋದರನಾಗಿ ಇರುತ್ತೋ ಅಂತಹ ವ್ಯಕ್ತಿಗೆ ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ಭಯ ಇರೋದಿಲ್ಲವಂತೆ. ಅಂದರೆ ಸಾಧನೆಗೆ ಧೈರ್ಯವೇ ಮೂಲ ಎಂಬ ಒಂದು ಸಾರವನ್ನು ಈ ಒಂದು ಶ್ಲೋಕ ಹೇಳುತ್ತೆ. ಈಗ ಕೇಳಿ ಎಸ್ ಜಾನಕಿಯವರು ಧ್ವನಿಯಾದಂಥ ಗೀತೆಗೆ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯವಿದೆ.

ಧೈರ್ಯವಿಲ್ಲದ ನರಂಗೆ ಶೌರ್ಯವೇಕಲೆ ಅಣ್ಣ, ಕಷ್ಟ ಬಂದಾಗ ಎದೆಗುಂದದೆ ನಿಲ್ಲುವನೆ ಶ್ರೇಷ್ಠ ಕಾಣ ಸರ್ವಜ್ಞ ಅಂತ ಹೇಳಿದ್ದಾರೆ ನಮ್ಮ ಸರ್ವಜ್ಞವರು ತಮ್ಮ ತ್ರಿಪದಿಯಲ್ಲಿ. ಧೈರ್ಯವಿಲ್ಲದ ವ್ಯಕ್ತಿಗೆ ಎಷ್ಟೇ ಬಲವಿದ್ರೂ ಕೂಡ ಅದು ವ್ಯರ್ಥ ಆಗುತ್ತೆ. ಕಷ್ಟಗಳ ಎದುರು ಎದೆಗುಂದದೆ ನಿಲ್ಲುವುದೇ ಜೀವನದ ಒಂದು ದೊಡ್ಡ ಸಾಧನೆ ಅಂತ ಹೇಳಿದ್ದಾರೆ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆ.

ಎಸ್ ಜಾನಕಿ ಮತ್ತು ಪಿ ವಿ ಶ್ರೀನಿವಾಸ್, ಎ ಪಿ ಕೋಮಲ ಅವರ ಗಾಯನದಲ್ಲಿ, ವಿಜಯ ನಾರಸಿಂಹ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ದಾರಿ ತಪ್ಪಿದ ಮಗ ಚಿತ್ರದಿಂದ ಕೇಳಿದ್ರಿ. ಕಷ್ಟ ಬಂದಲ್ಲಿ ಎದೆಗುಂದದೆ, ಸುಖ ಬಂದಲ್ಲಿ ಹಿಗ್ಗದೆ, ಸಮಚಿತ್ತದಿಂದ ನಡೆಯುವನೇ ಭಕ್ತ ರಾಮನಾಥ. ಆತನ ಧೈರ್ಯವೇ ಆತನ ಗೆಲುವು ಅಂತ ಹೇಳಿದರೆ ಜೇಡರಾದಾಸಿಮಯ್ಯ ತಮ್ಮ ವಚನದಲ್ಲಿ. ಜೀವನದ ಏಳು ಬೀಳುಗಳು ಏನೇ ಬರಲಿ, ಧೈರ್ಯ ಮತ್ತು ಸ್ಥಿರತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಅದೇ ನಮ್ಮ ಜೀವನದ ನಿಜವಾದ ಶಕ್ತಿಯಂತೆ. ಈ ಕೇಳಿ ಮತ್ತೊಂದು.

ಮನವದ್ಯಂ ಅರ್ಘ್ಯಂ ಆನಂದಬಾಷ್ಪಪಾದ್ಯಂ ಅನಿರ್ವಚನೀಯಂ ವಾಚಮನಂ ಸಮರ್ಪಯಾಮಿ. ಸಪ್ತಸ್ವರಸ್ನಾನಂ ಭಕ್ತಿಪೀತಾಂಬರಂ ನಯವಿನಯ ಹರಿದ್ರಾಕುಂಕುಮಂ ಸಮರ್ಪಯಾಮಿ. ಕುಲಕಾಂಕುರಪುಷ್ಪಂ ಗಾನಗಂಧಂ ಶರಣಾಗತಿಯಾಭರಣಂ ಅರಿಷಡ್ವರ್ಗಧೂಪಂ ಸಮರ್ಪಯಾಮಿ. ಜ್ಞಾನದೀಪಂ ದರ್ಶಯ.

ಸತ್ಯದ ಹಾದಿಯಲ್ಲಿ ನಡೆವಂಗೆ ಜಗದ ಭಯವೀಕಯ್ಯ, ಮನದಲ್ಲಿ ಧೈರ್ಯದ ಜ್ಯೋತಿ ಬೆಳಗುತ್ತಿರಲು ಅಜ್ಞಾನದ ಕತ್ತಲೆ ನಿಲ್ಲಬಲ್ಲದೆ. ಸತ್ಯದ ಮಾರ್ಗದಲ್ಲಿ ನಡೆಯುವಂತಹ ವ್ಯಕ್ತಿಗೆ ಆಂತರಿಕ ಧೈರ್ಯವೇ ಬೆಳಕಾಗಿ ಮಾರ್ಗದರ್ಶನವನ್ನ ನೀಡುತ್ತೆ ಅಂತ ಹೇಳಿದರೆ ಚನ್ನಬಸವಣ್ಣನವರು ತಮ್ಮ ವಚನದಲ್ಲಿ. ಈಗ ಕೇಳಿ ಸ್ವಾತಿ ಶಂಕರಿ ಅವರು ಧ್ವನಿಯಾಗಿರುವಂತಹ ಗೀತೆ. ಆರೋಹಣ ಸುಧೀಂದ್ರ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ. ಆದಿಪರ್ವ ಚಿತ್ರದಿಂದ ಇರುವಂತಹ ಗೀತೆ ಇದು.

ಅಂಜಿಕೆ ಉಳ್ಳವಂಗೆ ಆಪತ್ತು ತಪ್ಪದು, ಅಂಜಿಕೆ ಇಲ್ಲದವಂಗೆ ಮರಣವೇ ಇಲ್ಲ. ಭಯವೇ ಭವದ ಮೂಲ, ಅಭಯವೇ ಶೂನ್ಯದ ನೆಲೆ. ಗುಹೇಶ್ವರನ ಶರಣಂಗೆ ಭಯವಿಲ್ಲದೆ ಧೈರ್ಯವೇ ಕವಚ ಅಂತ ಹೇಳಿದರೆ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ. ಕಷ್ಟಗಳಿಗೆ ಎದುರುವವನಿಗೆ ಆಪತ್ತುಗಳು ಬೆನ್ನಟ್ಟಿ ಬರತ್ತಂತೆ. ಮನಸ್ಸಿನಲ್ಲಿ ಭಯವನ್ನು ತೊರೆದು ಧೈರ್ಯ ತಡೆದವನಿಗೆ ಮರಣದ ಭಯ ಎಂದಿಗೂ ಕೂಡ ಇರುವುದಿಲ್ಲವಂತೆ. ಈಗ ಕೇಳಿ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ, ಕಿ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಶ್ರೀ ಕಾಳಿಕಾಂಬಾ ಚಿತ್ರದಿಂದ.

ನಿಂದಂತು ನೀತಿ ನಿಪುಣ ಯದೀನ ಸ್ತುವಂತು ಲಕ್ಷ್ಮೀ ಸಮಾವೇಶತು ಗಚ್ಚತು ವಾ ಯಥೇಷ್ಟಂ ಅದೈವವ ಮರಣಮಸ್ತು ಯುಗಾಂತರೇವ ನ್ಯಾಯಾತ್ ಪತಃ ಪ್ರವೀಚಲಂತಿ ಪದಂನ ಧೀರಃ. ನೀತಿವಂತರು ನಿಂದಿಸ್ಲಿ ಅಥವಾ ಹೊಗಳಲ್ಲಿ, ಸಂಪತ್ತು ಬರ್ಲಿ

ಅಥವಾ ಹೋಗ್ಲಿ, ಮರಣ ಇಂದು ಬರಲಿ ಅಥವಾ ಇನ್ನೊಂದು ಯುಗದಲ್ಲಾದರೂ ಬರಲಿ, ಧೈರ್ಯವಂತರು ಎಂದಿಗೂ ಕೂಡ ಸತ್ಯ ಮತ್ತು ನ್ಯಾಯದ ಮಾರ್ಗದಿಂದ ಹಿಂದೆ ಸರಿಯೋದಿಲ್ಲವಂತೆ. ಅಂತಹ ಒಂದು ನ್ಯಾಯ ಮತ್ತು ಧೈರ್ಯದ ಹಾದಿಯಲ್ಲಿ ನಮ್ಮೆಲ್ಲರ ಜೀವನ ಸುಖಕರವಾಗಿ ಸ್ಥಿರವಾಗಿ ಸಾಗ್ತಾನೆ ಇರಲಿ ಅಂತ ಹೇಳಿ ಆಶಿಸ್ತಾ ನಮ್ಮ ಈ ದಿನದ ನಾದೋಪಾಸನೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಆಪ್ತಮಿತ್ರ ಚಿತ್ರದಿಂದ ಮಧುಬಾಲ ಕೃಷ್ಣ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಇಂದು ಭಾರತೀಯ ವಾಯುಪಡೆಗೆ ಲಘು ಯುದ್ದ ವಿಮಾನ, ತೇಜಸ್ ತರಬೇತಿ ವಿಮಾನಗಳು ಮತ್ತು 40 ಎಚ್ಟಿಟಿ ತರಬೇತಿ ವಿಮಾನಗಳನ್ನು ಹಸ್ತಾಂತರಿಸಲಿದೆ. ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಭಾಗವಹಿಸಲಿದ್ದಾರೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲಾ ಯುಪಿಐ ವಹಿವಾಟುಗಳು ಉಚಿತವಾಗಿ ಮುಂದುವರಿಯಲಿದ್ದು, ಸ್ನೇಹಿತರಿಗೆ ಹಣ ಕಳುಹಿಸಲು, ಅಂಗಡಿಗಳಲ್ಲಿ ಪಾವತಿಸಲು ಅಥವಾ ಯಾವುದೇ ಶುಲ್ಕವಿಲ್ಲದೆ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಲು ಸಾಧ್ಯವಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಭಾರತದ ಜವಳಿ ರಫ್ತು ಆಗಸ್ಟ್ನಲ್ಲಿ 16.1% ಹೆಚ್ಚಳವಾಗಿದ್ದು 29,700 ಕೋಟಿ ರೂಪಾಯಿಗೂ ಅಧಿಕವಾಗಿದೆ. 2026 ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಒಟ್ಟು ಜವಳಿ ರಫ್ತು 143,000 ಕೋಟಿ ರೂಪಾಯಿಗೂ ಅಧಿಕವಾಗಿದ್ದು, ಹಿಂದಿನ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ 10.3% ಬೆಳವಣಿಗೆ ದಾಖಲಿಸಿದೆ. ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯಡಿ ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ನೀರು ಪೂರೈಸಲಾಗುವುದು, ತುಮಕೂರು ಭಾಗದ ಕಾಮಗಾರಿಯನ್ನು 15 ಅಕ್ಟೋಬರ್ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ಭರವಸೆ ನೀಡಿದ್ದಾರೆ. ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ದಿನೇಶ್ ಗೂಳಿಗೌಡ ಅಧ್ಯಕ್ಷತೆಯಲ್ಲಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವೈ ನವೀನ್ ಭಟ್ ತಿಳಿಸಿದ್ದಾರೆ. ಬೆಂಗಳೂರು

ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರಾಯೋಗಿಕವಾಗಿ ಸಂಚಾರ ದಟ್ಟಣೆ ಹೆಚ್ಚಿರುವ ಜಯನಗರದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಅತ್ಯಾಧುನಿಕ ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆ ರೂಪಿಸಲು ಖಾಸಗಿ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದೆ. ಟಿ20 ಪಂದ್ಯದಲ್ಲಿ ನಿನ್ನೆ ರಾತ್ರಿ ದೆಹಲಿಯಲ್ಲಿ ನಡೆದ ಮೂರನೇ ಟಿ20 ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ತಂಡವನ್ನು 127 ರನ್ಗಳಿಂದ ಸೋಲಿಸಿ ಮೂರು ಪಂದ್ಯಗಳ ಸರಣಿಯನ್ನು 3-0 ಅಂತರದಲ್ಲಿ ಗೆದ್ದುಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ September 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. GI ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ನಮ್ಮ ಸರಸ್ ಮೇಳ 2026.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶ್ರೀಲವಂತ್. ಮುಖ್ಯಾಂಶಗಳು. ಮಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ. ಧಾರವಾಡ ಜಿಲ್ಲೆಯಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಪತ್ತೆ. ಕಸಮುಕ್ತ ಭಾರತ ಸ್ವಚ್ಛತೆಯೇ ಸೇವೆ ಪಾಕ್ಷಿಕ ಅಭಿಯಾನಕ್ಕೆ ಚಾಲನೆ. ರಾಷ್ಟ್ರೀಯ ಬಿದಿರು ಮಿಷನ್, ಇಂದು ವಿಶ್ವ ಬಿದಿರು ದಿನಾಚರಣೆ. ಮೇಕ್ ಇನ್ ಇಂಡಿಯಾ ಪ್ರಕಲ್ಪ ಜಾರಿಗೊಂಡು 12 ವರ್ಷ ಪೂರ್ಣ. ಈಗ ವಾರ್ತೆಗಳ ವಿವರ. ಕರಾವಳಿ ಮತ್ತು ಮಲೆನಾಡು ಭಾಗಗಳಿಗೆ ಹೊಸ ರೂಪ ನೀಡಿ ಇಲ್ಲಿನ ಮಾನವ ಸಂಪತ್ತು ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸರ್ಕಾರ ಯೋಜಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಂದು ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಪಾಲ್ಗೊಳ್ಳಲು ನಿನ್ನೆ ರಾತ್ರಿ ಅವರು ಮಂಗಳೂರು ತಲುಪಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. 340 ಕಿಲೋಮೀಟರ್ ಉದ್ದದ ಕರಾವಳಿ ತೀರವಿದೆ. ವಲಸೆ ತಡೆಗಟ್ಟಲು ವಿಶೇಷವಾಗಿ ಯೋಜಿಸಬೇಕಿದೆ. ಡಾ ಕಸ್ತೂರಿ ರಂಗನ್ ವರದಿ ಬಗ್ಗೆ ಭಿನ್ನ ಅಭಿಪ್ರಾಯಗಳಿವೆ. ಚರ್ಚೆಯ ಬಳಿಕ ಶೀಘ್ರ ನಿರ್ಧಾರ ಪ್ರಕಟಿಸಲಾಗುವುದು. ರೈತರ ಸಮಸ್ಯೆ ಚರ್ಚಿಸಲು ವಿಶೇಷ

0: ಅಧಿವೇಶನ ಕರೆಯಲಾಗಿದೆ ಎಂದರು. ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ಸಂಬಂಧಿತ ಇಲಾಖೆಗಳು ಜಂಟಿ ಕಾರ್ಯಾಚರಣೆಯಲ್ಲಿ ಪತ್ತೆ ಹಚ್ಚಿವೆ. ಆ ಪೈಕಿ 12 ಮಕ್ಕಳನ್ನು ಪಾಲಕರ ಸುಪರ್ದಿಗೆ ನೀಡಲಾಗಿದ್ದು 5 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ವಹಿಸಲಾಗಿದೆ. ಹುಬ್ಬಳ್ಳಿ ತಾಲೂಕಿನಲ್ಲಿ 10 ಮಕ್ಕಳು, ಧಾರವಾಡ ತಾಲೂಕಿನಲ್ಲಿ 1 ಮಗು, ಕಲಘಟಗಿ ತಾಲೂಕಿನಲ್ಲಿ 2 ಕಿಶೋರರು, ನವಲ್ಗುನ್ ತಾಲೂಕಿನಲ್ಲಿ 2 ಮಕ್ಕಳು, ಅಣ್ಣಿಗೇರಿ ತಾಲೂಕಿನಲ್ಲಿ 2 ಮಕ್ಕಳು ಸೇರಿ ಒಟ್ಟು 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. ಬಾಲ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಕಾಯ್ದೆ 2016 ಅಡಿ ಮಾಲೀಕರ ವಿರುದ್ದ ಪ್ರಕರಣ ದಾಖಲಾಗಿವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಾಗೂ ರಾಷ್ಟೀಯ ಪೋಷಣ್ ಮಾಸಾಚರಣೆ ಹಿನ್ನೆಲೆ ವಿಜಯನಗರ ಜಿಲ್ಲೆಯ ಗಾದಿಗನೂರಿನಲ್ಲಿ ತಾಯಿ ಮಗುವಿನ ಆರೋಗ್ಯ ಹಾಗೂ ಸ್ತನಪಾನ ಜಾಗೃತಿ ಕಾರ್ಯಕ್ರಮ ಜರುಗಿತು. ಜಿಲ್ಲೆಯ ಮಿಷನ್ ಶಕ್ತಿ ಸಂಯೋಜಕಿ ವಿದ್ಯಾ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ದಿವ್ಯಾ ಮಾಹಿತಿ ನೀಡಿ ಗರ್ಭಿಣಿಯರು, ತಾಯಂದಿರು ಪೌಷ್ಟಿಕ ಆಹಾರ ಸೇವನೆಗೆ ಆದ್ಯತೆ ನೀಡಬೇಕು, ಮಗುವಿಗೆ ತಪ್ಪದೇ ಎದೆಹಾಲು ಉಣಿಸಬೇಕು, ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇದು ವರ್ಧಿಸುತ್ತದೆ ಎಂದರು. ಚಾಮರಾಜನಗರ ತಾಲೂಕು ಹರವೇ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಪೋಷಣ ಮಾಸಾಚರಣೆಗೆ ಚಾಲನೆ ನೀಡಿದರು. ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯ ಸಮಸ್ಯೆ ತೊಡೆದುಹಾಕಲು ತಾಯಂದಿರ ಸಹಕಾರ ಅಗತ್ಯ ಎಂದರು. ಅಕ್ಟೋಬರ್ 2 ಗಾಂಧಿ ಜಯಂತಿವರೆಗೆ ನಡೆಯಲಿರುವ ಸ್ವಚ್ಛತೆಯೇ ಸೇವೆ ಎಂಬ ಪಾಕ್ಷಿಕ ಅಭಿಯಾನಕ್ಕೆ ಪ್ರತಿಜ್ಞಾವಿಧಿ ಸ್ವೀಕರಿಸುವ ಮೂಲಕ ರಾಜ್ಯಾದ್ಯಂತ ಚಾಲನೆ ನೀಡಲಾಗಿದೆ. ನೈರ್ಮಲ್ಯ, ತ್ಯಾಜ್ಯ ವಿಂಗಡಣೆ, ಘನತ್ಯಾಜ್ಯದ ವೈಜ್ಞಾನಿಕ ವಿಲೇವಾರಿ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಯಂ ಪ್ರೇರಣೆಯಿಂದ ಸ್ವಚ್ಛತಾ ಆಂದೋಲನದಲ್ಲಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸಲಾಗುತ್ತಿದೆ. ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಮಂಗಳೂರಿನ ತಣ್ಣೀರುಬಾವಿ ಕಡಲತೀರದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಿದಿರು ಪರಿಸರ ಉಳಿಸಿ ಬದುಕು ಪೋಷಿಸಿ ಎಂಬ ಧ್ಯೇಯದೊಂದಿಗೆ ಗಡಿಯಾಚೆಗೂ ಹಸಿರು ಚಿನ್ನ ಬೆಳೆಸಲು ಪ್ರೇರೇಪಿಸುವ ವಿಶ್ವ ಬಿದಿರು ದಿನಾಚರಣೆ ಇಂದು. ರಾಷ್ಟೀಯ ಬಿದಿರು ಮಿಷನ್ ಬಿದಿರಿನ ಮಹತ್ವ, ಸುಸ್ಥಿರ ಬಳಕೆ ಮತ್ತು ಸಂರಕ್ಷಣೆಯ ಮೂಲಕ ಪರಿಸರ, ಆರ್ಥಿಕತೆ ಹಾಗೂ ಜನಜೀವನ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಬಿದಿರು ಬೆಳೆಸಲು ರೈತರಿಗೆ ಸಬ್ಸಿಡಿ ನೀಡಿ ಪ್ರೋತ್ಸಾಹಿಸುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ಹರಿಹರದ ಬಿದಿರು ಸಂಸ್ಥೆ ಕಾರ್ಯದರ್ಶಿ ಜಬೀಉಲ್ಲಾ ಟಿ.
1: ಬಿದಿರು ಹುಲ್ಲು ಜಾತಿಗೆ ಸೇರಿದ ಸಸ್ಯವೆಂದು ಸರ್ಕಾರವು ಇದರ ಸಾಗಾಟದ ಮೇಲೆ ಇದ್ದ ನಿರ್ಬಂಧನವನ್ನು ಸಡಿಲಿಸಿ ಮಾರ್ಗೋಪಾಯ ಮಾಡಿಕೊಟ್ಟಿದೆ. ಬಿದಿರನ್ನು ಬೆಳೆಸುವ ಮುನ್ನ ಕೆಲವೊಂದು ಸಂಗತಿಗಳನ್ನು ಗಮನಿಸುವುದು ಸೂಕ್ತ. ಮುಳ್ಳು ಬಿದಿರನ್ನು ಹೊರತುಪಡಿಸಿ ಸಾವಿರಾರು ಜಾತಿಯ ಬಿದಿರಿನ ತಳಿಗಳಿದ್ದು ಅದರ ಸೂಕ್ತ ಮಾಹಿತಿಯೊಂದಿಗೆ ನಮ್ಮ ಭೌಗೋಳಿಕ ಮತ್ತು ಮಳೆಯಾಧಾರಿತ ಲಕ್ಷಣಗಳನ್ನು ಗಮನಿಸಿ ಬೆಳೆಸುವುದು ಒಳ್ಳೆಯ ಮಾರ್ಗ. ಕೆಎನ್ ಗಣೇಶಯ್ಯನವರು ತಮ್ಮ ಪುಸ್ತಿಕೆಯಲ್ಲಿ ಒಂದು ಬಿದಿರಿನ ಮೆಳೆಯು 100,000 ಜಾಸ್ತಿ ಎಲೆಗಳನ್ನು ಹೊಂದಿದ್ದು ಸುತ್ತಮುತ್ತಲಿನ ವಾತಾವರಣವನ್ನು ಹೇಗೆ ಸಮತೋಲನವಾಗಿ ಇಡಲು ಸಹಾಯಕ ಎಂದು ದಾಖಲಿಸಿದ್ದಾರೆ. ಕರ್ನಾಟಕವು ಪಶ್ಚಿಮ ಘಟ್ಟದ ಮುಖ್ಯ ಮತ್ತು ಬಹು ವಿಸ್ತೀರ್ಣವಾದ ಪ್ರದೇಶವನ್ನು ಹೊಂದಿದ್ದು ಇದರ ಪರಿಸರದಲ್ಲಿ ಶಮೆ ಅಥವಾ ಡೆಂಡ್ರಾಕ್ಲಮ್ಸ್ ಸ್ಟಾಕ್ಸಿ ಎನ್ನುವ ಬಿದಿರಿಗೆ ಹೇಳಿ ಮಾಡಿಸಿದಂತಹ ವಾತಾವರಣವನ್ನು ಕಲ್ಪಿಸಿದೆ. ಬರಗಾಲವನ್ನು ಮೆಟ್ಟಿ ನಿಲ್ಲುವ ಶುದ್ಧ ಗಾಳಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ತಂಪಾಗಿಸಲು ಸಹಕರಿಸುತ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಜನಸೇವೆಯೇ

0: ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಹೆಜ್ಜೆ ಇರಿಸಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪಗಳ ಕುರಿತ ಒಳನೋಟ ಇಲ್ಲಿದೆ. ಭಾರತದಲ್ಲಿ ತಯಾರಿಸಿ ಭಾರತೀಯ ಸಾಮರ್ಥ್ಯವನ್ನು ಬೆಳೆಸಿ ಜಗತ್ತಿಗೆ ಉತ್ಪನ್ನಗಳನ್ನು ಪೂರೈಸಿ ಎಂಬ ಆಶಯದೊಂದಿಗೆ 2014ರ ಸೆಪ್ಟೆಂಬರ್ 25ರಂದು ಮೇಕ್ ಇನ್ ಇಂಡಿಯಾಕ್ಕೆ ಕೇಂದ್ರ ಸರ್ಕಾರ ಚಾಲನೆ ನೀಡಿತು. ಸುಗಮ ವ್ಯವಹಾರ ಹೂಡಿಕೆ ಆಕರ್ಷಿಸುವ ಮೂಲಕ ಭಾರತವನ್ನು ಸ್ಪರ್ಧಾತ್ಮಕ ಉತ್ಪಾದನಾ ತಾಣವನ್ನಾಗಿಸುವ ಯೋಜಿತ ಪ್ರಯತ್ನದ ಫಲವಾಗಿ ಮೇಕ್ ಇನ್ ಇಂಡಿಯಾದಿಂದ ಮೇಡ್ ಇನ್ ಇಂಡಿಯಾವರೆಗೆ ಜಾಗತಿಕ ಉತ್ಪಾದನೆ ಬ್ರ್ಯಾಂಡ್ ರೂಪ ಪಡೆದುಕೊಂಡಿತು. 2014-15ರಲ್ಲಿ ಇಲೆಕ್ಟ್ರಾನಿಕ್ಸ್ ಉತ್ಪಾದನೆ 1.9 ಲಕ್ಷ ಕೋಟಿ ರೂಪಾಯಿ ಇತ್ತು. 2025-26ರಲ್ಲಿ 13.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಯಿತು. ಇಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗೆ ತಲುಪಿ ಭಾರತ ನಿವ್ವಳ ರಫ್ತುದಾರನಾಗಿ ರೂಪಾಂತರಗೊಂಡಿತು. ಮೇಕ್ ಇನ್ ಇಂಡಿಯಾ ಪ್ರಕಲ್ಪದಡಿ 20 ಲಕ್ಷ ಕೋಟಿ ರೂಪಾಯಿಗಳಷ್ಟು ಉತ್ಪಾದನೆ, 14 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿ ಹಾಗೂ 2.40 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಹೂಡಿಕೆಗಳನ್ನು ಸಾಧ್ಯವಾಗಿಸಿದೆ. ಭದ್ರಾ ಅಚ್ಚುಕಟ್ಟು ಪ್ರದೇಶ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಮಧು ಬಂಗಾರಪ್ಪ ನೇತೃತ್ವದ ಸಮಿತಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಅಕ್ಟೋಬರ್ 2ನೇ ತಾರೀಖಿನವರೆಗೆ ಭದ್ರಾ ಜಲಾಶಯದ ಕಾಲುವೆಗಳಿಗೆ ಕುಡಿಯಲು ನೀರು ಹರಿಸುವ ನಿರ್ಧಾರ ಕೈಗೊಂಡಿದೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸ್ವದೇಶ್ ದರ್ಶನ ಯೋಜನೆ ಅಡಿ ಬೀದರ್ ಕೋಟೆ ಮತ್ತು ಪಾಪನಾಶ ಕೆರೆ ಅಭಿವೃದ್ಧಿಯನ್ನು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಕಾಮಗಾರಿಗೆ ಚಾಲನೆ ನೀಡಿದರು. ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯ ದೇವರಾಜ್ ಅರಸು ಬಡಾವಣೆಯ ವಿಶೇಷ ಚೇತನ ಹೆಣ್ಣುಮಕ್ಕಳ ಶಾಲೆಗೆ ಡಾ ಜಿಎಂ ಸಿದ್ದೇಶ್ವರ್ ಪ್ರಧಾನಮಂತ್ರಿಯವರ 76ನೇ ಜನ್ಮದಿನಾಚರಣೆ ಅಂಗವಾಗಿ ಅಗತ್ಯ ಪರಿಕರ ನೀಡಿದರು. ಚಿತ್ರದುರ್ಗದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಸಂಸದ ಗೋವಿಂದ ಕಾರಜೋಳ್ ಪ್ರಧಾನಮಂತ್ರಿಯವರ ಜನ್ಮದಿನದ ಅಂಗವಾಗಿ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದರು. ಗದಗ ನಗರದ ಶ್ರೀ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ವಿಶೇಷ ಚೇತನರಿಗೆ ಕೇಂದ್ರದ ವಿಶೇಷ ಯೋಜನೆ ಅಡಿ ಸಲಕರಣೆ ನೀಡಿ ಸೇವಾ ಸಂಕಲ್ಪ ಅಭಿಯಾನ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ. ಧಾರವಾಡ ಜಿಲ್ಲೆಯಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಪತ್ತೆ. ಕಸಮುಕ್ತ ಭಾರತ ಸ್ವಚ್ಛತೆಯೇ ಸೇವೆ ಪಾಕ್ಷಿಕ ಅಭಿಯಾನಕ್ಕೆ ಚಾಲನೆ. ರಾಷ್ಟೀಯ ಬಿದಿರು ಮಿಷನ್, ಇಂದು ವಿಶ್ವ ಬಿದಿರು ದಿನಾಚರಣೆ. ಮೇಕ್ ಇನ್ ಇಂಡಿಯಾ ಪ್ರಕಲ್ಪ ಜಾರಿಗೊಂಡು 12 ವರ್ಷ ಪೂರ್ಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05ಕ್ಕೆ ಹಾಗೂ ಸಂಜೆ 6:15ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45ಕ್ಕೆ ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30ಕ್ಕೆ ಹಾಗೂ ರಾತ್ರಿ 7:30ಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕೇಳಿ ಕನ್ನಡ ರತ್ನ ಭಂಡಾರ.
3: ಕನ್ನಡ

0: ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಗೀತ ಪ್ರಪಂಚದ ದೊಡ್ಡ ಹೆಸರು ವೀಣಾ ಚೊಕ್ಕಮ್ಮ ಅವರು. ಆಗ ಅನೇಕರಿಗೆ ಕಲಿಸಿಕೊಟ್ಟು ಬಹಳಷ್ಟು ಶಿಷ್ಯರನ್ನ ತಯಾರು ಮಾಡಿದರು. ಕಲೆಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶ ಕಡಿಮೆ ಇದ್ದಾಗ ವೀಣೆಯೇ ನನ್ನ ಜೀವನ ಅಂದವರು ಚೊಕ್ಕಮ್ಮ. ಹಾಡುಗಾರಿಕೆಯಲ್ಲೂ ಪ್ರವೀಣರು ಪರಿಣತರು. ವೀಣಾ ಚೊಕ್ಕಮ್ಮ ಅವರ ಕಲಾ ಪ್ರೀತಿ ಹೀಗಿತ್ತು.
1: ನನಗೆ ನನ್ನ ಸಾಕು ತಾಯಿ ಹಾರ್ಮೋನಿಯಂ ಬರ್ತಾ ಇತ್ತು. ಬಾಬಾ ಅವರೇ ಸಾಕಿದ್ರಿಂದ ಅವರು ನನ್ನ ತಂದೆ, ಅವರಿಗೆ ಪಿಟೀಲ್ ಬರ್ತಾ ಇತ್ತು. ಅವ್ರಿಗಿಬ್ಬರಿಗೂ ತುಂಬ ಸಂಗೀತ ಇಚ್ಛೆ ಇದ್ದರಿಂದ ನನಗೆ ಅವರುಗಳೇ ಸ್ವಲ್ಪ ಪೂಜೆ ಹಾಡುಗಳು ಎಲ್ಲನೂ ಹೇಳ್ಕೊಡೋರು. ಆಮೇಲೆ ಆಗ ಯಾರೋ ಒಬ್ರು ಬೀದಿಲಿ ಹೋಗ್ತಾಯಿದ್ರು, ನಮ್ಮ ಮನೆಗೆ ಬಂದರು. ಅವರು ನಾನು ಮಾತಾಡಿ ಕುಣಿತಾ ಇದ್ದಾಗ ಆಟ ಆಡೋ ಸ್ವಭಾವನೆಲ್ಲ ಕೇಳಿಕೊಂಡು, ಈ ಮಗುಗೆ ಶರೀರ ಚೆನ್ನಾಗಿದೆ, ಸಂಗೀತ ಹೇಳಿಸಿ ಅಂತ ಮನೇಲಿ. ಅವ್ರು ಹೇಳತ್ಲು, ಆಗಲಿ ನೀವು ಯಾರು ಅಂತ ವಿಚಾರಿಸ್ತು. ಅವರು ಸಂಗೀತದ ಮೇಷ್ಟ್ರಿ ಆಗಿದ್ದರು, ವಿರೂಪಾಕ್ಷಸ್ತ್ರಿಗಳು ಅಂತ ಧಾರವಾಡದ ಕಡೆಯವರು. ಅವ್ರ ಹತ್ರ ನೀವೇ ಹೇಳ್ಕೊಡಿ ಅಂತ ಆರನೇ ವಯಸ್ಸಿಗೆನೆ ನನಗೆ ಹಾರ್ಮೋನಿಯಂ ಮೇಲೆ ಹಾಡುಗಾರಿಕೆ ಒಂದೆರಡು ಕೀರ್ತನೆವರೆಗೂ ಹೇಳ್ಕೊಟ್ರು.
2: ವರಸಿತಗಿರಿ ನಿಲಯುನಿ ಪ್ರಿಯ ಪ್ರಣಯಿನಿ ಪರಾಶಕ್ತಿ

0: ಒಂದ್ಸಲ ಪ್ರಸನ್ನ ಸೀತಾರಾಮ ಮಂದಿರದಲ್ಲಿ ಚಂಪೆ ಬರೋದು ಲೇಟ್ ಆಗೋಯ್ತು. ಆಗ ನೀನೆ ಕೂತ್ಕೊಂಡು ಒಂದ್ ಸ್ವಲ್ಪ ಅವ್ರು ಬರೋ ತನಕ ನುಡಿಸುವಂತ ನನ್ನ ಬಲವಂತ ಮಾಡಿ ಆವಾಗ ಒಂದು ಪ್ರೋಗ್ರಾಮ್ ಕೊಟ್ಟೆ ಅಲ್ಲಿ. ಆಮೇಲೆ ಮದ್ರಾಸ್ನಲ್ಲಿ ಕಲಾಕ್ಷೇತ್ರದಲ್ಲಿ ಪುಳಿಯಾರ್ ಕೃಷ್ಣಮಾಚಾರ್ಯ ಅವರು ಇದ್ರು. ಅಕಸ್ಮಾತ್ ಆಗಿ ರುಕ್ಮಿಣಿ ದೇವಿಯವರು ಅಲ್ಲಿ ಬಂದಿದ್ರು. ಆವಾಗ ನೀನು ಒಂದು ಎರಡು ಕೀರ್ತನೆ ನುಡಿಸುವಂದ್ರು. ಅಲ್ಲೇನೆ ಅವರೇ ಒಂದು ವೀಣೆ ತರಿಸ್ಕೊಟ್ರು, ನುಡಿಸ್ದೆ. ಆಮೇಲೆ ಅವರು ಬಹಳವಾಗಿ ಸಂತೋಷಪಟ್ಟು ಆಶೀರ್ವಾದ ಮಾಡಿದ್ರು. ಆ ಸನ್ನಿವೇಶನ ಮರೆಯೋಕ್ಕಾಗೋದಿಲ್ಲ. ಯಾವುದೋ ಪ್ರೋಗ್ರಾಮ್ಗೆ ಸಂಗೀತಕ್ಕೆ ಹೋಗಿದ್ದೆ. ಅಲ್ಲಿ ಸಂಗೀತ ಸಾಮಾನ್ಯವಾಗಿ ದಕ್ಷಿಣ ದೇಶದಿಂದ ತಮಿಳ್ ಕೀರ್ತನೆಗಳು, ಪಾಪನಾಶಂ ಒಂದು ಹಾಡೋಣ ಅಂತ ಕಲ್ಯಾಣಿಯಲ್ಲಿ ಚಿದಂಬರಂ ಅಂತ ಕೀರ್ತನೆಯನ್ನ ಹಾಡ್ತಾ ಇದ್ದೆ. ಅದರೊಳಗೆ ಚರಣದಲ್ಲಿ ಮೋಹಾಂಧಕಾರ ಮದಿಲ್ ಮುಳುಗಿ ಎನ್ನಲ್ಲ ಎನ್ನಾಳುಂ ಮೋಶಂ ಪೋಹಾದೇನ್ರ ಮೂಢನಂಜಮೆ ಅನ್ನೋ ಜಾಗದಲ್ಲಿ ನೆರವುಲ್ ಮಾಡಿದೆ. ನೆರವುಲ್ ಮಾಡುವಾಗ ಯಾರು ಅದು ನಾನು ಹಾಡೋದಕ್ಕಿಂತ ಅವ್ರ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ತು, ಅವ್ರು ಬಂದು ತುಂಬ ಅಳ್ತಾ ನನಗೆ ಆಶೀರ್ವಾದ ಮಾಡಿ ಒಂದು ಗುಲಾಬಿ ಹಾರನ ಕೊಟ್ಟು ಸನ್ಮಾನಿಸಿದ್ರು. ಅದನ್ನ ಮರೆಯ. ಆಮೇಲೆ ಒಂದು ಪ್ರೋಗ್ರಾಮ್ಗೆ ಮದ್ರಾಸ್ಗೆ ರೇಡಿಯೋಗೆ ಪ್ರೋಗ್ರಾಮ್ಗೆ ಹೋಗಬೇಕಾಯ್ತು. ಹೋಗಬೇಕಾದಾಗ ನಮ್ಮ ಭಾವನವರು ಸ್ವಲ್ಪ ಪಕ್ವಾದ ಜೊತೆಗೆ ಅಭ್ಯಾಸ ಮಾಡಿಸಿ ಅಂತ ಶೇಷಪ್ಪನವ್ರಿಗೆ ನಮ್ಮ ಗುರುಗಳಿಗೆ ಹೇಳಕ್ಸು. ಅವ್ರ ಅಭ್ಯಾಸ ಮಾಡಿಸ್ತಾ ಇದ್ದಾಗ ಈ ಅಮೀರ್ ಕಲ್ಯಾಣಿಯಲ್ಲಿ ಮಾನವಲಯದ ಚರಣದಲ್ಲಿ ಎಡಪು ಬಿಟ್ಟು ತಕ ಬಿಟ್ಟು ಹಾಸನಾಧಿಪತಿಯಿಂದ ರಿಪೀಟ್ ಆಗುತ್ತೆ. ಸಿಂ ಅನ್ನೋದು ಹಿಂದ್ಗಡೆ ಆವೃತ್ತಿಗೆ ಸೇರ್ಕೊಳ್ಳುತ್ತೆ. ಆವಾಗ ಅವರು ಇದನ್ನ ಒಂದು ಎಡ್ಪಾಗಿಟ್ಟು ಸಿಂಹಾಸನಾಧಿಪತಿ ಅಂತ ನೀನು ರಿಪೀಟ್ ಮಾಡು, ಹೀಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಕೊಟ್ರು. ಅದ್ರ ಮೇಲೆ ನಾನು ಓ ಇವ್ರಿಗೆ ಸಂಗೀತನ ಹೇಳ್ಕೊಡೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಆವತ್ತಿನಿಂದನೂ ಸಂಗೀತಕ್ಕೆ ನನಗೆ ಬಹಳವಾಗಿ ಮುಂದುವರ್ಸೋಕ್ಕೆ ಸಹಾಯ ಮಾಡಿದ್ದಾರೆ. ನನ್ನ ಶ್ರೇಯಸ್ಸಿಗೆಲ್ಲ ಅವರೇ ಕಾರಣರು. ನನಗೆ ವೀಣೆ ಮೇಲೆ ಅಭ್ಯಾಸ, ಆದ್ರೂ ತಂಬೂರಿ ಮೇಲೆ ಹಾಡಿ ಅಭ್ಯಾಸ ಇದೆ. ಅದು ಕಚೇರಿ ಮಾಡ್ತೀನಿ. ಬರೀ ವೀಣೆ ಏನು ನುಡಿಸಿನೂ ಅಭ್ಯಾಸ ಇದೆ. ಆದರೆ ವೀಣೆ ತೆಗೆದುಕೊಂಡು ಕೂತ್ಕೊಂಡ್ರೆ ನನ್ನ ಮನಸ್ಸಿಗೆ ಜಾಸ್ತಿಯಾಗಿ ಸ್ಫೂರ್ತಿ ಬರುತ್ತೆ, ಸಂತೋಷ ಉಂಟಾಗುತ್ತೆ.
1: ಕಲಾವಿದೆ ವೀಣಾ ಚೊಕ್ಕಮ್ಮ ಅವರ ಮಾತನ್ನು ಕೇಳಿದಿರಿ ಇವತ್ತಿನ ರತ್ನ ಭಂಡಾರದಲ್ಲಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಮತ್ತೊಮ್ಮೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಭಾವಗೀತೆಗಳನ್ನ ಕೇಳುವಂತಹ ಸಮಯ. ಹಾಗೆಯೇ ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಇಂದು ವಿಶ್ವ ಬಿದಿರಿನ ದಿನ. ಅಂತಹ ಒಂದು ಬಿದಿರು ಪರಿಸರ ಸ್ನೇಹಿ ಯಾವ ರೀತಿ ಆಗಿದೆ, ಹಾಗೆಯೇ ಆ ಬಿದಿರಿನ ಉಪಯೋಗಗಳೇನು, ಮಹತ್ವ ಏನು, ನವೀನ ರೀತಿಯಲ್ಲಿ ನಾವು ಯಾವ ರೀತಿ ಇದನ್ನು ಬಳಸ್ತಾ ಇದ್ದೀವಿ ಅಂತ ಹೇಳಿ ಮಾತಾಡ್ತಾ ಇಂದಿನ ಈ ಶುಭೋದಯ ಕರ್ನಾಟಕದಲ್ಲಿ ಸಾಗಬಹುದು. ಹಾಗೆಯೇ ಅಪರೂಪದ ಪ್ರಕೃತಿಯ ಕುರಿತಾದ ಗೀತೆಗಳನ್ನ ಕೂಡ ಆಲಿಸಬಹುದು ಅಂತ ಹೇಳ್ತಾ ಮೊದಲಿಗೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ಅವರ ರಚನೆ ಇರುವಂತಹ ಒಂದು ಭಾವಗೀತೆ.

ಇನ್ನು ಬಿದಿರಿನ ಒಂದು ವಿಶಿಷ್ಟತೆ ಅಂತ ಹೇಳಿದಾಗ, ನಾವು ಅದನ್ನು ನೋಡಿದಾಗ ತುಂಬ ದೈತ್ಯವಾಗಿ ಉದ್ದವಾಗಿ ಬೆಳೆದು ನಿಂತಿರುವಂತಹ ಬಿದಿರು ಅಂತ ಕಂಡ್ರು ಕೂಡ ಮರ ಅಂತ ಭಾವಿಸ್ತೀವಿ, ಆದರೆ ಅದು ಒಂದು ಹುಲ್ಲು ಜಾತಿಗೆ ಸೇರಿದಂತಹದ್ದು ಅಂತ ಹೇಳಿ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನವೀನ ರೀತಿಯಲ್ಲಿ ಒಂದು ಹಸಿರು ಉಕ್ಕಿನ ರೀತಿಯಲ್ಲಿ ಇದನ್ನು ಬಳಸಬಹುದಾಗಿದೆ. ಬಿದಿರು ಅತ್ಯಂತ ಗಟ್ಟಿಮುಟ್ಟಾಗಿರೋದ್ರಿಂದ ಎಳೆಯುವಂತಹ ಸಾಮರ್ಥ್ಯ ಉಕ್ಕಿಗಿಂತ ಹೆಚ್ಚು ಬಿದಿರಿಗಿದೆ ಅಂತೇಳಿ ಹೇಳಿದ್ದಾರೆ. ಹಾಗೆಯೇ ಇತ್ತೀಚೆಗೆ ಕಟ್ಟಡ ಮತ್ತು ಸೇತುವೆಗಳ ನಿರ್ಮಾಣದಲ್ಲಿ ಕಾಂಕ್ರೀಟ್ಗೆ ಕಬ್ಬಿಣದ ಬದಲು ಬಿದಿರನ್ನು ಪರ್ಯಾಯವಾಗಿ ಬಳಸಲಾಗ್ತದೆ. ಹಾಗೆಯೇ ಎಷ್ಟೋ ನಮ್ಮ ಕೆಲಸಗಳಲ್ಲಿ ಪ್ಲಾಸ್ಟಿಕ್

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಿದೆ ಇನ್ನೇನು 7:35. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಜಾಗತಿಕ ಸೆಮಿಕಂಡಕ್ಟರ್ ಉತ್ಪಾದನಾ ಕೇಂದ್ರವಾಗಿ ಭಾರತ ಪರಿವರ್ತನೆ, ಪ್ರಧಾನಿ ನರೇಂದ್ರ ಮೋದಿ. ಎಚ್ಎಎಲ್ನಿಂದ ಭಾರತೀಯ ವಾಯುಪಡೆಗೆ ಇಂದು ತೇಜಸ್ ಹಾಗೂ HTT-40 ತರಬೇತಿ ವಿಮಾನಗಳ ಹಸ್ತಾಂತರ. ಇಂಧನ ಭದ್ರತೆ ಹಾಗೂ ಆರ್ಥಿಕ ಹಿತಾಸಕ್ತಿ ರಕ್ಷಣೆಗೆ ಭಾರತ ಬದ್ದ, ವಿದೇಶಾಂಗ ಸಚಿವಾಲಯ. ಟಿ20 ಕ್ರಿಕೆಟ್: ಆಫ್ಘಾನಿಸ್ತಾನ ವಿರುದ್ದ ಭಾರತಕ್ಕೆ 3-0 ಅಂತರದಲ್ಲಿ ಸರಣಿ ಜಯ. ವಾರ್ತೆಗಳ ವಿವರ: ಪೂರೈಕೆ ಸರಪಳಿಗಳನ್ನು ಅಸ್ತ್ರವಾಗಿ ಬಳಸುತ್ತಿರುವ ಜಾಗತಿಕ ಪರಿಸ್ಥಿತಿಯ ನಡುವೆ ಭಾರತವನ್ನು ವಿಶ್ವಾಸಾರ್ಹ ಸೆಮಿಕಂಡಕ್ಟರ್ ತಯಾರಿಕಾ ಕೇಂದ್ರವಾಗಿ ರೂಪಿಸಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ಯಶೋಭೂಮಿಯಲ್ಲಿ ನಿನ್ನೆ ನಡೆದ ಸೆಮಿಕಾನ್ ಇಂಡಿಯಾದ 5ನೇ ಆವೃತ್ತಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಗತ್ತು ಹೊಸ ಹಾಗೂ ವಿಶ್ವಾಸಾರ್ಹ ತಯಾರಿಕಾ ತಾಣಗಳನ್ನು ಎದುರು ನೋಡುತ್ತಿದೆ. ಈ ಅಗತ್ಯವನ್ನು ಪೂರೈಸಲು ಭಾರತ ಸತತವಾಗಿ ಸಜ್ಜಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನಿರ್ಣಾಯಕ ಕೈಗಾರಿಕೆಗಳಲ್ಲಿನ ಭಾರತದ ಬೆಳವಣಿಗೆಯು ಜಾಗತಿಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸುವುದರ ಜೊತೆಗೆ ವಿಶ್ವಾದ್ಯಂತ ಬದಲಾಗುತ್ತಿರುವ ಪೂರೈಕೆ ಸರಪಳಿ ಸವಾಲುಗಳ ನಡುವೆಯೂ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಇಂದು ಭಾರತೀಯ ವಾಯುಪಡೆಗೆ ಲಘು ಯುದ್ದ ವಿಮಾನ ತೇಜಸ್ ತರಬೇತಿ ವಿಮಾನಗಳು ಮತ್ತು 40 HTT ತರಬೇತಿ ವಿಮಾನಗಳನ್ನು ಹಸ್ತಾಂತರಿಸಲಿದೆ. ಸಾರ್ವಜನಿಕ ವಲಯದ ಉದ್ಯಮವಾದ ಪವನ್ ಹ್ಯಾನ್ಸ್ ಲಿಮಿಟೆಡ್ಗೆ ಧ್ರುವ್ ಮುಂದಿನ ಪೀಳಿಗೆಯ ಹೆಲಿಕಾಪ್ಟರ್ಗಳನ್ನು ಹಸ್ತಾಂತರಿಸಲಿದೆ. ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಭಾಗವಹಿಸಲಿದ್ದಾರೆ. ಈ ವೇದಿಕೆಗಳ ಸೇರ್ಪಡೆಯು ಸ್ಥಳೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ಮತ್ತು ವಿದೇಶಿ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವತ್ತ ಮತ್ತೊಂದು ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯಗಳಲ್ಲಿ ಸ್ಥಳೀಯ ವಿನ್ಯಾಸ, ಅಭಿವೃದ್ದಿ ಮತ್ತು ಉತ್ಪಾದನೆಯನ್ನು ಉತ್ತೇಜಿಸಲು ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ಎಚ್ಎಎಲ್ ತಿಳಿಸಿದೆ. ತಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಲು ಹಾಗೂ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭಾರತ ತಿಳಿಸಿದೆ. 140 ಕೋಟಿ ಜನರ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತ ಬದ್ದವಾಗಿದೆ. ವೈವಿಧ್ಯಮಯ ಮೂಲಗಳಿಂದ ಇಂಧನ ಪೂರೈಕೆ ಪಡೆಯುವ ಮೂಲಕ ಹಾಗೂ ಬದಲಾಗುತ್ತಿರುವ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ಬದ್ದತೆಯನ್ನು ಮುಂದುವರೆಸಲಾಗುವುದು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ರಷ್ಯಾದ ಕಚ್ಚಾ ತೈಲವನ್ನು ಖರೀದಿಸುವ ದೇಶಗಳ ಮೇಲೆ 100%ವರೆಗೆ ಸುಂಕ ವಿಧಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಅವಕಾಶ ನೀಡುವ ಮಸೂದೆಯನ್ನು ಅಮೆರಿಕದ ಪ್ರತಿನಿಧಿಗಳ ಸಭೆ ಅಂಗೀಕರಿಸಿದ ಹಿನ್ನೆಲೆಯಲ್ಲಿ ಭಾರತ ಈ ಹೇಳಿಕೆ ನೀಡಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಮಹಾರಾಷ್ಟಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಮುಂಬೈ, ಲೋನಾವಾಲಾ ಮತ್ತು ಪುಣೆಯಲ್ಲಿ ನಡೆಯಲಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪುಣೆ ಜಿಲ್ಲೆಯ ಲೋನಾವಾಲಾದಲ್ಲಿರುವ ಕೈವಲ್ಯಧಾಮದ ಗೋರ್ಧನ್ ದಾಸ್ ಸೆಕ್ಟಾರಿಯಾ ಕಾಲೇಜ್ ಆಫ್ ಯೋಗ ಅಂಡ್ ಕಲ್ಚರಲ್ ಸಿಂಥಸಿಸ್ನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ನಂತರ ಸಂಜೆ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪುಣೆ ಉತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ವಿಕಸಿತ ಭಾರತದತ್ತ ಭಾರತದ ಪಯಣಕ್ಕೆ ಅಗತ್ಯವಿರುವ ಹಣಕಾಸು ಒದಗಿಸುವ ಕುರಿತು 2 ದಿನಗಳ ಸಮ್ಮೇಳನವನ್ನು ಕೇಂದ್ರ ಹಣಕಾಸು ಸಚಿವಾಲಯ ಇಂದಿನಿಂದ ನವದೆಹಲಿಯಲ್ಲಿ ಆಯೋಜಿಸಲಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಹಾಗೂ ಹಣಕಾಸು ಕಾರ್ಯದರ್ಶಿಗಳು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ನ 2 ಬಣಗಳು ಪಕ್ಷದ ಹೆಸರು ಮತ್ತು ಹೂವು ಮತ್ತು ಹುಲ್ಲು ಚಿಹ್ನೆಯನ್ನು ಬಳಸಬಾರದು ಎಂದು ಭಾರತೀಯ ಚುನಾವಣಾ ಆಯೋಗ ಸೂಚಿಸಿದೆ. ಮಧ್ಯಂತರ ಆದೇಶದಲ್ಲಿ ಆಯೋಗದಿಂದ ತಮ್ಮ ಬಣಗಳನ್ನು ಗುರುತಿಸಲು ಬಳಸಬಹುದಾದ ಹೆಸರುಗಳನ್ನು ಇಂದು ಬೆಳಗ್ಗೆ 11 ಗಂಟೆಯೊಳಗೆ ಸಲ್ಲಿಸುವಂತೆ 2 ಬಣಗಳಿಗೆ ಸೂಚಿಸಲಾಗಿದೆ. ನಾಯಕರಾದ ಮಮತಾ ಬ್ಯಾನರ್ಜಿ ಮತ್ತು ಅರೂಪ್ ರಾಯ್ ನೇತೃತ್ವದ ಪಕ್ಷದ 2 ಬಣಗಳ ಮುಖಂಡರ ವಾದ ಆಲಿಸಿದ ಬಳಿಕ ಚುನಾವಣಾ ಆಯೋಗ ಈ ಮಧ್ಯಂತರ ಆದೇಶ ಹೊರಡಿಸಿದೆ. ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಮೂರು ಭಾಷಾ ನೀತಿ ಜಾರಿಯನ್ನು 2027 ಶೈಕ್ಷಣಿಕ ಸಾಲಿನವರೆಗೆ ಮುಂದೂಡುವ ಬಗ್ಗೆ ಪರಿಶೀಲಿಸುವಂತೆ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನಿನ್ನೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ವಿದ್ಯಾರ್ಥಿಗಳಿಗೆ ಪರಿವರ್ತನಾ ಅವಧಿಯಲ್ಲಿ ಅನುಕೂಲವಾಗುವಂತೆ ನೀತಿ ಜಾರಿ ಮುಂದೂಡಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಯಮಾಲ್ಯ, ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠ ಸಲಹೆ ನೀಡಿದೆ. ಈ ವರ್ಷ ಆರನೇ ತರಗತಿಯಲ್ಲಿ ಮೂರು ಭಾಷೆಗಳನ್ನು ಕಲಿಯಲು ಬಯಸುವ ವಿದ್ಯಾರ್ಥಿಗಳಿಗೆ ಅವಕಾಶ ಮುಂದುವರೆಸುವಂತೆಯೂ ಪೀಠ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ವರದಿಯ ವಿಷಯ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆಯನ್ನು ತಗ್ಗಿಸಲು 76,000 ಕೋಟಿ ರೂಪಾಯಿಗಳ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಗೆ ಡಿಸೆಂಬರ್ 21, 2021 ಚಾಲನೆ ನೀಡಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಹಾಗೂ

ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಹಾಗೂ 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟಕಗಳನ್ನು ವಿಸ್ತರಿಸಲಾಗುತ್ತಿದ್ದು, ಭಾರತ ತನ್ನ ಸವಾಲನ್ನು ಭವಿಷ್ಯದ ಕೈಗಾರಿಕಾ ಯೋಜನೆಯನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ಬಿಜೆಪಿ ನಿನ್ನೆ ದೇಶಾದ್ಯಂತ 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯು ವಿಕಸಿತ ಗ್ರಾಮಗಳ ನಿರ್ಮಾಣಕ್ಕೆ ಹೇಗೆ ಕೊಡುಗೆ ನೀಡಬಹುದು ಎಂಬುದನ್ನು ಪರಿಶೀಲಿಸುವಂತೆ ಕೇಂದ್ರ ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಉದ್ಯೋಗ ಒದಗಿಸುವುದರ ಜೊತೆಗೆ ಗ್ರಾಮೀಣ ಸಮುದಾಯಗಳಿಗೆ ದೀರ್ಘಕಾಲ ಉಪಯುಕ್ತವಾಗುವ ಆಸ್ತಿಗಳನ್ನು ಸೃಷ್ಟಿಸಿ ಗ್ರಾಮಗಳನ್ನು ಸ್ವಾವಲಂಬಿ ಮತ್ತು ಅಭಿವೃದ್ಧಿಪಡಿಸುವಂತಿರಬೇಕು ಎಂದು ಹೇಳಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026ರ ಜೂನ್ ತಿಂಗಳ ಯುಜಿಸಿ ನೆಟ್ ಪರೀಕ್ಷೆಯ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಅಂತಿಮ ಉತ್ತರ ಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಅಂತಿಮ ಉತ್ತರ ಕೀಲಿಗಳು ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದೆ. ಪರೀಕ್ಷೆಯನ್ನು ಈ ತಿಂಗಳ 9 ಮತ್ತು 10ರಂದು ದೇಶದ 272 ನಗರಗಳ 454 ಕೇಂದ್ರಗಳಲ್ಲಿ ನಡೆಸಲಾಗಿತ್ತು. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಪಾಸ್ಪೋರ್ಟ್ ನಿಯಮಗಳ 1980ಕ್ಕೆ ತಿದ್ದುಪಡಿ ಮಾಡುವ 2026ರ ಪಾಸ್ಪೋರ್ಟ್ ತಿದ್ದುಪಡಿ ನಿಯಮಗಳನ್ನು ಅಧಿಸೂಚನೆ ಮೂಲಕ ಪ್ರಕಟಿಸಿದೆ. ತಿದ್ದುಪಡಿಯ ಪ್ರಕಾರ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀಡಲಾಗುವ 36 ಪುಟಗಳ ಸಾಮಾನ್ಯ ಪಾಸ್ಪೋರ್ಟ್ನ ಅವಧಿ 5 ವರ್ಷಗಳಾಗಿರುತ್ತದೆ ಅಥವಾ ಮಗು 18 ವರ್ಷ ತುಂಬುವವರೆಗೆ ಇರುತ್ತದೆ. ನವದೆಹಲಿಯಲ್ಲಿ ನಿನ್ನೆ ರಾತ್ರಿ ನಡೆದ ಭಾರತ ಅಫ್ಘಾನಿಸ್ತಾನ ನಡುವಿನ ಟಿ20 ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನವನ್ನು 127 ರನ್ಗಳಿಂದ ಸೋಲಿಸಿ 3-0 ಅಂತರದಲ್ಲಿ ಸರಣಿ ಜಯಗಳಿಸಿದೆ. ಟಾಸ್ಕ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 221 ರನ್ ಗಳಿಸಿತು. 222 ರನ್ಗಳ ಗುರಿ ಬೆನ್ನತ್ತಿದ ಅಫ್ಘಾನಿಸ್ತಾನ ತಂಡ 14.1 ಓವರ್ಗಳಲ್ಲಿ 94 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸೆಮಿಕಂಡಕ್ಟರ್ ಉತ್ಪಾದನಾ ಕೇಂದ್ರವಾಗಿ ಭಾರತ ಪರಿವರ್ತನೆ, ಪ್ರಧಾನಿ ನರೇಂದ್ರ ಮೋದಿ. ಎಚ್ಎಎಲ್ನಿಂದ ಭಾರತೀಯ ವಾಯುಪಡೆಗೆ ಇಂದು ತೇಜಸ್ ಹಾಗೂ ಎಚ್ಟಿಟಿ 40 ತರಬೇತಿ ವಿಮಾನಗಳ ಹಸ್ತಾಂತರ. ಇಂಧನ ಭದ್ರತೆ ಹಾಗೂ ಆರ್ಥಿಕ ಹಿತಾಸಕ್ತಿ ರಕ್ಷಣೆಗೆ ಭಾರತ ಬದ್ದ, ವಿದೇಶಾಂಗ ಸಚಿವಾಲಯ. ಟಿ20 ಕ್ರಿಕೆಟ್ ಅಫ್ಘಾನಿಸ್ತಾನ ವಿರುದ್ದ ಭಾರತಕ್ಕೆ 3-0 ಅಂತರದಲ್ಲಿ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ನಮಸ್ತೆ, ಶುಭೋದಯ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಭಾವಗೀತೆಗಳ ಜೊತೆ ಹಾಗೆಯೇ ಈ ದಿನದ ಒಂದು ವಿಶೇಷತೆಯಾಗಿದ್ದಂತಹ ಬಿದಿರಿನ ದಿನದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆಯೇ ಬಿದಿರು ಯಾಕೆ ವಿಶಿಷ್ಟ, ಹಾಗೆ ನಮ್ಮ ಭಾರತದಲ್ಲಿ ಬಿದಿರಿನ ಸ್ಥಾನ ಹೇಗಿದೆ ಅಂತ ನೋಡೋದಾದರೆ ವಿಶ್ವದಲ್ಲಿ ಭಾರತಕ್ಕೆ ಎರಡನೇ ಸ್ಥಾನ ಇದೆಯಂತೆ. ಚೀನಾದ ನಂತರ ಪ್ರಪಂಚದಲ್ಲೇ ಅತಿ ಹೆಚ್ಚು ಬಿದಿರನ್ನ ಬೆಳೆಯುವಂತಹ ಎರಡನೇ ದೇಶ ನಮ್ಮ ಭಾರತ ಅಂತ ಹೇಳೋದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಹಾಗೆ ಭಾರತದಲ್ಲಿ ಸುಮಾರು 136 ಹೆಚ್ಚು ಬಿದಿರಿನ ತಳಿಗಳಿದೆ. ಹಾಗೆಯೇ ಈಶಾನ್ಯ ಭಾರತ ಮತ್ತು ಕರ್ನಾಟಕದ ಪಾಶ್ಚಿಮಾತ್ಯ ಘಟ್ಟಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ. ಇನ್ನು 35%ಗಿಂತ ಹೆಚ್ಚು ಆಮ್ಲಜನಕವನ್ನು ನೀಡುವಂತಹ ಶಕ್ತಿ ಈ ನಮ್ಮ ಬಿದಿರಿನ ಮರಗಳಿಗೆ ಇದೆ. ಹಾಗೆಯೇ ಕಾರ್ಬನ್ ಡೈಆಕ್ಸೈಡ್ನ ಅಪಾರ ಪ್ರಮಾಣದಲ್ಲಿ ಹೀರಿಕೊಳ್ಳುವಂತಹ ಸಾಮರ್ಥ್ಯ ಇರೋದು ಬಿದಿರಿನ ಮರಗಳಿಗೆ ಅಂತೇಳಿ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಈಗ ಕೇಳಿ ರಾಜು ಅನಂತಸ್ವಾಮಿ ಅವರ ಗಾಯನ, ಡಾಕ್ಟರ್ ಸಾಹಿ ಮರುಳಯ್ಯ ಅವರ ಸಾಹಿತ್ಯ, ಸೀತಾರಾಮ್ ರಾಜು ಬಿಎಂ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಇನ್ನು ಈ ವಿಶ್ವ ಬಿದಿರಿನ ದಿನ, ಬಿದಿರನ್ನ ಯಾವ ಯಾವ ಹೆಸರಿಂದ ಕರೀತಾರೆ ಅಂತಲೂ ಕೂಡ ನಾವು ತಿಳ್ಕೊಬೋದು. ಇದನ್ನು ಬಡವನ ಮರ ಅಂತ ಕೂಡ ಕರೀತಾರೆ. ಭಾರತದಲ್ಲಿ ಗ್ರಾಮೀಣ ಭಾಗದಲ್ಲಿ ಬಿದಿರನ್ನು ಬಡವನ ಮರ ಅಂತ ಕರೆಯುತ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಮನೆಯ ನಿರ್ಮಾಣದಲ್ಲಾದರೂ ಆಗಲಿ ಅಥವಾ ಕೃಷಿ ಉಪಕರಣಗಳಿಂದ ಹಿಡಿದು ಕರಕುಶಲ ವಸ್ತುಗಳವರೆಗೆ ಇದನ್ನು ತಯಾರಿಯಲ್ಲಿ ಬಳಸಲಾಗುತ್ತೆ. ಹಾಗೆಯೇ ಇದು ಕಡಿಮೆ ವೆಚ್ಚದಲ್ಲಿ ಸಿಗೋದ್ರಿಂದ ಬಡವನ ಮರ ಅಂತ ಕೂಡ ಕರೆಯಲಾಗುತ್ತೆ. ಈಗ ಕೇಳಿ ಬಿ ಆರ್ ಛಾಯಾ ಮತ್ತು ರೂಪಶ್ರೀ ಅವರ ಗಾಯನದಲ್ಲಿ ಇರುವಂತಹ ಗೀತೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯವಿದೆ.

ಎಲ್ಲ ನಮ್ಮಂತೆ, ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹೌದು ಮರಿ, ಮರ ಗಿಡ ಎಲ್ಲ ನಮ್ಮ

ಬಿದಿರಿನ ಎಲ್ಲಾ ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಹಾಗಾದ್ರೆ ಅದರಿಂದ ನಮಗೆ ಯಾವುದೇ ರೀತಿ ತೊಂದರೆಗಳಿಲ್ವಾ ಅಂತ ಏನಾದರೂ ಕೇಳೋದಾದ್ರೆ, ಅದರಲ್ಲಿ ತೊಂದರೆ ಇಲ್ಲ, ಆದರೆ ಒಂದು ವಿಚಿತ್ರ ಘಟನೆ ಈ ಬಿದಿರಿನಲ್ಲಿದೆ. ಯಾವುದಪ್ಪ ಅದು ಅಂತ ಹೇಳಿದ್ರೆ, ಈ ಬಿದಿರಿನ ಒಂದು ಹುಲ್ಲು ಜಾತಿಗೆ ಸೇರಿದಂತಹ ಸಸ್ಯ ಕೆಲವೊಮ್ಮೆ ಹೂವನ್ನು ಬಿಡತ್ತಂತೆ. ಹಾಗೆ ಇದು ಒಂದು ಅನಾಹುತದ ಸೂಚನೆಯಾಗಿದೆ ಅಂತೇಳಿ ಇತಿಹಾಸದಲ್ಲಿ ಕೆಲವು ಏನಿದೆ ಅನ್ವೇಷಣೆಗಳು ತಿಳಿಸುತ್ತೆ ಅಂತಲೇ ಹೇಳ್ಬೋದು. ತನ್ನ ಜೀವಿತಾವಧಿಯಲ್ಲಿ ಒಂದೇ ಬಾರಿ ಇದು ಹೂವನ್ನು ಬಿಡತ್ತೆ, 40-100 ವರ್ಷಗಳ ಒಳಗೆ. ಹಾಗೆಯೇ ಈ ಒಂದು ಹೂವನ್ನು ಬಿಟ್ಟಿದ ನಂತರ ಬಿದಿರಿನ ಗಿಡ ಸತ್ತು ಹೋಗುತ್ತೆ ಎಂಬ ಒಂದು ಅನ್ವೇಷಣೆ ಇದೆ. ಹಾಗೆ ಭಾರತದ ಮಿಜೋರಾಂನಲ್ಲಿ ಬಿದಿರು ಹೂವು ಬಿಟ್ಟಾಗ ಅಲ್ಲಿ ಇಲಿಗಳ ಸಂಖ್ಯೆ ಹೆಚ್ಚಾಗತ್ತಂತೆ. ಅದು ಒಂದು ರೀತಿಯ ಬರಗಾಲ ಎದುರಾಗುವಂತಹ ಘಟನೆಯನ್ನು ಸೂಚಿಸುತ್ತೆ ಅನ್ನೋದು ಇದೆ. ಹಾಗೆ ಸಮಯ ಆಗಿದೆ 7:55. ನಮ್ಮ ಈ ದಿನದ ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನ ಮುಗಿಸುವಂತಹ ಸಮಯ ಇದಾಗಿದೆ. ಹಾಗೆ ನಿಮ್ಮ ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಸಂದೇಶವನ್ನ ಕಳಿಸಿದ್ದಾರೆ ಪೂರ್ಣಿಮಾ ಮೇಸ್ರಿ, ನಾರಾಯಣಪುರ ಇಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ಕರಿಬಸಪ್ಪ ಪಿ, ಹರಪನಹಳ್ಳಿ ವಿಜಯನಗರ ಜಿಲ್ಲೆಯಿಂದ. ಬಿದಿರು ನಾನಾರಿಗಲ್ಲಾದವಳು ಎನ್ನುವ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅದರ ಪ್ರಯೋಜನದ ಬಗ್ಗೆ ಮಾತಾಡಿದ್ದು ಇಷ್ಟ ಆಯಿತು ಅಂತಾನೆ ಹೇಳ್ತಾ ಇದ್ದಾರೆ. ಖಂಡಿತ ಈ ಟೈಮಲ್ಲಿ ಆ ಒಂದು ಗೀತೆಯನ್ನು ನೆನೆಸ್ಕೊಳ್ಳೇಬೇಕು ನಾವು. ಹಾಗೆ ಸಂದೇಶನ ಕಳಿಸಿದ್ದಾರೆ ಸತ್ಯಭಾಮ ಮಲ್ಲೇಶ್ವರಂಯಿಂದ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬಗೆರೆ ಗುಬ್ಬಿ ತಾಲೂಕಿನಿಂದ ಸಂದೇಶನ ಕಳಿಸಿದ್ದಾರೆ. ಪ್ರೇರಣಾ ಓಸಿಕೇರ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ಲಿಖಿತ್, ಸ್ವೀಟಿ, ಮಮತಾ, ದಿನೇಶ್, ಪಂಕಜ ಮತ್ತು ಅವರ ಕುಟುಂಬದವರು. ಹಾಗೆ ನಂಬರ್ ಎಂಡಿಂಗ್ 2-4-3-2 ಅವರು ಸಂದೇಶನ ಕಳಿಸಿದ್ದಾರೆ. ಕಿಷ್ಕಿಂದ ನಗರ, ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಅವರು ಸಂದೇಶನ ಕಳಿಸಿದ್ದಾರೆ. ಇಳಕಲ್ ತಾಲೂಕು ಖಂಡಗಾಲ್ ಗ್ರಾಮದಿಂದ ಶ್ಯಾಮಮೂರ್ತಿ ಅವರು ಸಂದೇಶನ ಕಳಿಸಿದ್ದಾರೆ. ಮಂಜುಳಾ ಮುನಿಯಪ್ಪ ಪಂತರ್ಪಾಳ್ಯ ಮೈಸೂರು ರಸ್ತೆಯಿಂದ. ಹುನಗುಂದ ತಾಲೂಕು ಸುಳೆಬಾವಿ ಗ್ರಾಮದಿಂದ ಬಸವರಾಜ ದುತ್ತರಗಿ ಪ್ರೇಮಾವತಿ ಮತ್ತು ಕುಟುಂಬದವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಮಿತ್ರಾ ಸಂಡೂರಿನಿಂದ ಸಂದೇಶನ ಕಳಿಸಿದ್ದಾರೆ. ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಮತ್ತು ಕುಟುಂಬದವರು ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ವಿವಿಧ ಭಾರತಿ ಅಂತೇಳಿ ಎಲ್ಲ ಕೇಳುಗರು ಕೂಡ ಸಂದೇಶನ ಕಳಿಸಿದ್ದಾರೆ. ಹಾಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಇನ್ನು ನಂಬರ್ ಎಂಡಿಂಗ್ ವಿತ್ 8-9-0-4 ಅವರು ಸಂದೇಶನ ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಿಂದ ಅವರ ಹೆಸರು ರಾಜಕುಮಾರ ರುಕ್ಮಿಣಿ ಕುಮಾರ್ ಅವರು ಸಂದೇಶನ ಕಳಿಸಿದ್ದಾರೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗ ಇಂದ ಸಂದೇಶನ ಕಳಿಸಿದ್ದಾರೆ. ಇನ್ನು ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ ಜೆ ಸಿ ನಗರ್ ಇಂದ ಸಂದೇಶನ ಕಳಿಸಿದ್ದಾರೆ. ನಳಿನಾ ಲಂಕೇಶ್ ವಿಜಯನಗರದಿಂದ ಸಂದೇಶನ ಕಳಿಸಿದರೆ. ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಪಾರ್ವತಿ ಹಳೆಯೂರಿಂದ ಕಾಕನಕೋಟೆಯಿಂದ ಸಂದೇಶನ ಕಳಿಸಿದ್ದಾರೆ. ಇನ್ನು ಸಂದೇಶನ ಕಳಿಸಿದ್ದಾರೆ ಉಷಾ ಗೋಪಾಲ್ ಕತ್ರಿಗುಪ್ಪೆಯಿಂದ.

ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ಇಂದ ಸಂದೇಶನ ಕಳಿಸಿದ್ದಾರೆ. ಶ್ರುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ ಅವರು ಸಂದೇಶನ ಕಳಿಸಿದ್ದಾರೆ. ಕಲಬುರಗಿಯಿಂದ ನಾಗೇಂದ್ರಪ್ಪ ಮಾಡ್ಯಾಳಿ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆಯೇ ಶುಭ ಮುಂಜಾನೆ ಅಂತ ಎಲ್ಲರೂ ಕೂಡ ಹೇಳಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಶುಭ ಮುಂಜಾನೆಯನ್ನು ಹೇಳ್ತಾ ನಂಬರ್ ಎಂಡಿಂಗ್ 9618 ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ವರಲಕ್ಷ್ಮಿ ಪೀಣ್ಯಾಯಿಂದ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆಯ ಪ್ರಭಾಕರ್ ವಿ ಉತ್ತರಹಳ್ಳಿ ಬೆಂಗಳೂರಿನಿಂದ ಸಂದೇಶನ ಕಳಿಸಿದ್ದಾರೆ. ಇನ್ನು ಚಂದ್ರಮತಿ ಪ್ರಕಾಶ್ ರಾಜಾಜಿನಗರಿಂದ ಸಂದೇಶನ ಕಳಿಸಿದರೆ ಮಂಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶನ ಕಳಿಸಿದ್ದಾರೆ. ಎಸ್ ಮರಿಯಪ್ಪ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಟಿಆರ್ಮಿಲ್ ಚಾಮರಾಜಪೇಟ್ ಗಣೇಶನ್ ಎನ್ ಆರ್ ಕೃಷ್ಣಮೂರ್ತಿ ಹಾಗೆ ಭಾಗ್ಯಲಕ್ಷ್ಮಿ ರಾಜಾಜಿನಗರ್ ಮತ್ತು ಚಂದುಲಾಲ್ ಹಾಗೆ ಸಂದೇಶನ ಕಳಿಸ್ತಾರೆ. ನಂಬರ್ ಎಂಡಿಂಗ್ ವಿತ್ 19435 ಅವರು. ಹಾಗೆ ಗೋಕಾಕ್ ತಾಲೂಕಿನ ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಅವರು ಸಂದೇಶನ ಕಳಿಸಿದ್ದಾರೆ. ಪುಷ್ಪ ಶಾನ್ಭೋಗರ ಗದಗಿಂದ ರಮೇಶ್ ಶಿವಪುತ್ರ ಚೌಗಾಲ ಹಾಗೆ ಅನೇಕ ಸಂದೇಶಗಳು ನಮ್ಮನ್ನು ತಲುಪಿದೆ. ಎಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹೀಗೆ ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ 102.9 FM.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪೂರೈಕೆ ಸರಪಳಿಗಳನ್ನು ಅಸ್ತ್ರವಾಗಿ ಬಳಸುತ್ತಿರುವ ಜಾಗತಿಕ ಪರಿಸ್ಥಿತಿಯ ನಡುವೆ ಭಾರತವನ್ನು ವಿಶ್ವಾಸಾರ್ಹ ಸೆಮಿಕಂಡಕ್ಟರ್ ತಯಾರಿಕಾ ಕೇಂದ್ರವಾಗಿ ರೂಪಿಸಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ಯಶೋಭೂಮಿಯಲ್ಲಿ ನಿನ್ನೆ ನಡೆದ ಸೆಮಿಕಾನ್ ಇಂಡಿಯಾದ 5ನೇ ಆವೃತ್ತಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ನ ಎರಡು ಬಣಗಳು ಪಕ್ಷದ ಹೆಸರು ಮತ್ತು ಹೂವು ಹಾಗೂ ಹುಲ್ಲು ಚಿಹ್ನೆಯನ್ನು ಬಳಸಬಾರದು ಎಂದು ಭಾರತೀಯ ಚುನಾವಣಾ ಆಯೋಗ ಸೂಚಿಸಿದೆ. ತಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಲು ಹಾಗೂ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭಾರತ ತಿಳಿಸಿದೆ. ವೈವಿಧ್ಯಮಯ ಮೂಲಗಳಿಂದ ಇಂಧನ ಪೂರೈಕೆ ಪಡೆಯುವ ಮೂಲಕ ಹಾಗೂ ಬದಲಾಗುತ್ತಿರುವ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ಭದ್ರತೆಯನ್ನು ಮುಂದುವರೆಸಲಾಗುವುದು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026ರ ಜೂನ್ ತಿಂಗಳ ಯುಜಿಸಿ ನೆಟ್ ಪರೀಕ್ಷಾ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಅಂತಿಮ ಉತ್ತರ ಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಅಂತಿಮ ಉತ್ತರ ಕೀಲಿಗಳು ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಎದುರಾಗುತ್ತಿರುವ ಸರ್ವರ್ ಸಮಸ್ಯೆಯಿಂದಾಗಿ ಇಕೆವೈಸಿಗೆ ಅಡಚಣೆ ಉಂಟಾದ ಹಿನ್ನೆಲೆಯಲ್ಲಿ ಪಡಿತರ ಇಕೆವೈಸಿ ಅವಧಿ ವಿಸ್ತರಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ 30ರವರೆಗೆ ಇದ್ದ ಕೊನೆ ದಿನಾಂಕವನ್ನು ಅಕ್ಟೋಬರ್ 20ರವರೆಗೆ ಅವಧಿ ವಿಸ್ತರಿಸಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆದೇಶ ಹೊರಡಿಸಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ಹಾಗೂ ಘನತ್ಯಾಜ್ಯ ನಿರ್ವಹಣೆಯನ್ನು ಪರಿಣಾಮಗೊಳಿಸುವ ನಿಟ್ಟಿನಲ್ಲಿ ನಗರ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ನಿನ್ನೆ ಎಚ್ಎಸ್ಆರ್ ಲೇಔಟ್ ಹಾಗೂ ಸಿಂಗಸಂದ್ರ ವಾರ್ಡ್ ವ್ಯಾಪ್ತಿಯಲ್ಲಿ ಖುದ್ದು ಸ್ಥಳ ಪರಿಶೀಲನೆ ನಡೆಸಿದರು. ನವದೆಹಲಿಯಲ್ಲಿ ನಿನ್ನೆ ರಾತ್ರಿ ನಡೆದ ಭಾರತ ಆಫ್ಘಾನಿಸ್ತಾನ ನಡುವಿನ ಟಿ20 ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನ ತಂಡವನ್ನು 127 ರನ್ಗಳಿಂದ ಸೋಲಿಸಿ ಸರಣಿಯನ್ನು 3-0 ಅಂತರದಲ್ಲಿ ಗೆದ್ದುಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಮೊದಲಿಗೆ ಕೇಳಿ ದರ್ಶನ್ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಈ ದಿನ ಸೆಪ್ಟೆಂಬರ್ 18 ನಮ್ಮ ಕನ್ನಡ ಚಲನಚಿತ್ರರಂಗದ ವೈವಿಧ್ಯಮಯ ನಿರ್ದೇಶಕ ಮತ್ತೆ ನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜನ್ಮದಿನ ಕೂಡ. ಅವರ ಓಂ ಎ ಉಪೇಂದ್ರ ಸೂಪರ್ನಂತಹ ವಿಭಿನ್ನ ಮತ್ತು ಸೃಜನಶೀಲ ಸಿನಿಮಾಗಳ ಮೂಲಕ ಚಿತ್ರರಂಗದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿದವರು ಉಪೇಂದ್ರ ಅವರು ಅಂತಲೇ ಹೇಳ್ಬೋದು. ಅವರ ಜನ್ಮದಿನದಂದು ನಮ್ಮ ಆಕಾಶವಾಣಿಯ ವತಿಯಿಂದ ಶುಭಾಶಯಗಳನ್ನ ಕೋರ್ತಾ ಅವರದೇ ಆದ ಒಂದು ಗೀತೆಯನ್ನು ಕೇಳುವಂತಹ ಸಮಯ. ಗೌರಮ್ಮ ಚಿತ್ರದಿಂದ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ರಚನೆ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಚಕ್ರವ್ಯೂಹ ಇದು. ಚಕ್ರವ್ಯೂಹ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿ.
3: ಇದು ವಿದ್ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತದೆ 8:15. ಕೆಲವೇ ಕ್ಷಣಗಳಲ್ಲಿ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳಿಗರಿಗೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ಮತ್ತು ಯಶಸ್ವಿ ಹಿರಿಯ ನಟಿ ಅಂತಲೇ ಹೇಳ್ಬೋದು ಶ್ರುತಿ ಅವರು. ಅವರ ಜನ್ಮದಿನ ಈ ದಿನ. 1990ರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗದ ಮುಂಚೂಣಿಯ ನಾಯಕಿಯಾಗಿದ್ದವರು ಇವರು. ಹಾಗೆ ಭಾವನಾತ್ಮಕವಾದಂತಹ ನಟನೆ ಮತ್ತು ಕೌಟುಂಬಿಕ ಪಾತ್ರಗಳ ಮೂಲಕ ಎಲ್ಲರ ಮನೆ ಮಾತಾಗಿದ್ದವರು. ಅವರ ಜನ್ಮದಿನದ ಈ ದಿನ ಅವರಿಗೆ ಶುಭಾಶಯಗಳನ್ನ ಸಲ್ಲಿಸ್ತಾ ಅವರ ನಟನೆಯಲ್ಲಿ ಬಂದಂತಹ ಚಿತ್ರ ಶ್ರುತಿ. ಈ ಚಿತ್ರದಿಂದ ಆಯ್ದಂತಹ ಗೀತೆ ಮಂಜುಳಾ ಗುರುರಾಜ್ ಅವರು ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಇನ್ನು ಈ ದಿನ ಕನ್ನಡ ಚಿತ್ರರಂಗದ ಮೇರುನಟ, ಸಾಹಸ ಸಿಂಹ, ದಾದಾ ಎಂದೇ ಪ್ರಸಿದ್ಧರಾಗಿದ್ದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನ ಅಂತ ಹೇಳ್ಬೋದು. ನಾಗರಹಾವು, ಯಜಮಾನ, ಆಪ್ತಮಿತ್ರ ಸೇರಿದಂತೆ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ

ಅಭಿನಯವನ್ನ ಮಾಡಿ ಅನೇಕ ಅಭಿಮಾನಿಗಳನ್ನ ಅವರ ಹೃದಯವನ್ನ ಗೆದ್ದಿದಂತಹ ನಟ ಅಂತಾನೆ ಹೇಳ್ಬೋದು. ಅವರ ಒಂದು ಜನ್ಮದಿನದ ಸವಿ ನೆನಪಿನಲ್ಲಿ ಇದೀಗ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ಮೆಜೆಸ್ಟಿಕ್ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಪುನೀತ್ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ರಾಜಕುಮಾರ ಚಿತ್ರದಿಂದ ಈ ಗೀತೆ.

0: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೊತೆ ಹಾಕ್ತಾರೆ. ಹಾಗೇನೆ ಇಂದಿನ ವಿಶೇಷ ಏನಿದೆ, ಅಂತಾರಾಷ್ಟ್ರೀಯ ಸಮಾನ ವೇತನ ದಿನ, ಇದರ ಪ್ರಯುಕ್ತ ಅವರ ಒಂದು ವಿಶೇಷ ಮಾತುಗಳೊಂದಿಗೆ ನಮ್ಮ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತೆ. ಅಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಭವ್ಯ ನರಸಿಂಹಮೂರ್ತಿ, ಸಾರ್ವಜನಿಕ ನೀತಿ ವಿಶ್ಲೇಷಕಿ, ಹಾಗೆ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುವಂತಹ ಸಂಶೋಧಕಿ, ಭಾರತೀಯ ಪ್ರಾದೇಶಿಕ ಸೇನೆಯಲ್ಲಿ ನಿಯೋಜಿತ ಅಧಿಕಾರಿ ಇವರಾಗಿದ್ದಾರೆ. ಹಾಗೆಯೇ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುಎನ್ ವಿಮೆನ್, ಯುನಿಸೆಫ್ ಮತ್ತು ಯುಎನ್ FPA ವಿಶ್ವಸಂಸ್ಥೆಯ ಸಂಸ್ಥೆಗಳೊಂದಿಗೆ ಅಮೆರಿಕ, ಈಜಿಪ್ಟ್ ಮತ್ತು ನೇಪಾಳದಲ್ಲಿ ಕೆಲಸವನ್ನು ಮಾಡಿದಂತಹ ಅನುಭವ ಇವರಿಗಿದೆ. ಇನ್ನು 2022 ಭಾರತೀಯ ಪ್ರಾದೇಶಿಕ ಸೇನೆಗೆ ಆಯ್ಕೆಯಾಗುವ ಮೂಲಕ ಕರ್ನಾಟಕದಿಂದ ಈ ಗೌರವಕ್ಕೆ ಪಾತ್ರರಾದಂತಹ ಮೊದಲ ಮಹಿಳಾ ಅಧಿಕಾರಿ ಇವರಾಗಿದ್ದಾರೆ. ಇವರು ನಮ್ಮ ಜೊತೆ ಇಂದು ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತಾರೆ, ಹಾಗೆ ಈ ಒಂದು ಸಮಾನ ವೇತನದ ದಿನದ ಬಗ್ಗೆ ಮಾತಾಡ್ತಾರೆ. ತಪ್ಪದೆ ಕೇಳಿ ನಮ್ಮ ವಿವಿಧ ಭಾರತಿ ಆಕಾಶವಾಣಿ 102.9 FM. ಮ್ಯಾಮ್ ನಮಸ್ತೆ.
1: ನಮಸ್ತೆ,
0: ಹೇಗಿದ್ದೀರಾ ಮ್ಯಾಮ್?
1: ಚೆನ್ನಾಗಿದ್ದೀನಿ ಲತಾ ಅವರೇ, ನೀವು?
0: ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಮತ್ತೆ ಟಿಫಿನ್ ಎಲ್ಲ ಆಯ್ತಾ? ಹೇಗ್ ನಡೀತಿದೆ ನಿಮ್ಮ ಕೆಲಸ ಎಲ್ಲ?
1: ಚೆನ್ನಾಗಿ ನಡೀತಾ ಇದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ವಿವಿಧ ಭಾರತಿ ಅವರಿಗೆ, ನಿಮಗೆ ನನ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಸ್ಪೆಷಲಿ ಟು ಸ್ಪೀಕ್ ಅಬೌಟ್ ಮಹಿಳೆಯರು ಏನ್ ತೊಂದರೆಗಳು ಫೇಸ್ ಮಾಡ್ತಾರೆ, ನಾನು ವಿಶ್ವಸಂಸ್ಥೆಯಲ್ಲೂ ಕೂಡ ಅದೇ ಕೆಲಸ ಮಾಡಿದ್ದು, ಸೊ ಅದ್ರ ಬಗ್ಗೆ ಮಾತಾಡೋದಂದ್ರೆ ನೀವು ಹೇಳಿದ ತಕ್ಷಣ ಅದಕ್ಕೆ ತುಂಬಾ ಖುಷಿ ಆಯ್ತು. ನೀವ್ ಈ ಪ್ರೋಗ್ರಾಮ್ ಮಾಡ್ತಾ ಇರೋದೇ ಇಂತಹ ದೊಡ್ಡ ವಿವಿಧ ಭಾರತಿ ಅಂದ್ರೆ ಇಟ್ ಇಸ್ ಅ ವೆರಿ ಪ್ರಾಮಿನೆಂಟ್ ಚಾನೆಲ್. ಸೊ ಈ ಚಾನೆಲ್ ಅಲ್ಲಿ ನೀವು ಜೆಂಡರ್ ಪೇ ಗ್ಯಾಪ್, ಏನು ವೇತನದಲ್ಲಿ ಅಂತರದ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ಬಹಳಷ್ಟು ಜನಕ್ಕೆ ಇದರ ಬಗ್ಗೆ ಒಂದು ಜಾಗೃತಿ ಮೂಡುತ್ತೆ. ಥ್ಯಾಂಕ್ ಯು ಫಾರ್ ದಟ್ ಟು.
0: ಧನ್ಯವಾದಗಳು ಮ್ಯಾಮ್. ಹಾಗೆ ಮ್ಯಾಮ್, ಡೈರೆಕ್ಟ್ ಆಗಿ ನಾವು ಇಂದಿನ ವಿಶೇಷಕ್ಕೆ ಬರೋದಾದ್ರೆ, ಸಮಾನ ವೇತನದ ಈ ಒಂದು ದಿನವನ್ನ ಈ ರೀತಿ ನಾವು ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದರ ಒಂದು ಮುಖ್ಯ ಉದ್ದೇಶ ಏನಿರಬಹುದು ಮ್ಯಾಮ್?
1: ಮಹಿಳೆಯರಿಗೆ ನಿಮಗೆ ತಿಳಿದಿರೋ ಹಾಗೆ ಪ್ರತಿ ಒಂದು ಕ್ಷೇತ್ರದಲ್ಲೂ ಹಕ್ಕು ಅನ್ನೋದನ್ನ ಹೋರಾಟ ಮಾಡಿ ಪಡ್ಕೊಂಡಿರೋದು.
0: ಓಕೆ.
1: ಒಂದು ವೋಟ್ ಕೊಡೋದಾಗ್ಲಿ ಅಥವಾ ಆಚೆ ಹೋಗಿ ಕೆಲಸ ಮಾಡೋದು, ಇಲ್ಲ ಬೇಸಿಕ್ ಎಜುಕೇಶನ್ ಆಗ್ಬೋದು, ಗೊತ್ತೇ ಇರ್ಬೋದು, ಸಾವಿತ್ರಿ ಬಾಯಿ ಪುಲೆ ಅವ್ರು ಮಾಡಿದಂತಹ ಹೋರಾಟ ಗೊತ್ತಿರ್ಬೋದು, ಅಂಬೇಡ್ಕರ್ ಅವರು ಏನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮಗೆ ಈಕ್ವಲ್ ರೈಟ್ಸ್ ಕೊಟ್ಟಿಲ್ಲ ಅಂದಿದ್ರೆ ಇವತ್ತು ಮಹಿಳೆಯರು ಯಾವ ಮಟ್ಟದಲ್ಲಿ ಇರ್ತಿತ್ತು ಅಂತ ನೀವು ನೋಡ್ಬೋದು. ಈ ಹೋರಾಟ ಅನ್ನೋದು ನಮ್ಗೆ ರಕ್ತಗತವಾಗಿ ಅಂದ್ರೆ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಲೇಬೇಕಾಗತ್ತೆ. ಬರ್ತಾ ಬರ್ತಾ ಈಗ ಎಜುಕೇಶನ್ಗಾಯ್ತು, ಈಕ್ವಾಲಿಟಿಗಾಯ್ತು, ಒಂದು ಕೆಲಸ ಮಾಡೋದಕ್ಕೆ ಮನೆ ಬಿಟ್ಟು ಆಚೆ ಹೋಗಿ ಕೆಲಸ ಮಾಡೋದಕ್ಕಾಗ್ಬೋದು, ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಕೊಂಡು ಬಂದಿರುವಾಗ ಇವತ್ತಿನ ಜಗತ್ತು, ಈ ಒಂದು ಮಾಡರ್ನ್ ವರ್ಲ್ಡ್ ಅಲ್ಲಿ ಈಕ್ವಲ್ ಪೇ ಅನ್ನೋ ಮಟ್ಟಕ್ಕೆ ತಲುಪಿದೆ ನಮ್ಮ ಹೋರಾಟ. ಆದ್ರೆ ಇದು ಯಾಕೆ ಎಸೆನ್ಷಿಯಲ್ ಅಂತ ನಿಮ್ಗೆ, ಬಹಳ ಮುಖ್ಯ ಅಂತ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಜಗತ್ತಿನಲ್ಲಿ ಪುರುಷರು 100 ರೂಪಾಯಿ ದುಡಿದ್ರೆ ಅದೇ ಕೆಲ್ಸಕ್ಕೆ ಅಷ್ಟೇ ಕ್ವಾಲಿಫೈಡ್ ಇರುವಂತಹ ಅರ್ಹತೆ ಇರುವಂತಹ ಹೆಣ್ಮಕ್ಳು ಅಷ್ಟೇ ಕೆಲಸ ಮಾಡೋರು 80 ರೂಪಾಯಿ ಮಾತ್ರ ತಗೋತಾರೆ. ಇದು ಜಗತ್ತಿನ ಸರಾಸರಿ ಆವರೇಜ್. ನಮ್ಮ ಭಾರತದಲ್ಲಿ ಬೇರೆ ಇದೆ. ಭಾರತದಲ್ಲಿ ಪುರುಷರು 100 ರೂಪಾಯಿ ತಗೊಂಡ್ರೆ ಹೆಣ್ಮಕ್ಳು ಬರೀ 76 ರೂಪಾಯಿ. ಇದು ಸ್ಯಾಲರಿಡ್ ಪೀಪಲ್, ಸಂಬಳ ಕೊಡುವಂತವ್ರು. ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಎಲ್ಲಿ ಸ್ಯಾಲರಿ ಅಂತ ಬರೋದಿಲ್ಲ, ಈಗ ದಿನಗೂಲಿ ಈ ತರ ಮಾಡ್ತಾರಲ್ಲ, ಅವರು ಪುರುಷರು 100 ರೂಪಾಯಿ ದುಡಿದ್ರೆ ಹೆಣ್ಮಕ್ಳು ಬರೀ 69 ರೂಪಾಯಿ ದುಡಿತಾರೆ. ಈ ಒಂದು ಎಕನಾಮಿಕ್ ಫೋರಂ, ವರ್ಲ್ಡ್ ಎಕನಾಮಿಕ್ ಫೋರಂ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಇದೆ. ಅದರಲ್ಲಿ ನಮ್ಮ ದೇಶ 145 ದೇಶಗಳಲ್ಲಿ 131ನೇಯದು. ಅಂದ್ರೆ ಎಷ್ಟು ಹಿಂದುಳಿದಿದ್ದೀವಿ ಈ ಜಗತ್ತಿನಲ್ಲಿ ನೋಡಿ. ಒಂದು ಬಹಳ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶ, ಅತಿ ಹೆಚ್ಚು ಯುವ ಜನತೆ ಇರುವಂತಹ ದೇಶ, ಇಷ್ಟು ಹಿಂದುಳಿದಿದ್ದೀವಿ, ಅರ್ಧ ಜನಸಂಖ್ಯೆ ಈ ದೇಶದಲ್ಲಿ ಈ ಒಂದು ಅನ್ಯಾಯ ಫೇಸ್ ಮಾಡ್ತಿದೆ ಅಂದ್ರೆ ಈ ಒಂದು ಪೇ ಗ್ಯಾಪ್, ವೇತನದ ಅಂತರವನ್ನ ಒಂದು ಮುಖ್ಯ ವಾಹಿನಿಗೆ ತರುವಂತಹ ದಿನ ಬಹಳ ಮುಖ್ಯ. ಈ ಜಾಗೃತಿ ಮೂಡಿಸೋದು ಬಹಳ ಮುಖ್ಯ.
0: ಓಕೆ, ಹಾಗಾದ್ರೆ ಮುಖ್ಯವಾಗಿ ಏನಂದ್ರೆ ಹೆಣ್ಣು ಮತ್ತೆ ಗಂಡು ಇಬ್ರು ಕೂಡ ಕೆಲಸ ಮಾಡ್ತಾ ಇದ್ದಾಗ ಅವರ ನಡುವೆ ಒಂದು ಸಂಬಳದ ಅಂತರ ಇದೆ, ಅದನ್ನ ಸರಿಪಡಿಸುವ ಅಂಗವಾಗಿ ಈ ದಿನವನ್ನ ನಾವು ಆಚರಣೆ ಮಾಡ್ತಾ ಇದೀವಿ.
1: ಅದಷ್ಟೇ ಅಲ್ಲ, ಈ ಕೆಲಸ ಅಂತ ಬಂದಾಗ ಹೆಣ್ಣು ಮಕ್ಕಳು ಗ್ಲೋಬಲಿ ವರ್ಲ್ಡ್ ಜಗತ್ತಿನ ಮಟ್ಟಕ್ಕೆ ನೋಡಿದ್ರೆ ದಿನ 3 ಗಂಟೆಗಳ ಕಾಲ ಹೆಚ್ಚು ಕೆಲಸ ಮಾಡ್ತಾರೆ, ಅನ್ಪೇಯ್ಡ್ ವರ್ಕ್. ನಿಮಗೆ ಗೊತ್ತಿರ್ಬೋದು ಮನೇಲಿ ಕೆಲಸ, ಈಗ ಆಚೆ ಹೋಗಿ ಕೆಲಸ ಮಾಡುವಂತ ಹೆಣ್ಮಕ್ಳು ಕೂಡ ಮನೆಗೆ ಬಂದು ಕೆಲಸ ಮಾಡ್ತಾರೆ, ಅವಾಗ ಪುರುಷರು ಕೆಲಸ ಮಾಡಲ್ಲ. ಅನ್ಪೇಯ್ಡ್ ವರ್ಕ್ 3 ಗಂಟೆ ಜಾಸ್ತಿ ಇದ್ರೆ ಭಾರತ ದೇಶದಲ್ಲಿ ಅದು 5.8 ಇದೆ. ಇದು ಆವರೇಜ್ ಅಂದ್ರೆ ಕೆಲ ಹೆಣ್ಮಕ್ಳು ಜಾಸ್ತಿ ಮಾಡ್ಬೋದು, 7 ಅವರ್ ಕೆಲಸ ಮಾಡ್ಬೋದು, ಕೆಲವರು 1 ಅವರ್ ಮಾಡ್ಬೋದು. ಪೂರ್ತಿ ಸರಾಸರಿ ತಗೊಂಡಾಗ ಇರೋ ಭಾರತ ದೇಶದಲ್ಲಿ ಹೆಣ್ಮಕ್ಳು 5.8 hours 24 ಗಂಟೆಯಲ್ಲಿ 5.8 hours ಒಬ್ಬ ಹೆಣ್ಮಗಳು ಗಂಡ್ಮಕ್ಳಿಗಿಂತ ಜಾಸ್ತಿ ಕೆಲಸ ಮಾಡ್ತಾರೆ, ಅದಕ್ಕೆ ಅವರಿಗೆ ಸಂಬಳ ಕೂಡ ಸಿಗೋದಿಲ್ಲ.
0: ಓಕೆ ಓಕೆ ಮ್ಯಾಮ್, ತುಂಬಾ ಅಪರೂಪದ ಮಾಹಿತಿ ನಮ್ಗೆ ಸಿಗ್ತಾ ಇದೆ. ಹಾಗೆ ನಮ್ಮ ಮಾತನ್ನ ಮುಂದುವರಿಸೋಣ. ಸದ್ಯಕ್ಕೀಗ ಒಂದು ಗೀತೆ ಕೇಳೋಣ. ಸಂಪತ್ತಿಗೆ ಸವಾಲ್ ಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈ ಗೋಪಾಲ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಇದೀಗ.

0: ಹಾಗೆಯೇ ಈ ದಿನದಲ್ಲಿ ನಾವು ಪುರುಷರು ಮತ್ತು ಮಹಿಳೆಯರು ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂದಾಗ ಆ ಒಂದು ಕೆಲಸದ ಒಂದು ಅಂಗಳದಲ್ಲಿ ಒಂದು ತಾರತಮ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನ ಪತ್ತೆ ಹಚ್ಚೋದು ಹೇಗೆ ಅಥವಾ ಕಂಡುಹಿಡಿಯೋದು ಹೇಗೆ ಮ್ಯಾಮ್?
1: ಈಗ ನೋಡಿ, ಮೊದಲು ಈ ಜೆಂಡರ್ ಗ್ಯಾಪ್ ಯಾವ ಮಟ್ಟಕ್ಕೆ ನಮ್ಮನ್ನ ರೀಚ್ ಆಗಿದೆ ಅಂತ ನೋಡೋಣ. ಈಗ ಒಂದು ಹೊಲದಲ್ಲಿ ಕೆಲಸ ಮಾಡುವಂತಹ ಹೆಣ್ಮಕ್ಳಾಗ್ಬೋದು, ಅಥವಾ ಒಂದು ದೊಡ್ಡ ಕಂಪನಿ ಸಿಇಒ ಆಗಿರುವಂತಹ ಹೆಣ್ಮಕ್ಳಾಗ್ಬೋದು, ಅಥವಾ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋ ಹೆಣ್ಮಕ್ಳಾಗ್ಬೋದು, ಅಥವಾ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರೋ ಹೆಣ್ಮಕ್ಳಾಗ್ಬೋದು, ಈ ಪೇ ಗ್ಯಾಪ್ ಅನ್ನೋದು, ಈ ಅಂತರ ಏನಿದೆ ವೇತನದಲ್ಲಿ, ಇದು ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೆ. ಸೊ ದಿಸ್ ಇಸ್ ಅ ಜೆಂಡರ್ ಪ್ರಾಬ್ಲಮ್, ಒಂದು ಕ್ಷೇತ್ರದ ಪ್ರಾಬ್ಲಮ್ ಅಲ್ಲ. ಸೊ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದರದೇ ರೀತಿ ಇದೆ, ಹೇಗೆ ಗೊತ್ತಾಗುತ್ತೆ ಅನ್ನೋದು. ನಾವು ಕೇಳಿರ್ಬೋದು, ಈಗ ಒಂದು ಗಾರೆ ಕೆಲಸ ಮಾಡುವಂತ ಹೆಣ್ಮಕ್ಳಾಗ್ಬೋದು, ಅಥವಾ ಏನು ಮನೆ ಕಟ್ಟದು ಕನ್ಸ್ಟ್ರಕ್ಷನ್ ಲೇಬರರ್ಸ್ ಅಲ್ಲಿ, ಎಲ್ಲ ಕಡೆ ಕೇಳಿರ್ಬೋದು ನೀವು. ಏನು ಮುಂಚೆ ಎಲ್ಲ ಏನು ಗಂಡಾಳು ಹೆಣ್ಣಾಳು ಅವ್ರ ಕೂಲಿ ಇವ್ರ ಕೂಲಿ ಬೇರೆ ಅಂತ ಡೈರೆಕ್ಟ್ ಆಗಿ ಓಪನ್ ಆಗಿ ಇದೆ ಅದಂತೂ.
0: ಹೌದು,
1: ಹಳ್ಳಿಗಳಿಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಹೊಲದಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಅಲ್ಲೇ ಎದುರುಗಡೆನೆ ಕಮ್ಮಿ ಕಮ್ಮಿ ಕೊಡ್ತಾರೆ, ಅಷ್ಟೇ ಟೈಮ್ ಹಾಕಿರ್ತಾರೆ, ಅಷ್ಟೇ ಕೆಲಸ ಮಾಡಿರ್ತಾರೆ ಹೆಣ್ಮಕ್ಳು. ಇನ್ಫ್ಯಾಕ್ಟ್ ನೀವು ಆಕ್ಚುಲಿ ಹಳ್ಳಿಗಳಿಗೆ ಹೋಗಿ ನೋಡಿದ್ರೆ ಈ ಕಳೆ ಕೀಳೋದು ಅಥವಾ ಬಿತ್ತನೆ ಮಾಡೋದು ಹೆಚ್ಚು ಹೆಣ್ಮಕ್ಳು ಮಾಡ್ತಾರೆ ನೋಡಿ.
0: ಹೌದು,
1: ಅದಕ್ಕೆ ಆಕ್ಚುಲಿ ಬೆನ್ನವು ಜಾಸ್ತಿ, ಕಂಟಿನ್ಯೂಸ್ ಬಕ್ಕೊಂಡು ಕೆಲಸ ಮಾಡೋದು ಅಲ್ವಾ, ಅದು ಕಷ್ಟನೆ. ಆದ್ರೆ ಗಂಡ್ ಮಕ್ಳು ಹೇಳೋದೇನು, ಹೆವಿ ಎಲ್ಲ ನಾವು ಲಿಫ್ಟ್ ಮಾಡ್ತೀವಿ. ಸೊ ಅದನ್ನ ಹೇಳಕ್ ಆ ರೀಸನ್ ಕೊಡುವಾಗ ನೀವು ಕೂಡ ರೀಸನ್ ಕೊಡಬಹುದು, ಅಷ್ಟು ಕಷ್ಟದ ಕೆಲಸ ಮಾಡೋದ್ರು ಕೂಡ ಕಡಿಮೆ ಅಂತರ ಇರುತ್ತೆ. ಈಗ ಗಾರ್ಮೆಂಟ್ಸ್ ಗಳಲ್ಲಿ ಬರೋಣ, ಅಲ್ಲಿ ಕೂಡ ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹಾಕುವಂತಹ ದೌರ್ಜನ್ಯಗಳು, ನಾನು ಪರ್ಸನಲಿ ನನ್ ಹಲವಾರು ಗಾರ್ಮೆಂಟ್ ವರ್ಕರ್ಸ್ ನ ಮಾತಾಡಿಸಿದ್ದೀನಿ, ಯಾಕಂದ್ರೆ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಈ ವಿಷಯದ ಬಗ್ಗೆ. ನಾನು ವಿಶ್ವಸಂಸ್ಥೆಯಲ್ಲೂ ಜೆಂಡರ್ ಬೇಸ್ಡ್ ವಯಲೆನ್ಸ್ ಮೇಲೆ ಕೆಲಸ ಮಾಡಿರೋದು, ಹೆಣ್ಣು ಮಕ್ಕಳ ವಿರುದ್ಧ ಆಗುವಂತಹ ದೌರ್ಜನ್ಯದ ಬಗ್ಗೆ, ಹೆಣ್ಣು ಮಕ್ಕಳ ಋತುಸ್ರಾವದ ಆರೋಗ್ಯದ ಬಗ್ಗೆ, ಹೆಣ್ಣು ಮಕ್ಕಳ ರಿಪ್ರೊಡಕ್ಟಿವ್ ಹೆಲ್ತ್ ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ, ಇದ್ರ ಬಗ್ಗೆನೆ

0: ನ್ಯೂಯಾರ್ಕ್ ಅಲ್ಲಿ ಅಮೆರಿಕಾದಲ್ಲಿ ಕೆಲಸ ಮಾಡಿದ್ದು ಯು ಎನ್ ವಿಮೆನ್ ಜೊತೆ, ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಈಜಿಪ್ಟ್ ನಲ್ಲಿ ಕೂಡ. ಹೇಗೆ ಲಿಂಗಾಧಾರಿತ ದೌರ್ಜನ್ಯ ಒಂದು ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಅಫೆಕ್ಟ್ ಆಗುತ್ತೆ ಹೆಣ್ಮಕ್ಳಿಗೆ ಅನ್ನೋದ್ರ ಬಗ್ಗೆ ಕೆಲಸ ಮಾಡಿದ್ದು ಅರಬ್ ದೇಶ, 15 ಅರಬ್ ದೇಶಗಳಲ್ಲಿ. ಮತ್ತೆ ನೇಪಾಳಲ್ಲಿ ಅಪೌಷ್ಟಿಕತೆ, ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಅಪೌಷ್ಟಿಕತೆ ಹೇಗೆ ಇದನ್ನ ದೂರ ಮಾಡೋದು. ನಿಮ್ಗೆ ಗೊತ್ತಿರ್ಬೋದು ಇಂಡಿಯಾದಲ್ಲಿ ಅಪೌಷ್ಟಿಕತೆ ಹೈಯೆಸ್ಟ್ ಇದೆ, ನೇಪಾಳಲ್ಲೂ ಕೂಡ ತುಂಬಾ ಜಾಸ್ತಿ ಇದೆ. ಅವರ ಒಂದು ಬೆಳವಣಿಗೆ ಕೂಡ ಬಹಳ ಕಡಿಮೆ, ನೀವು ನೋಡಿರ್ಬೋದು ನೇಪಾಳೀಸ್. ಸೊ ಅದ್ರ ಮೇಲೆ ಕೆಲಸ ಮಾಡಿರೋದ್ರಿಂದ ಇದ್ರ ಬಗ್ಗೆ ಎಲ್ಲ ನಂಗೆ ತುಂಬಾ ಕುತೂಹಲ. ಸೊ ಈ ಗಾರ್ಮೆಂಟ್ ವರ್ಕರ್ಸ್ಗಳದು ತುಂಬಾ ಸ್ಪೆಸಿಫಿಕ್ ಇದೆ ಅವರ ಪ್ರಾಬ್ಲಮ್ಸ್. ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ಬಹುದು, ಇನ್ನೊಂದು ಅವರು ಕೆಲಸ ಮಾಡುವಾಗ ಅವರಿಗೆ ಊಟ ಮಾಡೋದಕ್ಕೂ ಲಂಚ್ ಬ್ರೇಕ್ ಕೂಡ ಸಿಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ, ಒಂದು ಶರ್ಟ್ ಹೊಲಿಯುವಂತಹ ಗಾರ್ಮೆಂಟ್ಸ್ ಅನ್ಕೊಳ್ಳಿ, ಅಲ್ಲಿ ಹೇಗಂದ್ರೆ ಇಷ್ಟು ಜನ ಪೂರ್ತಿ ಬರೀ ಕಾಲರ್ ರೆಡಿ ಮಾಡ್ತಾರೆ, ಇಷ್ಟು ಜನ ಸ್ಲೀವ್ಸ್ ರೆಡಿ ಮಾಡ್ತಾರೆ, ಈ ತರ ಇರುತ್ತೆ. ಸೊ ಈಗ ಸ್ಲೀವ್ಸ್ ರೆಡಿ ಮಾಡೋರು ಜಾಸ್ತಿ ಪ್ರೊಡಕ್ಷನ್ ಮುಗ್ದೋಗ್ಬಿಡುತ್ತೆ, ಈಗ ಕಾಲರ್ ರೆಡಿ ಮಾಡೋರು ಜಾಸ್ತಿ ಪ್ರೊಡಕ್ಷನ್ ಮುಗಿಯಲ್ಲ. ಅವಾಗ ಏನ್ ಮಾಡ್ತಾರೆ, ನೀವು ಮುಗಿಸ್ಬಿಟ್ಟೆ ಊಟಕ್ಕೆ ಹೋಗ್ಬೇಕು, ಇಲ್ಲ ಊಟಕ್ಕೂ ಅವರಿಗೆ ಕಳ್ಸೋದಿಲ್ಲ. ಇದು ನಿಜವಾಗ್ಲೂ ನಡೀತಿರೋದು, ಯಾಕಂದ್ರೆ ಅಸೆಂಬ್ಲಿ ಮಾಡೋರಿಗೆ ನಿಂತೋಗ್ಬಿಡುತ್ತಲ್ಲ ಕೆಲಸ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ. ಸೊ ಅದರಿಂದ ಅವ್ರ ಫೇಸ್ ಮಾಡುವಂತಹ ಅಬ್ಯೂಸ್ ಇದೆಲ್ಲ ಒಂದೇ ಕಡೆ ಆದ್ರೆ ಅಲ್ಲೂ ಕೂಡ ತಾರತಮ್ಯ ಇದೆ. ಗಂಡ್ಮಕ್ಳು ಬಹಳ ಕಡಿಮೆ ಗಾರ್ಮೆಂಟ್ಸ್ ಹೋಗೋದು, ನೀವ್ ನೋಡಿದಿರ ಹೋಗೋರಲ್ಲೂ ಈ ಮ್ಯಾನೇಜರ್ ಲೆವೆಲ್ ಇವೆಲ್ಲ ಗಂಡ್ಮಕ್ಳು ಇರ್ತಾರೆ ನೋಡಿ. ಸೊ ಈ ಜೆಂಡರ್ ಜಾಬ್ಸ್ ಏನಿದೆ ಅದೇ ತಾರತಮ್ಯ. ಸರಿಯಾಗಿ ನೋಡಿದ್ರೆ ಕಡಿಮೆ ಎಲ್ಲಿ ಪೇ ಇರುತ್ತೆ ಅಲ್ಲೆಲ್ಲ ಹೆಚ್ಚು ಹೆಣ್ಮಕ್ಳು ಇರ್ತಾರೆ. ನೀವು ಎಲ್ಲ ಕೆಲಸ ಬೇಕಾದ್ರೆ ಹುಡುಕ್ ನೋಡಿ, ಅದನ್ನ ಜೆಂಡರ್ ಜಾಬ್ಸ್ ಅಂತಾರೆ. ಮತ್ತೊಂದು, ಈಗ ಸಿಇಒ ಲೆವೆಲ್ಗಳು ಅಥವಾ ಸಾಫ್ಟ್ವೇರ್ ಕಂಪನಿಗಳು ಇಲ್ಲಿ ಬಂದಾಗ ಅಲ್ಲಿ ಓಪನ್ ಆಗಿ ಯಾರು ಕೂಡ ಅವ್ರಿಗೆ ಎಷ್ಟು ಸಂಬಳ ಅಂತ ಹೇಳೋದಿಲ್ಲ. ಯಾಕೆ ಅಂತ ಹೇಳ್ತೀನಿ, ನಾನೀಗ ಒಂದು ಹೆಚ್ ಆರ್ ಆಗಿ ಕೂತಿದ್ದೀನಿ ಒಂದು ದೊಡ್ಡ ಕಂಪನಿಯಲ್ಲಿ, ನೀವು ಬರ್ತೀರಿ ಇಂಟರ್ವ್ಯೂಗೆ, ನಾನು ನಿಮ್ಮ ಒಂದು ಅರ್ಹತೆ ಎಲ್ಲ ನೋಡ್ತೀನಿ, ನಿಮ್ಮ ಕ್ವಾಲಿಫಿಕೇಶನ್ ನೋಡ್ತೀನಿ, ನಿಮ್ಮ ಕೆಲಸದಲ್ಲಿ ಎಕ್ಸ್ಪರ್ಟೀಸ್ ಎಲ್ಲ ನೋಡ್ತೀನಿ, ಬಟ್ ನನ್ಗೇನೇ ನನ್ ಇದೇ ಪೊಸಿಷನ್ ಯಾರು ಕೆಲಸ ಬಿಟ್ಟು ಹೋದ್ರು ಅವ್ರ ಪೊಸಿಷನ್ ನೀವು ಬರ್ತಿದ್ದೀರಿ ಅಲ್ವಾ, ಅವ್ರಿಗೆ 1 ಲಕ್ಷ ಸಂಬಳ ಕೊಡ್ತಿದ್ದೀನಿ. ಆದ್ರೆ ನೀವು ಮುಂಚೆನೆ ಮಹಿಳೆ ಆಗಿದ್ರಿಂದ ನೀವು ಈ ಹಿಂದೆ ಎಲ್ಲೋ ಒಂದು 60,000 ರೂಪಾಯಿ ಕೆಲ್ಸಕ್ಕೆ ಇರ್ತೀರಾ ಅನ್ಕೊಳ್ಳಿ, ನಿಮ್ಮ ಸಂಬಳದ ಮೇಲೆ ನಾನ್ ನಿಮ್ಮನ್ನ ಕೆಲ್ಸಕ್ಕೆ ತಗೋತೀನಿ, ನಿಮ್ಗೆ ಓಕೆ ನಿಮ್ಗೆ 70,000 ಕೊಡ್ತೀನಿ ಅಂತ. ಮುಂಚೆ 1 ಲಕ್ಷ ಕೊಡ್ತಿರ್ಬೋದು ಅದೇ ಕೆಲ್ಸಕ್ಕೆ, ಒಂದು ಪುರುಷರ ಪ್ಲೇಸ್ ಅದು, ಬಟ್ ನಿಮ್ಮ ಹಿಂದಿನ ಸಂಬಳದ ಮೇಲೆ ಬೇಸಿಸ್ ಮೇಲೆ ಆಗೋದ್ರಿಂದ ನೀವು ಮಹಿಳೆ ಮೊದ್ಲೇ ಕಡಿಮೆ ಮುಂಚೆ ಸಿಗ್ತಾ ಇದೆ. ಇಲ್ಲಿ ಬಂದಾಗ ಇಲ್ಲೂ ಕೂಡ ನಾನ್ ಆ ಕೆಲಸಕ್ಕೆ ತಕ್ಕನಾಗ ಕೊಡೋದಿಲ್ಲ, ನಿಮ್ಮ ಹಿಂದಿನ ಸ್ಯಾಲರಿ ಪ್ರಕಾರ ಕೊಡ್ತೀನಿ. ಅದ್ರ ಜೊತೆಗೆ ಇದು ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ, ಒಬ್ಬರ ಸಂಬಳ ಇನ್ನೊಬ್ರಿಗೆ ಹೇಳೋದಿಲ್ಲ ಕಂಪನಿ, ಬಹಳ ಬುದುವಂತರು ಅವರು. ಸೊ ನೀವು ಕೂಡ ಹೇಳ್ಕೊಡಕ್ ಇಷ್ಟಪಡೋದಿಲ್ಲ ಅಲ್ವಾ, ನನ್ ಸಂಬಳ ಇಷ್ಟು ಅಂತ ಯಾರಿಗೂ ಹೇಳ್ಕೊಡಕ್ ಇಷ್ಟಪಡಿಲ್ಲ. ಇದು ಈ ಕಂಪನಿಗಳನ್ನ ಪ್ರೊಟೆಕ್ಟ್ ಮಾಡ್ತಿದೆ. ಇದು ಈ ಜೆಂಡರ್ ಪೇ ಗ್ಯಾಪ್ ನ ಯಾವ ರೀತಿ ಎನ್ಕರೇಜ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಇನ್ನೊಂದ್ ಏನಂದ್ರೆ, ಈ ಒಂದು ಜೆಂಡರ್ ಪೇ ಗ್ಯಾಪ್ ಏನು, ಒಂದಿನ ನಾವ್ ಇದ್ರ ಬಗ್ಗೆ ಮಾತಾಡ್ತಿದೀವಿ, ಹೌದು ಎಲ್ಲೋ ನ್ಯೂಜಿಲೆಂಡ್ ಇಂಥ ಕಡೆ ಬಹಳಷ್ಟು ಪಾಲಿಸಿಗಳು ಮಾಡ್ತಾ ಇದಾರೆ ಇದರ ವಿರುದ್ಧ, ಬಟ್ ಈ ಜಗತ್ತು ಇದೇ ರೀತಿ ಈ ಒಂದು ಪ್ರೋಗ್ರೆಸ್ ಏನಾಗ್ತಿದೆ, ಜೆಂಡರ್ ಪೇ ಗ್ಯಾಪ್ ಕಡಿಮೆ ಮಾಡ್ಬೇಕಂತ, ಈ ವೇತನದ ಒಂದು ಅಂತರ ಕಡಿಮೆ ಮಾಡ್ಬೇಕಂತ ಎಷ್ಟು ನಿಧಾನಕ್ಕೆ ಆಗ್ತಿದೆ ಅಂದ್ರೆ, ಈ ಪೇ ಗ್ಯಾಪ್ ನ ಕ್ಲೋಸ್ ಮಾಡೋದಕ್ಕೆ, ಅಂದ್ರೆ ಗಂಡು ಮಕ್ಕಳು 100 ರೂಪಾಯಿ ದುಡ್ದಾಗ ಹೆಣ್ಮಕ್ಳಿಗೂ 100 ರೂಪಾಯಿ ಸಿಗ್ಬೇಕಂತ, ಅದನ್ನ ರೀಚ್ ಆಗೋದಕ್ಕೆ ನಾವು 300 ವರ್ಷ ಬೇಕಾಗತ್ತೆ. ಯಾಕೆ ಅಂದ್ರೆ ಈ ಸೀಕ್ರೆಸಿ, ಈ ಹೈಯರಿಂಗ್, ಇದು ಜೊತೆಗೆ ಅನ್ರಿಲೇಟೆಡ್ ಸ್ಟಫ್ ಬಟ್ ಸ್ಟಿಲ್ ರಿಲೇಟಬಲ್. ಇನ್ನೊಂದು ವಿಷಯ ನಿಮಗೆ ಹೇಳ್ತೀನಿ, ಇದೇ ಸಾಫ್ಟ್ವೇರ್ ಕಂಪನಿಗಳಾಗ್ಬಹುದು, ಯಾವುದೇ ಕಂಪನಿಗಳಾಗ್ಬಹುದು, ಅನ್ಲೈಕ್ ಗವರ್ಮೆಂಟ್ ಜಾಬ್ಸ್ ಬೇರೆ ಬಿಡಿ, ಅಲ್ಲಿ ಸ್ಕೇಲ್ ಪ್ರಕಾರ ನಿಮ್ಮ ಒಂದು ಪೊಸಿಷನ್ ಪ್ರಕಾರ ಸಂಬಳ ಫಿಕ್ಸ್ ಆಗಿರುತ್ತೆ, ನೀವು ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ, ಗವರ್ಮೆಂಟ್ ಅಲ್ಲಿ ಬೇರೆ. ಬಟ್ ಇಲ್ಲೇನಾಗತ್ತೆ, ಈಗ ನೀವು ಕೆಲ್ಸಕ್ಕೆ ಅಂತ ಹೋಗ್ತೀರಾ, ಆಯ್ತಾ, ನಿಮ್ ಜೊತೆನೆ ಓದಿರ್ತಾನೆ ಒಂದ್ ಹುಡುಗ ಅನ್ಕೊಳ್ಳಿ, ಆಯ್ತಾ, ನಿಮ್ಗಿನ್ನ ಮದ್ವೆ ಆಗಿಲ್ಲ ಅನ್ಕೊಳ್ಳಿ, ಇನ್ನೊಂದ್ ಹುಡುಗನ್ ಮದ್ವೆ ಆಗಿ 2 ಮಕ್ಳಿದೆ ಆಗ್ಲೆ, ಆದ್ರೂ ನಾನು ಇಬ್ಬರನ್ನೂ ಇಂಟರ್ವ್ಯೂ ಮಾಡ್ತೀನಿ, ಇಬ್ರಿಗೂ ಸೇಮ್ ಕ್ವಾಲಿಫಿಕೇಶನ್ ಇರುತ್ತೆ, ಸೇಮ್ ಎಕ್ಸ್ಪೀರಿಯನ್ಸ್ ಇದೆ ಇನ್ನೊಂದ್ ಕಂಪನಿಲಿ,
1: ಹೌದು,
0: ನಾನ್ ಪ್ರಿಫರ್ ಮಾಡೋದು ಯೂಶಲಿ ಆಗ ಕಂಪನಿಗಳು ಪ್ರಿಫರ್ ಮಾಡೋದು ಆ ಪುರುಷನ್ನ. ಯಾಕೆ ಅಂದ್ರೆ ಅವ್ರು ಯೋಚನೆ ಮಾಡೋದು, ಈ ಹೆಣ್ಮಗಳು ಮುಂದೆ ಹೋಗಿ ಮದ್ವೆ ಆಗ್ತಾರೆ, ನಂತರ ಅವ್ರ ಮಕ್ಕಳಾಗತ್ತೆ, ಅವಾಗ ಮೆಟರ್ನಿಟಿ ಲೀವ್ ಕೊಡ್ಬೇಕಾಗತ್ತೆ.
1: ಹೌದು, ಇವಾಗ ಇದು ಎಲ್ಲಾ ಕಡೆ ನಡೆಯುತ್ತಿದೆ. ಇಂಟರ್ವ್ಯೂ ಅಲ್ಲಿ ಮೇನ್ ಕ್ವೆಶನ್ ಅದನ್ನೇ ಕೇಳ್ತಾರ, ಮ್ಯಾರಿಡಾ ಅನ್ಮ್ಯಾರಿಡಾ ಅಂತ ಕೇಳ್ತಾರೆ.
0: ಎಕ್ಸಾಕ್ಟ್ಲಿ, ಅದು ಆಕ್ಚುಲಿ ತಪ್ಪು.

0: ಸೊ ಪೇಡ್ ಮೆಟರ್ನಿಟಿ ಲೀವ್ ಕೊಡ್ಬೇಕಾಗತ್ತೆ. ಪೇಡ್ ಮೆಟರ್ನಿಟಿ ಲೀವ್ ಈಗ ಗಂಡ್ ಮಕ್ಕಳಾದ್ರೆ ಆ ಒಂದು ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಅವರಿಗೆ. ಬಟ್ ಇದು ಯಾವ ರೀತಿ ಅಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿ. ಒಂದು ಹೆಣ್ಮಕ್ಕಳ ಆದಾಯ ಕಮ್ಮಿ ಆಗುತ್ತೆ, ಹೆಣ್ಮಕ್ಳು ವರ್ಕ್ ಫೋರ್ಸ್ ಅಲ್ಲಿ ಬರಕ್ಕೆ ಆಪರ್ಚುನಿಟಿ ಸಿಗೋದಿಲ್ಲ. ಮತ್ತೊಂದು ರೀತಿ ಈಗ ಇವರು ಮೆಟರ್ನಿಟಿ ಲೀವ್ ಒಂದು 9 ತಿಂಗಳು 1 ವರ್ಷನ ತಗೊಂಡ್ ವಾಪಸ್ ಬರ್ತಾರಲ್ಲ, ಅಷ್ಟೊತ್ತಿಗೆ ಇದೇ ಪುರುಷ 1 ವರ್ಷ ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ತಗೊಂಡು ಪ್ರಮೋಷನ್ ಸಿಕ್ಬಿಡುತ್ತೆ ಅವ್ರಿಗೆ.
1: ಹೌದು.
0: ಸೊ ನೀವು ಸೊಲ್ಯೂಷನ್ ಅಂತ ಕೇಳಿದ್ರೆ ಇದಕ್ಕೆ ಈ ನಾರ್ಡಿಕ್ ಕಂಪನಿಗಳು ಕಂಟ್ರೀಸ್ ಅಂದ್ರೆ ನಾರ್ವೆ, ಸ್ಕ್ಯಾಂಡಿನೇವಿಯಾ, ಈ ದೇಶಗಳಿದಾವಲ್ಲ, ಈ ದೇಶಗಳು ಒಂದು ಪಾಲಿಸಿ ಇದೆ.
1: ಓಕೆ.
0: ಇಲ್ಲಿ ಪೆಟರ್ನಿಟಿ ಲೀವ್ ಕೂಡ ಕಂಪಲ್ಸರಿ.
1: ಹೌದೌದು. ಇನ್ ಸ್ವೀಡಿಶ್ ಅಲ್ಲೂ ಕೂಡ ಇದೆ ಅನ್ಸುತ್ತಲ್ವಾ.
0: ನೀವು ಕಂಪಲ್ಸರಿ ತಂದೆ ಆದವರು ಕೂಡ ಕಂಪಲ್ಸರಿ ಲೀವ್ ತಗೋಬೇಕು ಮಕ್ಕಳು ನೋಡ್ಕೊಳಕ್ಕೆ. ಇದು ಒಂಥರ ಏನೋ ಸಮಾನತೆ ತರುವಂತಹ ಒಂದು ಪಾಲಿಸಿ. ಹಲವಾರು ರೀತಿ ಇದು ಎಷ್ಟು ಸೆನ್ಸಿಟಿವ್ ಇರ್ಬೇಕಂದ್ರೆ ಪಾಲಿಸಿ ವೈಸ್ ಪಾಲಿಸಿ ಮಾಡೋದಕ್ಕೆ ಕೂತ್ಕೊಳ್ಳೋರು ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಷಿಯನ್ಸ್ ಆಗ್ಬೋದು ಮತ್ತೆ ಆಫೀಸರ್ಗಳಾಗ್ಬೋದು, ಪ್ರತಿ ಒಂದ್ರಲ್ಲೂ ತಾರತಮ್ಯ ಬೇಕಾದ್ ಹುಡುಕ್ಬೋದು ನಾವು. ಬಟ್ ಅದು ಎಷ್ಟು ಇಂಟ್ರೆನ್ಸಿಕ್ ಆಗ್ಬಿಟ್ಟಿದ್ರೆ ನಾವೇ ಹೆಣ್ಮಕ್ಳಾಗ ಒಪ್ಕೊಂಡ್ಬಿಡ್ತೀವಿ. ಬಟ್ ಅದು ತಪ್ಪು ತಪ್ಪು ಅಂತ ಹೇಳೋರು ಒಬ್ರು ಬೇಕು ಸರಿಯಾಗಿ ನೋಡಿದ್ರೆ. ಇನ್ನು ಈ ರೀತಿ ಜಾಗೃತಿ ಮೂಡಿಸೋರ್ ಬೇಕು.
1: ಓಕೆ ಮ್ಯಾಮ್, ಈಗ ಇಷ್ಟೊತ್ವರ್ಗೂ ನಾವು ಯಾವ ರೀತಿ ಒಂದು ಗಂಡು ಮತ್ತೆ ಹೆಣ್ಣಿನ ಕೆಲಸದ ಅಂಗಳದಲ್ಲಿ ತಾರತಮ್ಯ ನಡೀತಾ ಇದೆ ಅಂತ ಹೇಳಿ ಕ್ರಮಗಳನ್ನ ಬಹಳ ಅದ್ಭುತವಾಗಿ ಅನೇಕ ನಿದರ್ಶನಗಳೊಂದಿಗೆ ನಮಗೆ ಭವ್ಯ ನರಸಿಂಹಮೂರ್ತಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಒಂದು ಗೀತೆ ಕೇಳಿ ನಂತರ ನಮ್ಮ ಮಾತನ್ನ ಮುಂದುವರಿಸ್ತೇವೆ. ಈಗ ಕೇಳಿ ಬಂಡ ನನ್ನ ಗಂಡ ಚಿತ್ರದಿಂದ ಜಗ್ಗೇಶ್ ಅವರ ಗಾಯನ, ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ಇದು ವಿದ್ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಿದೆ ಇನ್ನೇನು 9:30. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ. ಪೀಡಿಯಾಟ್ರಿಕ್ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್.

0: ಆಕಾಶವಾಣಿ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ನಮಸ್ತೆ, ಶುಭೋದಯ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ನಮ್ಮ ಜೊತೆ ಮಾತನ್ನ ಮುಂದುವರೆಸುತ್ತಾರೆ. ವಿಶ್ವಸಂಸ್ಥೆಯ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನ ನಿರ್ವಹಿಸಿ ಭಾರತಕ್ಕೆ ಹಿಂತಿರುಗಿದ ನಂತರ ಸಾರ್ವಜನಿಕ ನೀತಿ ವಿಶ್ಲೇಷಣೆ, ಸಮಾಜ ಸೇವೆ, ಮೂಲಭೂತ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತಲ್ಲೀನರಾಗಿ ಮಾಡಿಸಿಕೊಂಡಿರುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಮಹಿಳೆ ಭವ್ಯ ನರಸಿಂಹಮೂರ್ತಿಯವರು. ಮ್ಯಾಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
4: ಥ್ಯಾಂಕ್ ಯು ಲತಾ ಅವರೇ.
3: ಓಕೆ, ನೀವು ನಮಗೆ ಇವಾಗ ಯಾವ ರೀತಿ ಈ ಒಂದು ಲಿಂಗ ತಾರತಮ್ಯ ಕೆಲಸದ ಸ್ಥಳದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರಿ. ಹಾಗೆ ಇವಾಗ ಇದಕ್ಕೆ ನಾವು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬಹುದು, ಯಾವ ರೀತಿ ಅದನ್ನ ತಡೆಗಟ್ಟಬಹುದು?
4: ಆಕ್ಚುಲಿ ಭಾರತದ ಕಾನೂನಿನಲ್ಲಿ ಕೆಲವು ನಿಯಮಗಳಿದೆ ಇದನ್ನ ತಡೆಗಟ್ಟೋದಕ್ಕೆ, ಬಟ್ ಅದು ಆಕ್ಷನ್ ಬಂದಿಲ್ಲ, ಅದ್ಯಾರು

0: ಫಾಲೋ ಮಾಡೋದಿಲ್ಲ, ಅದು ಬೇರೆ ವಿಷಯ. ಆದ್ರೆ ಯಾವ ಯಾವ್ದು ಅಂದ್ರೆ ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಅಂತ 1976 ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಏನ್ ಬಂತು, ಅದರ ಪ್ರಕಾರ ಲಿಂಗದ ಆಧಾರದ ಮೇಲೆ ವೇತನದಲ್ಲಿ ತಾರತಮ್ಯ ಮಾಡೋದನ್ನ ನಿಷೇಧಿಸುತ್ತೆ ಈ ಒಂದು ಆಕ್ಟ್. ಇನ್ ಮತ್ತೊಂದು ಕೋಡ್ ಆನ್ ವೇಜಸ್ 2019 ನಡೆದಿದ್ದು ಕೂಡ, ಯಾವುದೇ ಸಂಸ್ಥೆ ನೇಮಕಾತಿ ವೇತನ ಕೆಲಸದ ಪರಿಸ್ಥಿತಿಯಲ್ಲಿ ಲಿಂಗಾಧಾರಿತ ತಾರತಮ್ಯ ಮಾಡಬಾರದು ಅಂತ ಹೇಳುತ್ತೆ. ಬಹಳ ಮುಖ್ಯವಾಗಿ ನಮ್ಮ ಸಂವಿಧಾನದಲ್ಲೇ ನಮಗ್ ಗೊತ್ತಿರೋ ಹಾಗೆ ಸಮಾನತೆ ಏನಿದೆ ಅದು ಲಿಂಗ ಯಾವುದೇ ರೀತಿಯ ತಾರತಮ್ಯನು ಲಿಂಗಾಧಾರಿತ ತಾರತಮ್ಯ ಮಾಡಬಾರದು ಅಂತಿದೆ. ಅದು ನಮ್ಮ ಫಂಡಮೆಂಟಲ್
1: ಮೂಲಭೂತ
0: ಡ್ಯೂಟಿ, ಮೂಲಭೂತ ಹಕ್ಕು. ಜೊತೆಗೆ 39B ಆರ್ಟಿಕಲ್ 39B ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೆಸಿಫಿಕಲಿ ಹೇಳುತ್ತೆ, ಸರ್ಕಾರ ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗುವಂತೆ ನೋಡಿಕೊಳ್ಳಬೇಕು ಅಂತ. ಸರ್ಕಾರಿ ಕೆಲಸಗಳಲ್ಲಿ ಇದಾಗ್ತಾ ಇದೆ, ಇಲ್ಲ ಅಂತಿಲ್ಲ, ಬಟ್ ಆಚೆ ಕೆಲಸಗಳಲ್ಲಿ ಬೇರೆ ಏನು ಪ್ರೈವೇಟ್ ಕಂಪನಿಗಳಾಗ್ಬೋದು ಅಥವಾ ಇನ್ಫಾರ್ಮಲ್ ಸೆಕ್ಟರ್ ಆಗ್ಬೋದು, ಇಲ್ಲಿ ಇದು ನಡೀತಾ ಇಲ್ಲ.
1: ಓಕೆ,
0: ಸೊ ಯಾವ ರೀತಿ ಇದನ್ ಮಾಡ್ಬೋದು ಅಂದ್ರೆ ಈ ಜೆಂಡರ್ ಪೇ ಆಡಿಟ್ ಅಂತ ಒಂದ್ ಬರುತ್ತೆ. ಅಂದ್ರೆ ಪ್ರತಿ ರೆಗ್ಯುಲರ್ ಆಗಿ ಇದನ್ ಕಂಡಕ್ಟ್ ಮಾಡ್ಬೇಕು. ಇಲ್ಲಿ ಕಂಪನಿಗಳ ಆಡಿಟ್ ಬುಕ್ಸ್ ತೆಗೆದು ಯಾರಿಗೆ ಎಷ್ಟು ಪೇ ಮಾಡ್ತಿದ್ದಾರೆ ಇದನ್ನ ನೋಡಿದಾಗ ಕಂಪನಿಗಳಿಗೆ ಒಂದು ಇನ್ಸೆಂಟಿವ್ಸ್ ಕೊಡ್ಬೇಕು ಸರ್ಕಾರದಿಂದ. ಯಾಕೆಂದ್ರೆ ಪ್ರತಿ ಕಡೆ ನೋಡಿ, ಈಗ ಒಂದು ಕಂಪನಿನ ಒಂದು ಬಹಳಷ್ಟು ರೀಜನಲ್ ಇಂಬ್ಯಾಲೆನ್ಸ್ ಇದೆ ನಮ್ ಕರ್ನಾಟಕದಲ್ಲೂ. ಈ ಒಂದು ಹಿಂದುಳಿದ ಜಿಲ್ಲೆಯಲ್ಲಿ ಒಂದ್ ಕಂಪನಿ ತೆಗೆದ್ರೆ ನಾವ್ ನಿಮಗ್ ಟ್ಯಾಕ್ಸ್ ರಿಬೇಟ್ ಕೊಡ್ತೀವಿ ಅದು ಇದು ಅಂತ ಎಲ್ಲ ಸರ್ಕಾರ ಏನ್ ಮಾಡುತ್ತೆ ಎಂಪ್ಲಾಯ್ಮೆಂಟ್ ಜನರೇಷನ್ಗೋಸ್ಕರ. ಅದೇ ರೀತಿ ಇಲ್ಲೂ ಕೂಡ ಆ ರೀತಿ ಕೂಡ ಮಾಡ್ಬೋದು. ಸರಿಯಾಗಿ ನೋಡಿದ್ರೆ ಅದ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ತಾರತಮ್ಯ ಮಾಡುವಂತಹ ಕಂಪನಿಗಳ ಮೇಲೆ ಫೈನ್ ಹಾಕ್ಬೇಕು ಸರ್ಕಾರ.
1: ಹೌದು,
0: ಯಾಕಂದ್ರೆ ನಾವು ಫೈನ್ ಹಾಕಕ್ ಸ್ಟಾರ್ಟ್ ಮಾಡಿದಾಗ ಅವ್ರೇನ್ ಮಾಡ್ತಾರೆ, ಹೆಣ್ಮಕ್ಳನ್ನ ತಗೊಳೋದೇ ಕಡಿಮೆ ಮಾಡ್ಬಿಡ್ತಾರೆ. ನಾನಾಗ್ಲೇ ಹೇಳಿದ್ನಲ್ಲ ಆ ಒಂದು ವಿಷಯ, ಆ ಒಂದು ರೀಸನ್ಸ್ಗೋಸ್ಕರ. ಸೊ ಇಲ್ಲಿ ಇನ್ಸೆಂಟಿವ್ಸ್ ಕೊಟ್ಟಾಗ ಓಕೆ, ಹೆಚ್ಚು ಹೆಣ್ಮಕ್ಳನ್ನ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ತಗೊಳ್ಳಿ, ಜೊತೆಗೆ ಸಮಾನವಾಗಿ ಇದು ಕೊಡಿ ವೇತನ. ಆಡಿಟ್ ಮಾಡಿದಾಗ ನಿಮ್ಮ ಬುಕ್ಸ್ ಕರೆಕ್ಟ್ ಆಗಿತ್ತಂದ್ರೆ ನಾವು ನಿಮ್ಗೆ ಇನ್ಸೆಂಟಿವ್ ಕೊಡ್ತೀವಿ. ಈ ತರ ಏನಾದ್ರೂ ನೀತಿಗಳು ತರಬಹುದು, ವೆರಿ ಸ್ಟ್ರಿಕ್ಟ್ ನೀತಿಗಳು. ಮತ್ತೆ ಕಾನ್ಫಿಡೆನ್ಶಿಯಾಲಿಟಿ ಏನಿದೆ ಈ ಒಂದು ವೇತನದ ಬಗ್ಗೆ ಅದು ಆಚೆ ಇಡ್ಬೇಕು. ಕಾನ್ಫಿಡೆನ್ಶಿಯಾಲಿಟಿ ಏನಿಲ್ಲ, ಇದು ಓಪನ್ ಆಗಿ ಯಾರಿಗೆ ಎಷ್ಟು ಸಂಬಳ ಕೊಡ್ತಿದ್ದಾರೆ ಈ ಪೊಸಿಷನ್ಗೆ. ಈಗ ನೋಡಿ ಸರ್ಕಾರದಲ್ಲಿ ಗೊತ್ತು ನಿಮ್ಗೆ, IAS ಅಧಿಕಾರಿಗಳಲ್ಲಿ ಬೇರೆ ಬೇರೆ ಶ್ರೇಣಿ ಇದೆ. ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಎಷ್ಟು ಸಿಗುತ್ತೆ, ಇಷ್ಟು ವರ್ಷ ಕೆಲಸ ಆದ್ಮೇಲೆ ಈ ಪೊಸಿಷನ್ ಹೋದ್ರೆ ಎಷ್ಟು ಸಿಗುತ್ತೆ, ಅಡಿಷನಲ್ ಇನ್ಚಾರ್ಜ್ ಕೊಟ್ರೆ ಎಷ್ಟು ಸಿಗುತ್ತೆ, ಅದು ಇರ್ರೆಸ್ಪೆಕ್ಟಿವ್ ಆಫ್ IAS ಆಫೀಸರ್ ಪುರುಷರಾಗಿರ್ಲಿ ಮಹಿಳೆ ಆಗಿರ್ಲಿ, ಸರ್ಕಾರ ಒಂದೇ ರೀತಿ ಕೊಡ್ತಿದೆ ಅಲ್ವಾ. ಅದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ನೀವು ಇಂಟರ್ನೆಟ್ಗೆ ಹೋದ್ರೆ ಸಿಗುತ್ತೆ ನಿಮ್ಗೆ ಆಲ್ಮೋಸ್ಟ್, ಅದೇನು ಸೀಕ್ರೆಟ್ ಅಲ್ಲ. ಜೊತೆಗೆ ಸರ್ಕಾರದಲ್ಲಿ FDA ಲೆವೆಲ್ ಆಗ್ಬೋದು, SDA ಲೆವೆಲ್ ಆಗ್ಬೋದು, ಎಲ್ಲ ಫಿಕ್ಸ್ಡ್ ಇದೆ. ಬಟ್ ಈ ಒಂದು ಪ್ರೈವೇಟ್ ಕಂಪನಿಗಳಲ್ಲಿ ಅದು ಫಿಕ್ಸ್ಡ್ ಇಲ್ಲ. ಅಲ್ಲಿ ಕೊಡೋದು ನಿಮ್ಮ ಹಿಂದಿನ ಕೆಲಸದ ಬೇಸಿಸ್ ಮೇಲೆ, ನಿಮ್ಮ ಹಿಂದಿನ ಕಂಪನಿ ಎಷ್ಟು ಕೊಡ್ತಿತ್ತು ನಿಮಗೆ ಅದಕ್ಕಿಂತ ಒಂಚೂರು ಜಾಸ್ತಿ ಕೊಡ್ತೀವಿ, ನೀವು ನೆಗೋಷಿಯೇಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೊಂದು ವಿಷಯ ಅಂದ್ರೆ ಹೆಣ್ಣು ಮಕ್ಕಳು ಯೂಶಲಿ ನಮ್ಮನ್ನ ನಾವು ಯಾವ ರೀತಿ ಬೆಳೆದಿರ್ತೀವಿ ಅಂದ್ರೆ ನಮ್ಮ ಸೊಸೈಟಿ ನಮಗೆ ನಾವು ಹೆಣ್ಣು ಮಕ್ಕಳಾಗಿದ್ರಿಂದ ನಮಗೆ ಅರ್ಹತೆಯಲ್ಲಿ ಎಲ್ಲೋ ಒಂದು, ಎಷ್ಟೇ ಕಾನ್ಫಿಡೆನ್ಸ್ ಇರ್ಲಿ, ಎಷ್ಟೇ ಎಜುಕೇಟೆಡ್ ಇರ್ಲಿ, ನೀವು ಎಲ್ಲೋ ಒಂದು ಹಿಂಜರಿಕೆ ಇರುತ್ತೆ ನಾವು ನೆಗೋಷಿಯೇಟ್ ಮಾಡುವಾಗೂ ಕೂಡ ಸ್ಯಾಲರಿಯಲ್ಲಿ. ಆ ಒಂದು ಸ್ಕಿಲ್ಸ್ ಗಂಡು ಮಕ್ಳಿಗೆ ಜಾಸ್ತಿ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ನೋಡಿ, ಒಂದು ಹಾರ್ವರ್ಡ್ ಸ್ಟಡಿ ಪ್ರಕಾರ ಹೇಳ್ತಾ ಇದೀನಿ, ಒಂದು ಕೆಲಸದ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅನ್ಕೊಳ್ಳಿ, ಅಲ್ಲಿ ಕ್ವಾಲಿಫಿಕೇಶನ್ಸ್ ಮೆನ್ಷನ್ ಮಾಡ್ತಾರೆ ಅಲ್ವಾ. ಹೆಣ್ಣು ಮಕ್ಕಳು 80% ಕ್ವಾಲಿಫಿಕೇಶನ್ ಇದ್ರೆ ಮಾತ್ರ ಅಪ್ಲೈ ಮಾಡೋದು ಕೂಡ. ಗಂಡ್ ಮಕ್ಳು ಅಷ್ಟಲ್ವಂತೆ, 20-30% ಕ್ವಾಲಿಫೈಡ್ ಇದೀನಿ ಅನ್ಸಿದ್ರೆ ಸಾಕಂತೆ ಅಪ್ಲೈ ಮಾಡ್ತಾರ. ಕ್ಯಾನ್ ಯು ಇಮ್ಯಾಜಿನ್, ಇದು ಸ್ಟಡಿ ಪ್ರಕಾರ. ಅಂದ್ರೆ ಎಷ್ಟು ಯೋಚನೆ ಮಾಡ್ತೀವಿ ನಾವು ನಮ್ಮ ಅರ್ಹತೆ ಬಗ್ಗೆ, ವಿ ಹ್ಯಾವ್ ಟು ರೈಸ್ ಅಪ್ ಟು ದೇರ್ ಎಕ್ಸ್ಪೆಕ್ಟೇಷನ್ ಅಂತ. ಜೊತೆಗೆ ಓ ಕೆಲ್ಸ ಸಿಕ್ಕಿದ್ರೆ ಸಾಕಪ್ಪ, ಯಾಕೆಂದ್ರೆ ಫಸ್ಟೇ ಹೆಣ್ಮಕ್ಳನ್ನ ತಗೊಳ್ಳೋದ್ ಕಡಿಮೆ, ಸೊ ಸಂಬಳದಲ್ಲಿ ನೆಗೋಸಿಯೇಷನ್ ಮಾಡಿದ್ರೆ ಅವ್ರೆಲ್ಲ ತಗೊಳ್ಳಲ್ವೋ.
1: ಒಂದ್ ರೀತಿಯ ಧೈರ್ಯ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಮಹಿಳೆಯರಿಗೆ.
0: ಎಕ್ಸಾಕ್ಟ್ಲಿ, ಆ ಜಾಗೃತಿ ಮೂಡಿಸೋದು ಬಹಳ ಮುಖ್ಯ. ಮತ್ತೆ ಸ್ಪೆಷಲಿ ಗವರ್ಮೆಂಟ್, ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಇದರಲ್ಲಿ ಕೆಲಸ ಮಾಡಬೇಕು. ಗವರ್ಮೆಂಟ್ ಆಗ್ಬೋದು, ಎಂಪ್ಲಾಯರ್ಸ್ ಅಂದ್ರೆ ಕಂಪನಿಗಳಾಗ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಟ್ರೇಡ್ ಯೂನಿಯನ್ಸ್. ಟ್ರೇಡ್ ಯೂನಿಯನ್ಸ್ ಏನಿದೆ, ಹಲವಾರು ಜನ ಬಹಳಷ್ಟು ಟ್ರೇಡ್ ಯೂನಿಯನ್ ಗಳು ನೋಡಿದಿರಿ, ಅವರು ಬರೀ ಹೆಸರಿಗೆ ಮಾತ್ರ ಇರುತ್ತೆ. ನಿಜವಾದ ಇಶ್ಯೂಸ್ ಏನಿದೆ, ಈ ಇಶ್ಯೂ ಹೆಣ್ಮಕ್ಕಳು ಸೆಪರೇಟ್ ಆಗಿ ಟ್ರೇಡ್ ಯೂನಿಯನ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಹೋರಾಟ ಮಾಡ್ಬೇಕು. ಯಾಕೆಂದ್ರೆ ಹೋರಾಟ ಮಾಡೋವರೆಗೂ, ನಾವು ರೋಡ್ಗಿಳಿದು ಹೋರಾಟ ಮಾಡೋವರೆಗೂ ಇದುವರೆಗೂ ಯಾವ ಹಕ್ಕು ನಮಗ್ ಸಿಕ್ಕಿಲ್ಲ. ನೀವ್ ನೋಡ್ಕೊಳ್ಳಿ, ಪ್ರತಿಯೊಂದು ಜಗತ್ತಲ್ಲೇ ನೋಡ್ಕೊಳ್ಳಿ, ಅಮೆರಿಕಾದಿಂದ ಹಿಡಿದು ಪ್ರತಿಯೊಂದು ದೇಶದಲ್ಲೂ ಹೋರಾಟ ಮಾಡೋವರೆಗೂ ಸಿಕ್ಕಿಲ್ಲ. ಸೊ ಇದು ಒಂದು ಜಾಗೃತಿ ಮೂಡಬೇಕು, ಆರ್ಗನೈಸ್ಡ್ ಆಗಿ ಒಂದು ಫೈಟ್, ಎಲ್ಲಾ ರೀತಿಯ ಫೈಟ್, ಲೀಗಲ್ ಫೈಟ್ ಆಗ್ಬೋದು, ಗವರ್ಮೆಂಟ್ಸ್ ಗೆ ಕ್ಯಾಂಪೇನ್ ಮಾಡೋದಾಗ್ಬೋದು, ರಿಕ್ವೆಸ್ಟ್ ಮಾಡ್ಕೊಳ್ಳೋದಾಗ್ಬೋದು, ಹೋರಾಟಗಳು, ಆಕ್ಟಿವಿಸಮ್ ಆಗ್ಬೋದು, ಪ್ರತಿಯೊಂದು ರೀತಿ ಮಾಡ್ಬೇಕಾಗತ್ತೆ. ಇಲ್ಲದ್ರೆ ನಾನ್ ಹೇಳದ್ನಲ್ಲ, ಸ್ಟಡಿ ಪ್ರಕಾರ 300 ವರ್ಷ ಬೇಕಾಗತ್ತೆ ಇವತ್ ಹೋಗ್ತಿರೋ ಪೇಸ್ ಅಲ್ಲಿ ಜೆಂಡರ್ ಗ್ಯಾಪ್ ನ ಫಿಲ್ ಮಾಡೋದಕ್ಕೆ.
1: ಓಕೆ, ಹಾಗಾದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಮಾನ ವೇತನ ದಿನ ಅಂದ್ರೆ ಬರೀ ಜಾಗೃತಿ ಮೂಡಿಸೋದ್ರ ಜೊತೆಯಲ್ಲಿ ಹಾಗೆ ಒಂದು ಹೋರಾಟದ ಹಾದಿಯನ್ನ ಪರಿಚಯಿಸುವಂತಹ ಕರೆ ಗಂಟೆ ಅಂತಾನೆ ಹೇಳ್ಬೋದು.
0: ಹೌದು.
1: ಓಕೆ, ಇದ್ರ ಬಗ್ಗೆ ಮತ್ತೆ ನಮ್ಮ ಮಾತಿನ ಮುಂದುವರಿಸೋಣ. ಈಗ ಕೇಳಿ ಆರ್ಯನ್ ಚಿತ್ರದಿಂದ ಪುನೀತ್ ರಾಜ್ಕುಮಾರ್ ಮತ್ತು ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಸಮಯವನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದೀರಾ, ಅನುಭವಿಸಿದೀರಾ ನೀವು?
1: ಲತಾ ಅವರೇ, ನನ್ನ ಒಂದು ಕರಿಯರ್ ಹೇಗಿದೆ ಅಂದ್ರೆ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ನೀವಾಗ್ಲೇ ನನ್ನ ಇಂಟ್ರೊಡಕ್ಷನ್ ಕೊಟ್ರಿ. ನಾನು ಕಾಲೇಜಲ್ಲಿ ಇರುವಾಗ್ಲೇ ನಮಗೆ ಕ್ಯಾಂಪಸ್ ಇಂಟರ್ವ್ಯೂ ಕೆಲಸ ಸಿಕ್ತು, ಸಾಫ್ಟ್ವೇರ್ ಜಾಬ್. ಅವಾಗೆಲ್ಲ ಬಹಳ ಚಿಕ್ಕವ್ರು ನಾವು, ನಮಗ್ ಗೊತ್ತಿರಲ್ಲ. ಅವರೇ ಏನೋ ಒಂದ್ ಸ್ಕೇಲ್ ಕೊಡ್ತಾರೆ, ಬಿಗಿನರ್ಸ್ ಅಂತ ಒಂದ್ ಸ್ಕೇಲ್ ಇರುತ್ತೆ. ಅದು ನನ್ ಜೊತೆ ಸೆಲೆಕ್ಟ್ ಆದಂತ ಹುಡುಗರಿಗೂ ಅಷ್ಟೇ ಇತ್ತು, ನನಗೂ ಅಷ್ಟೇ ಇತ್ತು. ಬಟ್ ನಾನು ಆ ಕೆಲಸ ತಗೊಳ್ಳಿಲ್ಲ, ಯಾಕಂದ್ರೆ ಯು ಪಿ ಎಸ್ ಸಿ ಓದ್ಬೇಕು ಅಂತ. ನಾನ್ ಕೆಲಸ ಮಾಡಿರುವಂತ ಕ್ಷೇತ್ರಗಳ ಬಗ್ಗೆ ಹೇಳ್ತೀನಿ. ನಾನ್ ಡೆಲ್ಲಿಲಿ ಕೋಚಿಂಗ್ ತಗೊಂಡ್ ವಾಪಸ್ ಬಂದು ಇಲ್ಲಿ ವಿಜಯನಗರಲ್ಲಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೇರ್ಕೊಂಡೆ. ಅಲ್ಲಿ ಟೀಚ್ ಮಾಡುವಂತದ್ದು, ನಾನು ಯು ಪಿ ಎಸ್ ಸಿಗೂ ಓದ್ಕೊಂಡು ನನ್ನ ಜೊತೆ ಕಂಪೀಟ್ ಮಾಡೋರ್ಗೆ ಟೀಚ್ ಮಾಡ್ತಿದ್ದೆ. ಅಲ್ಲೇನಾಯ್ತು, ಒಂದು ಫಿಕ್ಸ್ಡ್ ಆರ್ಸ್ ಇರುತ್ತೆ. ಒನ್ ಅವರ್ಗೆ ಇಷ್ಟು ವೇತನೆ, ಸ್ಟಾರ್ಟಿಂಗ್ ಬಂದವ್ರಿಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇಷ್ಟು ಅಂತ ಅದು ಓಪನ್ ಆಗಿರುತ್ತೆ. ಅದೇನಷ್ಟು ಸೀಕ್ರೆಟ್ ಇಲ್ಲ. ಸೊ ಅಲ್ಲಿ ನನಗೆ ಗೊತ್ತಿಲ್ಲ, ಟು ಬಿ ಹಾನೆಸ್ಟ್, ನನ್ನ ಪ್ರಕಾರ ನಾನ್ ಫೇಸ್ ಮಾಡಿಲ್ಲ. ಯಾಕಂದ್ರೆ ಅಲ್ಲೂ ಕೂಡ ಬಿಗಿನರ್ ನಾನು. ಸೊ ಬಿಗಿನರ್ಗೆ ಎಷ್ಟು ಸಿಕ್ತಿತ್ತು ಪುರುಷರಿಗೆ ಸಿಕ್ತಾ ಅಷ್ಟೇ ಸಿಕ್ತಿತ್ತು. ನಂತರ ಏನಾಯ್ತು, ನಾನು ಅಮೆರಿಕಾಗ ಹೋಗಿ ಅಲ್ಲಿ ಮಾಸ್ಟರ್ಸ್ ಮಾಡುವಾಗ ನಾನು ಒಂದ್ ಸಬ್ಜೆಕ್ಟ್ ಅಲ್ಲಿ ಕ್ಲಾಸ್ ಅಲ್ಲಿ ಹೈಯೆಸ್ಟ್ ಬಂದಿದ್ಕೆ ನನ್ನ ಪ್ರೊಫೆಸರ್ಗೆ ನಾನು ಅಸಿಸ್ಟೆಂಟ್ ಆದೆ. ಅದನ್ನ ಟೀಚಿಂಗ್ ಅಸಿಸ್ಟೆಂಟ್ ಅಂತಾರೆ. ಅಲ್ಲಿ ಕಾಲೇಜ್ ಫಿಕ್ಸ್, ಅದು ಕೂಡ ಟೀಚಿಂಗ್ ಅಸಿಸ್ಟೆಂಟ್ಶಿಪ್ಗೆ ನಂಗೆ $20,000 ಮೂರ್ ತಿಂಗಳಿಗೆ ಸಿಕ್ತು. ಅಲ್ಲಿ ಪ್ರೊಫೆಸರ್ಗೆ ಏನು ಸ್ಟೂಡೆಂಟ್ಸ್ ಹೋಮ್ವರ್ಕ್ ಚೆಕ್ ಮಾಡೋ, ಅಸೈನ್ಮೆಂಟ್ ಚೆಕ್ ಮಾಡೋದು, ರೆಗ್ಯುಲರ್ ಪೇಪರ್ ಸೆಟ್ ಆದಾಗ ನಾವು ಸಾಲ್ವ್ ಮಾಡ್ಕೊಡೋದು, ಈ ತರ ಇರುತ್ತೆ. ಸ್ಟೂಡೆಂಟ್ಸ್ ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡೋದು, ನಾನು ಒಂದ್ ಕ್ಲಾಸ್ ತಗೋಬೇಕು ವಾರಕ್ಕೊಂದು ಸ್ಟೂಡೆಂಟ್ಸ್ಗೆ, ಈ ರೀತಿ ಕೆಲಸ ಇರುತ್ತೆ. ಅವಾಗ ಏನಂದ್ರೆ ಅಲ್ಲೂ ಕೂಡ ಥ್ಯಾಂಕ್ಫುಲಿ ನಾನು ಫೇಸ್ ಮಾಡಿಲ್ಲ. ಬಟ್ ನೆಕ್ಸ್ಟ್ ಏನಾಯ್ತು, ಯು ಎನ್ ಅಲ್ಲಿ ಮಾಡುವಾಗ ನಾನು ಕನ್ಸಲ್ಟೆಂಟ್. ಅವಾಗ ನನಗೆ ಗೊತ್ತಿಲ್ಲ ಸ್ಕೇಲ್, ಅಲ್ಲಿ ಪ್ರಾಜೆಕ್ಟ್ ವೈಸ್ ಇರ್ತಿತ್ತು. ಸೊ ಅಲ್ಲಿ ನನ್ ತಾರತಮ್ಯ ಆಯ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಇದೇ ಪ್ರಾಬ್ಲಮ್ ಹೆಣ್ಮಕ್ಳು, ಯುನೋ. ನೆಕ್ಸ್ಟ್ ವಾಪಸ್ ಇಂಡಿಯಾಗ್ ಬಂದ್ಮೇಲೆ KPMG ಒಂದ್ ಕಾರ್ಪೊರೇಟ್ ಕಂಪನಿ, ಇಟ್ಸ್ ಅ ಬಿಗ್ 4 ಕಂಪನಿ. ಸೊ ಕಾರ್ಪೊರೇಟ್ ಇಂಟರ್ನ್ಯಾಷನಲ್ ಕಂಪನಿ ಇದು. ಅಲ್ಲಿ ನಾನು ಮ್ಯಾನೇಜರ್ ಆಗಿ ಸೇರ್ಕೊಂಡೆ. ಅಲ್ಲಿ ನಾನು ಒಂದು ಹೇಳ್ತೀನಿ, ಈ ನೆಗೋಸಿಯೇಷನ್ ಅನ್ನೋದಿದೆಯಲ್ಲ ಕೆಲಸದಲ್ಲಿ, ನೆಗೋಸಿಯೇಷನ್ ಅನ್ನೋದು ನಾನು ಕೊಲಂಬಿಯಾ ಯೂನಿವರ್ಸಿಟಿಲಿ ನಮ್ಗೆ ಕ್ಲಾಸೆ ತಗೋತಿದ್ರು. ನಾನು ಆ ಕ್ಲಾಸ್ ನ ಆಪ್ ಮಾಡಿದೆ. ನೆಗೋಸಿಯೇಷನ್ ಹೇಗ್ ಮಾಡೋದಂತ, ದೇಶಗಳ ಮಧ್ಯ ನೆಗೋಸಿಯೇಷನ್ ಆಗೋದು ಹೇಗೆ, ಒಂದು ವ್ಯಾಪಾರಿ ಮತ್ತು ಇವ್ರ ಮಧ್ಯ ಆಗುವಂತ, ಇಬ್ರು ವ್ಯಾಪಾರಿಗಳ ಮಧ್ಯ ಯಾವ ರೀತಿ ನೆಗೋಸಿಯೇಷನ್ ಆಗುತ್ತೆ ಅಂತ. ಜೊತೆಗೆ ನಾವು ನಮ್ ಸ್ಯಾಲರಿ, ನೆಕ್ಸ್ಟ್ ನಾವು ಕೆಲ್ಸಕ್ಕೆ ಸೇರಿದಾಗ ನಾವು ಹೇಗೆ ಸ್ಯಾಲರಿ ನೆಗೋಸಿಯೇಷನ್ ಮಾಡ್ಬೇಕಂತ ನಾನು ಕ್ಲಾಸ್ ತಗೊಂಡಿದ್ದೀನಿ. ಸೊ ಇಲ್ಲಿ ನಾನ್ KPMG ಸೇರ್ಕೊಂಡಾಗ ಅವರು ಅಸಿಸ್ಟೆಂಟ್ ಮ್ಯಾನೇಜರ್ ಪೊಸಿಷನ್ ಕೊಟ್ರು, ಮತ್ತೆ ಒಂದು ಸಂಬಳ ಅದಕ್ಕೆ ಫಿಕ್ಸ್ಡ್ ಆಗಿ ಅವರೇ ಕೊಡ್ತಾರೆ. ಬಟ್ ಬೇರೆ ಅಂಶ 100% ಶೋರ್, ನನ್ನ ಎಕ್ಸ್ಪೀರಿಯನ್ಸ್ಗೆ ಅದು ಅದಕ್ಕೆ ತಕ್ಕನಾಗಿರ್ಲಿಲ್ಲ. ನನಗೆ ಒಂದು ಪ್ರೊಟೆಕ್ಷನ್ ಇತ್ತು, ಏನು, ನನಗೆ ಇಂಡಿಯಾಲ್ ವಾಪಸ್ ಬರ್ಬೇಕು, ಪೊಲಿಟಿಕ್ಸ್ ಸೆಂಟರ್ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ಬಂದಿದ ತಕ್ಷಣ ಬೇಕಲ್ವಾ, ನನಗೆ ಎಜುಕೇಶನ್ ಲೋನ್ಸ್ ಎಲ್ಲ ಇದೆಯಲ್ಲ. ಸೊ ಅದಕ್ಕೆ ನಾನು KPMG ಸೇರ್ಲೇಬೇಕಾಯ್ತು, ಕಾರ್ಪೊರೇಟ್ ಕಂಪನಿ. ಬಟ್ ಅದು ಗವರ್ಮೆಂಟ್ ಆಫ್ ಕರ್ನಾಟಕ ಜೊತೆ ಒಂದು ಪ್ರಾಜೆಕ್ಟ್ ಮಾಡ್ತಿತ್ತು, ಸೊ ಅದಕ್ಕೆ ಸೇರ್ಕೊಂಡೆ. ಬಟ್ ನನಗೆ ಒಂದು ಬ್ಯಾಕಪ್ ಏನಿತ್ತಂದ್ರೆ, ಇನ್ 2 ತಿಂಗಳು ನನಗೆ ಆಫ್ ಇತ್ತು. ನೆಕ್ಸ್ಟ್ ಪ್ರಾಜೆಕ್ಟ್ ನಂದು ವರ್ಲ್ಡ್ ಬ್ಯಾಂಕ್ ಅಲ್ಲಿ ಇತ್ತು, Washington DC-ಲಿ. ನ್ಯೂಯಾರ್ಕ್ ಇಂದ ಅಲ್ಲಿ ಶಿಫ್ಟ್ ಆಗ್ಬೇಕಿತ್ತು. ಬಟ್ ನಾನೇನ್ ಯೋಚನೆ ಮಾಡಿದೆ, ಸಿಕ್ಕಿಲ್ಲ ಅಂದ್ರೆ ಬೇಕಾಗಿಲ್ಲ, ವಾಪಸ್ ಹೋಗ್ತೀನಿ. ಬಟ್ ನನ್ನ ಅರ್ಹತೆಗಿಂತ ಕಡಿಮೆ ಅಂತೂ ನಾನು ಸೆಟ್ಲ್ ಆಗಲ್ಲ ಅಂತ. ಬಟ್ ಇಂಡಿಯನ್ ಸ್ಕೇಲ್ ಎಷ್ಟು ಅಂತಾನೆ ನನಗೆ ಗೊತ್ತಿಲ್ಲ. ಬಟ್ ನನಗ್ ಗೊತ್ತಿತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಅಲ್ಲ, ನನಗ್ ಮ್ಯಾನೇಜರ್ ಪೊಸಿಷನ್ ಬೇಕಂತ. ನಾನು ನೆಗೋಷಿಯೇಟ್ ಮಾಡಿದೆ, ನೋ ಸರ್, ನಾನು ಸೇರ್ಕೊಳ್ಳೋದೇ ಇಲ್ಲ, ನಂಗೆ ಕೊಟ್ರೆ ಮ್ಯಾನೇಜರ್ ಪೊಸಿಷನ್ ಕೊಡಿ, ಲುಕ್ ಅಟ್ ಮೈ ಕ್ವಾಲಿಫಿಕೇಶನ್, ಲುಕ್ ಅಟ್ ಮೈ ಎಕ್ಸ್ಪೀರಿಯನ್ಸ್. ಜೊತೆಗೆ ನೆಗೋಷಿಯೇಟ್ ಮಾಡೋದಕ್ಕೆ ಆದ್ರೆ ಈ ಸ್ಯಾಲರಿ ಕೂಡ ನನಗೆ ಓಪನ್ ಆಗಿ ಬೇರೆ ಮ್ಯಾನೇಜರ್ಸ್ ಎಷ್ಟು ಸಿಕ್ತಿದೆ ಅಂತ ಗೊತ್ತಿಲ್ಲ. ಸೊ ನನ್ನ ಒಂದು ಮಟ್ಟಕ್ಕೆ ನಾನ್ ನೆಗೋಷಿಯೇಟ್ ಮಾಡಿದೆ, ಅವ್ರು ಒಂದು ಇದ್ದಿದ್ರು, ನಾನ್ ಒಂದು ನೆಗೋಷಿಯೇಟ್ ಮಾಡೋದಕ್ಕೆ ಹೇಳಿದ್ದೆ, ಮತ್ತೆ ಇಬ್ರು ಕೂಡ ವಿ ಕೇಮ್ ಟು ಅ ಮಿಡಲ್ ಗ್ರೌಂಡ್. ಸೊ ಅಲ್ಲಿ ನನ್ಗೆ ಗೊತ್ತೇ ಇಲ್ಲ ನನ್ ಮಧ್ಯೆ ತಾರತಮ್ಯ ಆಗಿದೆಯಾ ಇಲ್ವಾ ಅಂತಾನು ಗೊತ್ತಿಲ್ಲ. ನೆಕ್ಸ್ಟ್ ಪೊಲಿಟಿಕ್ಸ್ ಬಂದೆ. ಪೊಲಿಟಿಕ್ಸ್ ಅಲ್ಲಿ ಯಾರು ವೇತನ ಕೊಡೋದಿಲ್ಲ ನಿಮಗೆ, ನಮ್ ದುಡ್ಡೆ ಖರ್ಚು ಮಾಡ್ಬೇಕಾಗುತ್ತೆ. ಅದರ್ವೈಸ್ ನಾನೀಗ ಕನ್ಸಲ್ಟೆನ್ಸಿ ಮಾಡ್ತೀನಿ ಬೇರೆ ಬೇರೆ ಕಂಪನಿಗಳಲ್ಲಿ. ಯಾಕೆಂದ್ರೆ ನಾವು ಪೊಲಿಟಿಕ್ಸ್ ಅಲ್ಲಿ ಇದ್ರು ನಮ್ಮ ಒಂದು ಊಟಕ್ಕೋಸ್ಕರ ನಾವು ದುಡ್ಕೋಬೇಕಲ್ವಾ. ನೆಕ್ಸ್ಟ್ ನಾನು ಯಾವಾಗ ಆರ್ಮಿ ಸೇರಿದೆ, 2024 ಅಲ್ಲಿ ನನ್ನ ಕಮಿಷನಿಂಗ್ ಆಯ್ತು. 2022 ಬ್ಯಾಚ್ ಎಕ್ಸಾಮ್ ಬರೆದಿದ್ದು, 2024 ಅಲ್ಲಿ ನನ್ನ ಕಮಿಷನಿಂಗ್ ಆಯ್ತು. ಥ್ಯಾಂಕ್ಫುಲಿ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಆಗಿ ಕಮಿಷನಿಂಗ್ ಆದೆ. ಲೆಫ್ಟಿನೆಂಟ್ ಅಲ್ಲಿ ಪುರುಷರಾಗ್ಬೋದು ಮಹಿಳೆಯರಾಗ್ಬೋದು ಒಂದೇ ಸ್ಕೇಲ್ ಇರುತ್ತೆ. ಸೊ ಅಲ್ಲಂತೂ ತಾರತಮ್ಯ ಆಗಿಲ್ಲ. ಸೊ ನನ್ಗೆ ಗೊತ್ತಿಲ್ದಿರುವಂತಹ ಕ್ಷೇತ್ರಗಳಂದ್ರೆ UN-ಅಲ್ಲಿ ಮಾಡುವಾಗ ಮತ್ತೆ ಇಲ್ಲಿ KPMG ಅಲ್ಲಿ ಮಾಡುವಾಗ. ಇಲ್ಲಿ ಗವರ್ಮೆಂಟ್ ಕೆಲಸದಲ್ಲೂ ಅನ್ಸಿಲ್ಲ, ಯೂನಿವರ್ಸಿಟಿಲಿ ಕೆಲಸ ಮಾಡಿದಾಗೂ ನನಗೆ ತಾರತಮ್ಯ ಇರ್ಲಿಲ್ಲ. ಐ ಆಮ್ 100% ಶೋರ್. ನಾನಿಲ್ಲಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ಬಿಗಿನರ್ ಆಗಿದ್ರಿಂದ ಎಲ್ಲರಿಗೂ ಬಿಗಿನರ್ ಗೆ ಒನ್ ಅವರ್ಗೆ ಇಷ್ಟು ಅಂತಾನೆ ಇತ್ತು. ಒನ್ ಅವರ್ ಟೀಚ್ ಮಾಡಿದ್ರೆ ಇಷ್ಟು, ಟೂ ಅವರ್ ಕ್ಲಾಸ್ ಗೆ ಇಷ್ಟು, ಅದ್ರ ಪ್ರಕಾರ ಇತ್ತು. ತಾರತಮ್ಯ ಇರ್ಲಿಲ್ಲ. ಮುಂದೆ ನಾನು ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ರೆ ಮೋಸ್ಟ್ಲಿ ಬೇರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೇರಿದ್ರೆ ಆ ತಾರತಮ್ಯ ಶುರು ಆಗ್ತಿತ್ತೋ ಏನೋ, ಯಾಕಂದ್ರೆ ಯಾರು ಹೇಳದಿಲ್ಲ.
0: ಓಕೆ, ಹಾಗಾದ್ರೆ ಇವಾಗ ಭವ್ಯ ನರಸಿಂಹಮೂರ್ತಿಯವರ ಅನುಭವಗಳ ಪ್ರಕಾರ ಈ ಮಹಿಳೆಯರು ಸಾಮಾನ್ಯವಾಗಿ ಅಂಗಡಿಗಳಿಗೆ ಹೋದಾಗ ಚೌಕಾಸಿ ಅಥವಾ ಏನು ನೆಗೋಷಿಯೇಟ್ ಮಾಡೋದುಂಟು, ಆದ್ರೆ ತಮ್ಮ ಜೀವನ ಅಂತ ಬಂದಾಗ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿದಾಗ ಅಲ್ಲೂ ಕೂಡ ಒಂದು ರೀತಿಯ ಮಾತುಕತೆ ಮಾಡುವಂತಹ ಕೌಶಲ್ಯವನ್ನ ಕಲ್ತ್ಕೊಳ್ಬೇಕು ಅಂತ ಹೇಳಿ ಇವರ ಅನುಭವಗಳಿಂದ ನಾವೆಲ್ಲರೂ ಕೂಡ ಕಲಿಬಹುದು ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಬಹದ್ದೂರ್ ಗಂಡು ಚಿತ್ರದಿಂದ, ಚಿವುದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

0: ಹಾಗೇನೆ ಈ ಒಂದು ಲಿಂಗ ತಾರತಮ್ಯ ಅನ್ನೋದು ಹೆಣ್ಣು ಮಕ್ಕಳ ಅಥವಾ ಮಹಿಳೆಯರ ಮೇಲೆ ಯಾವ ರೀತಿ ಪ್ರಭಾವವನ್ನ ಬೀರ್ತಾ ಇದೆ ಮ್ಯಾಮ್?
1: ಲಿಂಗ ತಾರತಮ್ಯ ಅಂತ ಮಾತಾಡಕ್ ಹೋದ್ರೆ ಇಟ್ಸ್ ಅ ವೇರಿ

0: ಓಕೆ, ಅದರಲ್ಲಿ
1: ತಾರತಮ್ಯ ಈ ವೇತನದಲ್ಲಿ,
0: ಈ ವೇತನದಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದೆ?
1: ನಾನು ಅದನ್ನ ಮುಗಿಸ್ಬಿಡ್ತೇನೆ ಬಹಳ ಕಡಿಮೆ ಟೈಮಲ್ಲಿ, ಯಾಕಂದ್ರೆ ನಿಮ್ಮ ಸ್ಲಾಟ್ ಇದೆ ಅಲ್ವಾ. ಸೊ ಈಗ ನೋಡಿಲ್ಲ ತಾವ್ರೆ, ನಾವಿಬ್ರು ಮಹಿಳೆಯರು, ನಮಗೆ ಇರುವಂತಹ ಖರ್ಚು ಪುರುಷರಿಗಿದೆಯಾ?
0: ಇಲ್ಲ.
1: ಅವ್ರಿಗೆ ಅವ್ರ ರೀತಿ ನಾವು ಊಟ ಮಾಡ್ತೀವಿ, ಓಡಾಡ್ಬೇಕು, ಬಸ್ ಅಲ್ಲಿ ಹೋಗ್ಬೇಕು ಬರ್ಬೇಕು, ಕಾರಲ್ಲಿ ಹೋಗ್ಬೇಕು ಬರ್ಬೇಕು, ಗಾಡಿಲಿ ಹೋಗ್ಬೇಕು ಬರ್ಬೇಕು, ಇದೆಲ್ಲ ಸೇಮ್ ಸೇಮ್ ಖರ್ಚಿದೆ.
0: ಹೌದು.
1: ಆದ್ರೆ ಎಷ್ಟ್ ಜನ ಪುರುಷರು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಮೇಲೆ ಸ್ಪೆಂಡ್ ಮಾಡ್ತಾರೆ? ಎಷ್ಟ್ ಜನ ಪುರುಷರು ಈಗ ಒಂದು ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಅವ್ರಿಗೆ ಸ್ಪೆಂಡ್ ಮಾಡ್ಬೇಕಾಗತ್ತೆ? ಇವತ್ತು ನಮ್ಮ ದೇಶದಲ್ಲಿ 90%ಕ್ಕೂ ಹೆಚ್ಚು ಹೆಣ್ಮಕ್ಳು ಅವರ ಆರೋಗ್ಯದ ಬಗ್ಗೆ ಅವರು ಡಿಸಿಷನ್ ತಗೊಳಕ್ ಆಗಲ್ಲ, ಯಾಕೆಂದ್ರೆ ಅವರು ಫಿನಾನ್ಷಿಯಲಿ ಕೂಡ ಇಂಡಿಪೆಂಡೆಂಟ್ ಇಲ್ಲ. ಅವ್ರ ಮನೆ, ಅವರ ಗಂಡ ಅಥವಾ ಅವರ ಮನೆಯವರು ಯಾರಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಹಿಂಗ ಹುಷಾರಿಲ್ಲ ನನಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಂತ, ಅವ್ರೇನಾದ್ರೂ ಏನಿಲ್ಲ ಮಲ್ಕೋಳಿ ಒಂದ್ ಡೋಲು ತಗೊಳ್ಳಿ ಸರಿ ಹೋಗ್ಬಿಡುತ್ತೆ, ಇದೆಲ್ಲ ನಾರ್ಮಲ್ ಇಂಡಿಯನ್ ಹೌಸ್ ಹೋಲ್ಡ್ ಅಲ್ಲಿ ಆಗೋದು. ಅಂದ್ರೆ ಅವ್ರು ಸುಮ್ನೆ ಇರ್ಬೇಕು. ಅದೇ ಅವರು ಒಂದು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಾಗ ಖಂಡಿತ ಅವರ ಆರೋಗ್ಯದ ಬಗ್ಗೆ ಅವರು ನೋಡ್ಕೋಬಹುದು. ಜೊತೆಗೆ ಪುರುಷರಿಗೆ ಬೇಕಾಗಿದ್ದಂತಹ ಪೌಷ್ಟಿಕತೆ ಮಹಿಳೆಯರಿಗೆ ಬೇಕಾಗುವಂತಹ ಪೌಷ್ಟಿಕತೆ ಬೇರೆ. ಯಾಕೆ? ಸಂತಾನೋತ್ಪತ್ತಿ ಸಮಯದಲ್ಲಿ, ಋತುಸ್ರಾವದ ಸಮಯದಲ್ಲಿ ಬ್ಲಡ್ ಲಾಸ್ ಆಗುತ್ತೆ, ಅನಿಮಿಕ್ ಆಗ್ತಾರೆ ಮಹಿಳೆಯರು ಹೆಚ್ಚು, ನೀವು ನೋಡ್ಬೋದು ಅದೆಲ್ಲ ಸ್ಟಡೀಸ್ ಅಲ್ಲಿ ಇದೆ. ಸೊ ಅವರಿಗೆ, ಬಟ್ ಯೂಶ್ವಲಿ ಉಲ್ಟಾ ಆಗುತ್ತೆ. ಇವತ್ ನಮ್ಮ ಮನೇಲೂ ನಮ್ ತಾಯಿ ಎಲ್ಲ ನಾವೆಲ್ಲ ತಿಂದ ಮೇಲೆ ಮಿಕ್ಕಿ ತಿನ್ನೋದು ಅಲ್ವಾ, ನಾನ್ ಫೋರ್ಸ್ ಮಾಡ್ತೇನೆ, ನಿಮ್ ಮನೇಲೂ ಅದೇ ಇರುತ್ತೆ, ಪ್ರತಿಯೊಂದು ಕಡೆನೂ ಅದೇ ಇರುತ್ತೆ, ಬಟ್ ಉಲ್ಟಾ ಆಗ್ಬೇಕು. ಹೆಣ್ಮಕ್ಳು ಚೆನ್ನಾಗಿ ತಿನ್ಬೇಕು ಫಸ್ಟ್. ಯಾಕೆ ಅಂತ ಹೇಳ್ತೀನಿ, ಅದು ಅದು ಏನು, ಈ 11-12 ವರ್ಷದ ಹೆಣ್ಮಕ್ಳು ಯಾರು ಮೊದಲನೇ ಸಲ ಅವ್ರಿಗೆ ಪೀರಿಯಡ್ಸ್ ಬರುತ್ತೆ, ಋತುಸ್ರಾವ ಆಗತ್ತೆ, ಅವರಿಗೆ ಅನಿಮಿಯಾ ಆಗೋದು ಚಾನ್ಸಸ್ ಜಾಸ್ತಿ. ಅವರು ಅನಿಮಿಕ್ ಆದಾಗ ಏನಾಗತ್ತೆ, ಅವರ ರಿಪ್ರೊಡಕ್ಟಿವ್ ಆರ್ಗನ್ಗಳು ಬೆಳೆಯೋದಿಲ್ಲ ಕರೆಕ್ಟ್ ಆಗಿ. ಅವ್ರ ಮುಂದೆ ಹೋಗಿ ಮದ್ವೆ ಆಗಿ ಮಕ್ಕಳಾದಾಗ ಆ ಮಕ್ಕಳು ಅಪೌಷ್ಟಿಕವಾಗಿ ಹುಟ್ಟುತ್ತವೆ. ಒಂದು ಒಂದು ಮಗು ಅಪೌಷ್ಟಿಕವಾಗಿ ಹುಟ್ಟಿದ ತಕ್ಷಣ ಅವು ಆ ಮಗು ಸರಿಯಾಗಿ ತಿನ್ಸ್ತಿಲ್ಲ ಅದಕ್ಕೆ ಅದ್ ಆಗಿದೆ ಅನ್ನೋದು ತಪ್ಪು. ಅದರ ತಾಯಿ ಹೇಗಿದೆ ಅಂತ ನೋಡ್ಬೇಕು ಮೊದ್ಲು ನಾವು. ಇದು ನಾನು ಯುನಿಸೆಫ್ ಅಲ್ಲಿ ಅಪೌಷ್ಟಿಕತೆ ಬಗ್ಗೆ ಕೆಲಸ ಮಾಡಿದ್ರಿಂದ ನೋಡಿದ್ದೀನಿ. ಈ ಲಿಂಗ ತಾರತಮ್ಯ ಈಗ ಹೇಳಿ, ಗಂಡು ಮಕ್ಳು 100 ರೂಪಾಯಿ ದುಡಿಯೋ ಕಡೆ ಹೆಣ್ಮಕ್ಳು 80 ರೂಪಾಯಿ ದುಡಿತಾರೆ, ಆದ್ರೆ ಖರ್ಚು ಗಂಡ್ಮಕ್ಳು 100 ರೂಪಾಯಿ ಮಾಡೋ ಕಡೆ ಹೆಣ್ಮಕ್ಳು 150 ರೂಪಾಯಿ ಮಾಡ್ತಾರೆ ಅಲ್ವಾ. ಮೊದ್ಲೇ ವರ್ಕ್ ಫೋರ್ಸ್ ಅಲ್ಲಿ ಇಲ್ಲ ಹೆಣ್ಮಕ್ಳು, ಗಂಡ್ಮಕ್ಳು ಹಲವಾರು ಹೆಚ್ಚು ಜನ ಗಂಡ್ಮಕ್ಳ ಮೇಲೆ 45% ಅಷ್ಟೇ ನಮ್ಮ ದೇಶದಲ್ಲಿ ವರ್ಕ್ ಫೋರ್ಸ್ ಅಲ್ಲಿ ಇರೋದು ಹೆಣ್ಮಕ್ಳು. ಆದ್ರೆ ಗಂಡ್ಮಕ್ಳ ಮೇಲೆ ಡಿಪೆಂಡ್ ಆಗ್ಬೇಕು, ಅದ್ರಲ್ಲಿ ಕೆಲ್ಸಕ್ಕೆ ಹೋಗೋರ್ಗು ಕಡಿಮೆ ಸಿಗ್ತಾ ಇದೆ, ಬಟ್ ಖರ್ಚು ಜಾಸ್ತಿ. ಖರ್ಚು ಜಾಸ್ತಿ ಮಾಡಿಲ್ಲ ಅಂದ್ರೆ, ಇವತ್ತು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅನ್ನೋದು ಬಹಳ ಚಿಕ್ಕದು ಅನ್ಸ್ಬೋದು ನಿಮ್ಗೆ, ಬಟ್ ನಮ್ ದೇಶದಲ್ಲಿ ಇವತ್ತು 100% ಹೆಣ್ಮಕ್ಳು ಅಷ್ಟೇ ಸ್ಯಾನಿಟರಿ ನ್ಯಾಪ್ಕಿನ್ ಉಪಯೋಗಿಸ್ತಿರೋದು ಗೊತ್ತಿದೆಯಾ ನಿಮಗೆ? ಬೇರೆಯವರೆಲ್ಲ ಬಟ್ಟೆ ಉಪಯೋಗಿಸ್ತಾರೆ, ಅದರಿಂದ ಅವರಿಗೆ ಬಹಳಷ್ಟು ಇನ್ಫೆಕ್ಷನ್ ಗಳಾಗೋದು, ಮುಂದೆ ಕ್ಯಾನ್ಸರ್, ಯುಟ್ರಸ್ ಕ್ಯಾನ್ಸರ್ ಆಗ್ಬೋದು, ಇದೆಲ್ಲ ಪ್ರಾಬ್ಲಮ್ ಗಳಿದೆ. ಹಲವಾರು ಕಡೆ ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತು ಬೂದಿ ಉಪಯೋಗಿಸ್ತಾರೆ ಇನ್ಸ್ಟೆಡ್ ಆಫ್ ಸ್ಯಾನಿಟರಿ ನ್ಯಾಪ್ಕಿನ್ಸ್. ಇದು ಈ ಒಂದು ಅವಶ್ಯಕತೆ, ಹೆಣ್ಣು ಮಕ್ಕಳ ಅವಶ್ಯಕತೆ ಜಾಸ್ತಿ ಇದೆ, ಅವರನ್ನ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡೋದು ಬಹಳ ಮುಖ್ಯ. ಇವತ್ತು ಕೊರೋನಾ ಟೈಮ್ ಬಂತು ಅಲ್ವಾ, ನೀವು ಯೋಚನೆ ಮಾಡಿ, ಊಟಕ್ಕೆ ಬಹಳಷ್ಟು ಜನಕ್ಕೆ ತೊಂದರೆ ಆಗಿರುವಾಗ ಸ್ಯಾನಿಟರಿ ನ್ಯಾಪ್ಕಿನ್ಸ್ ತಗೊಳಕ್ ಆಗ್ತಿತ್ತ ಅವ್ರಿಗೆ?
0: ಇಲ್ಲ.
1: ಇದನ್ನ ಎಷ್ಟ್ ಜನ ಯೋಚನೆ ಮಾಡಿರ್ತಾರೆ? ರೇಷನ್ ತುಂಬಾ ಜನ ಕೊಟ್ರು. ಸೊ ಇಂತಹ ಒಂದು ಅವಶ್ಯಕತೆಗಳು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇರುತ್ತೆ. ಸರಿಯಾಗಿ ನೋಡಿದ್ರೆ ಅವ್ರಿಗೆ ಸಂಬಳ ಜಾಸ್ತಿ ಹೋಗ್ಬೇಕು.
0: ಓಕೆ, ಅಟ್ಲೀಸ್ಟ್ ಸಮಾನ ಕೊಡಿ ಅಂದ್ರೂ ಸಮಾನ ಕೊಡ್ತಿಲ್ಲ ಅಂತ ಹೇಳಿ ಅನ್ನೋದು ಪ್ರಾಬ್ಲಮ್.
1: ಎಕ್ಸಾಕ್ಟ್ಲಿ. ಇದು ಇದರಿಂದ ಇವತ್ತು 10 ಜನರಲ್ಲಿ 10 ಹೆಣ್ಮಕ್ಳಲ್ಲಿ ಒಬ್ರು ಬಡತನದ ರೇಖೆಗಿಂತ ಕಡಿಮೆ ಇದ್ದಾರೆ. ಪಾವರ್ಟಿ ಅನ್ನೋದು ಬೇರೆ, ಬಟ್ ಬಡತನದ ರೇಖೆ ಇನ್ನ ಸ್ಟ್ಯಾಂಡರ್ಡ್ ಬಹಳಷ್ಟು ಕಡಿಮೆ. ಸೊ ಅದಕ್ಕಿಂತ ಕಡಿಮೆ ಇರೋದು ಹೆಣ್ಮಕ್ಳು ಜಾಸ್ತಿ. ಇದು ಈ ರೀತಿ ಎಫೆಕ್ಟ್ ಆಗುತ್ತೆ.
0: ಬಹಳ ಅತ್ಯದ್ಭುತವಾದ ಅಪರೂಪದ ಮಾಹಿತಿ, ಹಾಗೆ ಎಲ್ಲರಿಗೂ ಕೂಡ ಉಪಯುಕ್ತವಾಗುವಂತಹ ಮಾಹಿತಿನ ಇದುವರೆಗೂ ಕೊಟ್ಟು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ರಿ. ಹಾಗೆ ನಮ್ಮ ಕೇಳುಗರಿಗೆ ನಿಮ್ಮ ಮಾತನ್ನ ಕೇಳಿ ಬಹಳ ಸಂತೋಷ ಆಗಿದೆ. ಹಾಗೆ ಬಹಳ ಸಂದೇಶಗಳು ಕೂಡ ನಮ್ಮನ್ನ ತಲುಪಿದೆ ಮ್ಯಾಮ್. ಮತ್ತೊಮ್ಮೆ ತಮ್ಮ ಅಮೂಲ್ಯ ಸಮಯಕ್ಕಾಗಿ ಆಕಾಶವಾಣಿಯ ವಿವಿಧ ಭಾರತಿ ವತಿಯಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಿಮ್ಮ ಭವಿಷ್ಯದ ಓಕೆ, ಹಾಗೆ ತಮ್ಮ ಭವಿಷ್ಯದ ಕನಸಿನ ಹಾರಿಗೆ ಶುಭವಾಗ್ಲಿ ಅಂತೇಳಿ ನಮ್ಮ ಆಕಾಶವಾಣಿಯ ವತಿಯಿಂದ ನಾವು ಶುಭ ಹಾರೈಸ್ತಾ ಇದೀವಿ. ಧನ್ಯವಾದಗಳು.
1: ಧನ್ಯವಾದಗಳು.
0: ಹಾಗೆಯೇ ಕೇಳುಗರೇ, ಇಷ್ಟೊತ್ತವರೆಗೂ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಳ್ಳೆಯ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆ ಆಗಿದ್ದವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇ ಕೂಡ ಒಂದು ಹೆಣ್ಣು

ಹುಲಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ಫೂರ್ತಿಯಾದವರು, ಹಾಗೆ ಹೆಣ್ಣಿಗೂ ಕೂಡ ಒಂದು ಶಕ್ತಿ ಇದೆ ಅಂತ ಹೇಳ್ಕೊಟ್ಟವರು ಅಂತಾನೆ ಹೇಳ್ಬೋದು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ನಮ್ಮ ಕೇಳಿದರು ಒಂದೆರಡು ಸಂದೇಶಗಳನ್ನ ಕಳಿಸಿದ್ದಾರೆ. ಸಂದೇಶನ ಕಳಿಸಿದ್ದಾರೆ ಬೀದರ್ ಜಿಲ್ಲೆ ಹುನ್ನವಾದ ತಾಲೂಕಿಂದ ಹಳ್ಳಿಕೇಡ್ ಅವರು. ಮಾಹಿತಿ, ಇಂದಿನ ಮಾಹಿತಿ ಬಹಳ ಅಮೋಘವಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಬಂಗಾರದಂತಹ ನಮಗೆ ಅಪರೂಪದ ಮಾಹಿತಿ ಸಿಕ್ಕಿದೆ ಅಂತಾನೆ ಹೇಳ್ತಿದ್ದಾರೆ. ಕಬಡ್ಡಿ ರವಿ ಮತ್ತು ಕುಟುಂಬದವರು ಸಂದೇಶನ ಕಳಿಸಿದ್ದಾರೆ. ಮಾಧವನ್ ಚೆನ್ನೈಯಿಂದ ಹೇಳ್ತಿದ್ದಾರೆ, ಇಂದಿನ ಸಮಾನ ವೇತನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ನಮ್ಗೆ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಇನ್ನು ಭವ್ಯ ನರಸಿಂಹಮೂರ್ತಿ ಅವರ ಸಂದರ್ಶನ ತುಂಬ ಮಾಹಿತಿ ಪೂರ್ವಕವಾಗಿತ್ತು, ಹಾಗೆ ಅನೇಕ ಸಮಸ್ಯೆಗಳಿಗೆ ಇದರಿಂದ ನಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಶಾಂತಾಚಾರ ಬಡಿಗೇರ ಕುಕ್ಕನೂರಿಂದ ಸಂದೇಶನ ಕಳಿಸಿದ್ದಾರೆ. ಮಹಿಳೆ ಅಬಲೆ ಅಲ್ಲ ಸಬಲೆ ಎಂಬ ಒಂದು ವಿಷಯವನ್ನು ಮತ್ತೆ ನೀವು ಸಮಾನ ವೇತನ ಎಂಬ ಹೊಸ ಶೀರ್ಷಿಕೆಯೊಂದಿಗೆ ತಗೊಬಂದ್ರಿ ಅಂತ ಹೇಳಿದ್ರು. ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಕಸಿತ ಭಾರತದತ್ತ ಭಾರತದ ಪಯಣಕ್ಕೆ ಅಗತ್ಯವಿರುವ ಹಣಕಾಸು ಒದಗಿಸುವ ಕುರಿತು ಎರಡು ದಿನಗಳ ಸಮ್ಮೇಳನವನ್ನು ಕೇಂದ್ರ ಹಣಕಾಸು ಸಚಿವಾಲಯ ಇಂದಿನಿಂದ ನವದೆಹಲಿಯಲ್ಲಿ ಆಯೋಜಿಸಲಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಹಾಗೂ ಹಣಕಾಸು ಕಾರ್ಯದರ್ಶಿಗಳು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಅಂತಾರಾಷ್ಟೀಯ ಕಾನೂನು ಉಲ್ಲಂಘಿಸುವ ಜಾಗತಿಕ ಶಕ್ತಿಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸ್ಥಾನ ಹೊಂದಿರುವುದು ಸ್ವೀಕಾರಾರ್ಹವಲ್ಲ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಹೇಳಿದ್ದಾರೆ. 15 ಸದಸ್ಯರ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ತರುವುದು ಹಾಗೂ ಜಾಗತಿಕ ಶಕ್ತಿಯ ಪುನರ್ ಹಂಚಿಕೆ ಅಗತ್ಯವಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ರಷ್ಯಾಕ್ಕೆ ಕೈಗೊಂಡಿರುವ ಮೂರು ದಿನಗಳ ಅಧಿಕೃತ ಪ್ರವಾಸದ ಅಂಗವಾಗಿ ರಷ್ಯಾದ ಭೂಸೇನಾ ಪ್ರಧಾನ ಕಾರ್ಯಾಚರಣೆಗೆ ಭೇಟಿ ನೀಡಿದರು. ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಮಹಿಳೆಯರ ಆರೋಗ್ಯ ರಕ್ಷಣೆಗಾಗಿ ಗರ್ಭಕಂಠ ಹಾಗೂ ಸ್ತನ ಕ್ಯಾನ್ಸರ್ನಂತಹ ಕಾಯಿಲೆಗಳ ಮುನ್ನೆಚ್ಚರಿಕಾ ತಪಾಸಣೆಗಾಗಿ ಎರಡು ವಿಶೇಷ ವೈದ್ಯಕೀಯ ಉಪಕರಣಗಳನ್ನೊಳಗೊಂಡ ಸಂಚಾರಿ ವಾಹನಗಳನ್ನು ಶೀಘ್ರದಲ್ಲೇ ಒದಗಿಸಲಾಗುವುದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಪಾಸ್ಪೋರ್ಟ್ ನಿಯಮಗಳು 1980ಕ್ಕೆ ತಿದ್ದುಪಡಿ ಮಾಡುವ 2026ರ ಪಾಸ್ಪೋರ್ಟ್ ತಿದ್ದುಪಡಿ ನಿಯಮಗಳನ್ನು ಅಧಿಸೂಚನೆ ಮೂಲಕ ಪ್ರಕಟಿಸಿದೆ. ರಾಜ್ಯ ಸರ್ಕಾರ ಈಗಾಗಲೇ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸಿದೆ. ಜನತೆಗೆ ಸಮಸ್ಯೆಯನ್ನು ಉಂಟುಮಾಡುವ ಈ ವರದಿಗೆ ಸರ್ಕಾರದ ವಿರೋಧವಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ನಡೆಯುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಪಾಲ್ಗೊಳ್ಳಲು ನಿನ್ನೆ ರಾತ್ರಿ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ಆಯೋಜಿಸಲಾಗಿರುವ ಇಂಡಿಯಾ ಸ್ಕಿಲ್ಸ್ 2026 ಸ್ಪರ್ಧೆಯ ನೋಂದಣಿ ಪ್ರಕ್ರಿಯೆಯ ಅವಧಿಯನ್ನು ಇದೇ 22ರವರೆಗೆ ವಿಸ್ತರಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಬಸವರಾಜ ಐ ತಿಳಿಸಿದ್ದಾರೆ. ಒಟ್ಟು 63 ವಿವಿಧ ಕೌಶಲ್ಯ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ರಾಯಚೂರು ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಹೊಸ ಮತದಾರರ ನೋಂದಣಿ ವಿಶೇಷ ಅಭಿಯಾನ ಇದೇ 19 ಹಾಗೂ 20ರಂದು ವಿಶೇಷ ನೋಂದಣಿ ಅಭಿಯಾನವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಈಶ್ವರ್ ಕುಮಾರ್ ಕಾಂದು ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರ.

0: ಬೆಳಗ್ಗೆ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ನಮಸ್ತೆ, ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಡಾಕ್ಟರ್ ಕೃಷ್ಣ ಚಿತ್ರದಿಂದ ಮಂಜುಳಾ ಅವರ ಗಾಯನ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಗಾಯನವಿದ್ದಂತಹ ಒಂದು ಗೀತೆನ ಕೇಳಿದ್ರಿ. ಈ ಒಂದು ಗೀತೆಗೆ ದೊಡ್ಡರಂಗೇಗೌಡ ಅವರ ರಚನೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇತ್ತು. ಅವಳಿ ಜವಳಿ ಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ನಾಗೇಂದ್ರ ಅವರ ಗಾಯನ ಈ ಗೀತೆಗಿದೆ. ವಿಧಿ ವಿಲಾಸ ಚಿತ್ರದಿಂದ ಈ ಒಂದು ಗೀತೆ, ಎಚ್ ಎಲ್ ನಾರಾಯಣ ರಾವ್ ಅವರ ಸಾಹಿತ್ಯ, ಟಿ ಪದ್ಮನವರ ಸಂಗೀತ ಸಂಯೋಜನೆ ಇದೆ.

ಅರುಣೋದಯ ಚಿತ್ರದಿಂದ ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ಆರ್ ಸುದರ್ಶನಂ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಎಲ್ ಆರ್ ಈಶ್ವರಿ ಅವರ ಗಾಯನ, ಸಿ ವಿ ಶಿವಶಂಕರ್ ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ನಮ್ಮ ಊರು ಚಿತ್ರದಿಂದ.

ಚಿನ್ನಾರಿ ಪುಟ್ಟಣ್ಣ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಗಾಯನ, ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ. ಪಿ ವಿ ಶ್ರೀನಿವಾಸ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಬೇಡಿ ಬಂದವಳು ಚಿತ್ರದಿಂದ ಪಿ ಸುಶೀಲ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಗೂಡಿಸಿದ್ದಾರೆ. ಆರ್ ಎನ್ ಜೈ ಗೋಪಾಲ್ ಅವರ ರಚನೆ, ಆರ್ ಸುದರ್ಶನಂ ಅವರ ಸಂಗೀತ ಸಂಯೋಜನೆ ಇದೆ.

ರೌಡಿ ರಂಗಣ್ಣ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ನಿರ್ದೇಶನವಿದ್ದಂಥ ಗೀತೆ ಇದಾಗಿತ್ತು. ಈಗ ಕೇಳಿ ಎಸ್ ಜಾನಕಿ ಅವರು ಧ್ವನಿಯಾದಂಥ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ಮಣ್ಣಿನ ಮಗ ಚಿತ್ರದಿಂದ ಈ ಗೀತೆ.

ಹಣ್ಣೆಲೆ ಚಿಗುರಿದಾಗ ಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಮತ್ತು ಎಲ್ ಆರ್ ಈಶ್ವರಿ ಅವರ ಗಾಯನ ಇತ್ತು. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ, ಪಿ ವಿ ಶ್ರೀನಿವಾಸ್ ಅವರ ಗಾಯನ, ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಮಮತೆ ಚಿತ್ರದಿಂದ.

0: ಬ್ಯೂಟಿ ಈ ಗಂಡು ನಿನಗಿಂತ ಘಾಟಿ ಮೇಡಮ್ ಮೇಡಮ್
1: ಗಂಡಸರೆಲ್ಲ ಮಕ್ಕುಗಳು ಮಾತಿಗೆ ಮುಂಚೆ ಪರಚಾಡೋ ಬೆಕ್ಕುಗಳು ಹೆಂಡತಿ ಎದುರು ಬಿದ್ದರೆ ಬಾ

ಧ್ವನಿ ಮತ್ತು ಎಲ್.ಆರ್. ಈಶ್ವರಿಯವರ ಗಾಯನದಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಕೇಳಿದ್ವಿ ಅಡ್ಡದಾರಿ ಚಿತ್ರದಿಂದ. ಈಗ ಕೇಳಿ ಮತ್ತೊಂದು ಗೀತೆ, ಎಲ್.ಆರ್. ಈಶ್ವರಿಯವರ ಗಾಯನವಿರುವಂತಹ ಈ ಒಂದು ಗೀತೆ ಜಾಕ್ಪಾಟ್ನಲ್ಲಿ CID 999 ಚಿತ್ರದಿಂದ. ಬಾಬು ಎಮ್.ಎನ್. ಅವರ ಸಾಹಿತ್ಯ, ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ.

0: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 10:55:19. ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಇದುವರೆಗೂ ಈ ಕಾರ್ಯಕ್ರಮದಲ್ಲಿ ಹಾಗೂ ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜೆ ಲತಾ. ಈ ಕಾರ್ಯಕ್ರಮವನ್ನು ಈ ಗೀತೆಯೊಂದಿಗೆ ಕೊನೆಗೊಳಿಸ್ತಾ ಇದ್ದೀವಿ. ಮಕ್ಕಳೇ ಮನೆಗೆ ಮಾಣಿಕ್ಯ ಚಿತ್ರದಿಂದ ಎಲ್ ಆರ್ ಈಶ್ವರಿ ಅವರ ಗಾಯನ, ಗೀತ ಪ್ರಿಯ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಗೀತೆ ಇದೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರೆ, ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ಈ ದಿನ ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ಗೆಳತಿ ನಂದಿನಿ. ಈಗ 11 ಗಂಟೆಯ ಸುದ್ದಿ ಮುಖ್ಯಾಂಶಗಳನ್ನು ಕೇಳಿ ಬನ್ನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಕೇರಳ ಮತ್ತು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದಾರೆ. ಕೊಚ್ಚಿಯಲ್ಲಿ ಪ್ರಮುಖ ಮಲಯಾಳಂ ದಿನಪತ್ರಿಕೆ ಜನ್ಮಭೂಮಿ ಆಯೋಜಿಸಿರುವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಬಳಿಕ ಸಂಜೆ ಬೆಂಗಳೂರಿನಲ್ಲಿ ನಡೆಯಲಿರುವ ಲಘು ಯುದ್ಧ ವಿಮಾನ, ತೇಜಸ್ ತರಬೇತಿ ವಿಮಾನಗಳು ಮತ್ತು 40 HTT ತರಬೇತಿ ವಿಮಾನಗಳ ಹಸ್ತಾಂತರ ಸಮಾರಂಭದಲ್ಲಿ ರಕ್ಷಣಾ ಸಚಿವರು ಪಾಲ್ಗೊಳ್ಳಲಿದ್ದಾರೆ. ನವದೆಹಲಿಯಲ್ಲಿಂದು ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ 2026 ಕುರಿತ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ ನಡೆಯಲಿದೆ. ಮಸೂದೆಯ ನಿಬಂಧನೆಗಳ ಕುರಿತು ಗೃಹ ವ್ಯವಹಾರಗಳ ಸಚಿವಾಲಯದ ಪ್ರತಿನಿಧಿಗಳಿಂದ ಸಮಿತಿ ಮಾಹಿತಿ ಪಡೆದುಕೊಳ್ಳಲಿದೆ. ಭೂತಾನ್ ಅಭಿವೃದ್ದಿ ಗುರಿಗಳು ಹಾಗೂ ಆದ್ಯತೆಗಳಿಗೆ ಭಾರತದ ಬೆಂಬಲವನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪುನರುಚ್ಚರಿಸಿದ್ದಾರೆ. ತಮ್ಮ ಭೂತಾನ್ ಭೇಟಿಯ ವೇಳೆ ಅವರು ಅಲ್ಲಿನ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಮೂಲಕ ಹಲವು ಅಭಿವೃದ್ದಿ ಯೋಜನೆಗಳನ್ನು ಉದ್ಘಾಟಿಸಿದರು. ನೇಪಾಳದಲ್ಲಿ ಆಗಸ್ಟ್ 26 ಸಂಭವಿಸಿದ ದಿಢೀರ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 1410 ಏರಿಕೆಯಾಗಿದ್ದು ಇನ್ನೂ 6145 ಮಂದಿ ನಾಪತ್ತೆಯಾಗಿದ್ದಾರೆ. ರಕ್ಷಣಾ ಹಾಗೂ ಪರಿಹಾರ ಕಾರ್ಯ ಮುಂದುವರೆದಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಯಿಂದ ಉಂಟಾಗಬಹುದಾದ ಪರಿಣಾಮಗಳ ಕುರಿತು ರೈತರು ಹಾಗೂ ಸ್ಥಳೀಯರಿಂದ ಮಾಹಿತಿ ಪಡೆಯುವ ಉದ್ದೇಶದಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ತೀರ್ಥಹಳ್ಳಿಗೆ ಭೇಟಿ ನೀಡಲಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತ ಪದವಿ ಕಾಲೇಜಿನಲ್ಲಿ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ವತಿಯಿಂದ ಇದೇ 21 ನಗರದ ಉದ್ಯೋಗ ವಿನಿಮಯ ಕೇಂದ್ರದ ಕಚೇರಿಯಲ್ಲಿ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ನೇಮಕಾತಿ ಸಂದರ್ಶನ ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 7022245904 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 162 ಅಂಕಗಳ ಏರಿಕೆ ಕಂಡು 74483 ಆರಂಭಿಕ ವಹಿವಾಟು ನಡೆಸಿದೆ. ನಿಫ್ಟಿ ಕೂಡ 43 ಅಂಕ ಏರಿಕೆ ದಾಖಲಿಸಿ 23315 ಆರಂಭಿಕ ವಹಿವಾಟು ನಡೆಸಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಐಚಿ ನಯಗೋಯಾ ಏಷ್ಯನ್ ಗೇಮ್ಸ್ನ ಮಹಿಳಾ ಸಿಂಗಲ್ಸ್ ಟೆಕ್ಬಾಲ್ ಸ್ಪರ್ಧೆಯಲ್ಲಿ ಭಾರತದ ಕ್ವಿನ್ಸಿ ಜೋವಾಕಿಮ್ ಡಿಸೋಸಾ ಸೆಮಿಫೈನಲ್ ಹಂತಕ್ಕೆ ತಲುಪಿದ್ದಾರೆ. ಮತ್ತೊಂದೆಡೆ ಟೂರ್ನಿಯ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿ ಇಂದಿನಿಂದ ಆರಂಭವಾಗುತ್ತಿದ್ದು ಭಾರತ ಜಪಾನ್ ತಂಡವನ್ನು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಆತ್ಮೀಯ ಕೇಳುಗರೆ, 11:13 ನಿಮ್ಮೆಲ್ಲರ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿದ್ದೀರಾ. ಶುಕ್ರವಾರ ಇವತ್ತು ಸೆಪ್ಟೆಂಬರ್ 18 ಈ ದಿನದ ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ಗೆಳತಿ ನಂದಿನಿ.

ಈ ಮಧ್ಯಾಹ್ನದ ಕಾರ್ಯಕ್ರಮಗಳು ಏನೇನಿವೆ ಅನ್ನೋದನ್ನು ನೋಡೋದಾದರೆ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್ ಈಗ 11:30 ನಂತರ ಕಲಾಭಾರತಿ ಕಾರ್ಯಕ್ರಮವಿರುತ್ತೆ. ಈ ದಿನದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ವಿಷ್ಣುವರ್ಧನ್ ಅವರ ಜನ್ಮದಿನದ ಅಂಗವಾಗಿ ಅವರ ಅಭಿನಯದ ಚಿತ್ರಗೀತೆಗಳು ಜೊತೆಗೆ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ಹಂಚಿಕೊಳ್ಳೋಣ. ಅದಾದ ಮೇಲೆ 12:05 ನಿಮ್ಮೆಲ್ಲರ ಮೆಚ್ಚಿನ ಕರೆಗೊಂದು ಹಾಡು ಕಾರ್ಯಕ್ರಮ. ಅಂದರೆ ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು, ವಿವಿಧ ಭಾರತಿ ನಿಮಗಾಗಿ ಪ್ರಸಾರ ಮಾಡುತ್ತೆ. ಆನಂತರ 1:02 ಕನ್ನಡ ಚಿತ್ರಗೀತೆಗಳ ಜೊತೆ ಜೊತೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ, ಚಿತ್ರರಂಗಕ್ಕೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮವಿರುತ್ತೆ. 1:20 ಸಿನಿ ಕ್ವಿಜ್ನಲ್ಲಿ, ಹಾಗೆ ಅದಾದ ಮೇಲೆ 2:15 ಸ್ಪಂದನ, ಇಮೇಲ್ ಮತ್ತು ವಾಟ್ಸಪ್ ಮೆಸೇಜಸ್ ಆಧಾರಿತ ಕಾರ್ಯಕ್ರಮ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ. 4:00-5:00 ಸಮಯ ಪರಿಮಳ ಕಾರ್ಯಕ್ರಮ ಕೇಳುವ ಸಮಯ. ಇನ್ನೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್ ನಿಮಗಾಗಿ 11:05 ಈ ಸಮಯದಲ್ಲಿ

ಆರ್ಯ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಮತ್ತು ಹರ್ಷಿಕಾ ದೇವನಾಥ್. ಗುರು ಶಿಷ್ಯರು ಚಿತ್ರದ ಗೀತೆ ಇದು.

ರಜತ್ ಹೆಗ್ಡೆ ಅವರು ಹಾಡಿದ ನೀ ನನ್ನವಳೆ ನೀ ನನ್ನವಳೆ ಅನ್ನೋ ಗೀತೆ ನೀವು ಕೇಳಿದ್ರಿ. ತೀರ್ಥರೂಪ ತಂದೆಯವರಿಗೆ ಚಿತ್ರದಿಂದ ಆಯ್ದ ಗೀತೆಯಾಗಿತ್ತು. ಈಶಾ ಸುಚಿ ಅವರು ಕೂಡ ಧ್ವನಿಗೂಡಿಸಿದ್ರು. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಜೋ ಕೋಸ್ಟ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಈ ಹಿಂದೆ ನೀವು ಕೇಳಿದ ಗೀತೆ ಹರ್ಷಿಕಾ ದೇವನಾಥ್ ಮತ್ತು ವಿಜಯ್ ಪ್ರಕಾಶ್ ಅವರುಗಳು ಹಾಡಿದ ಗುರು ಶಿಷ್ಯರು ಚಿತ್ರದ ಗೀತೆ. ಕೇಳ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್ ವಿವಿಧ ಭಾರತಿಯಲ್ಲಿ.

ಪೆದ್ದಿ ಚಿತ್ರದ ಗೀತೆ ಶರತ್ ಸಂತೋಷ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ ಈ ಗೀತೆಗಿದೆ.

0: ಜಸ್ಕರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ ಹಾಗೂ ಸಂಗಡಿಗರು ಹಾಡಿದ ಕಲ್ಟ್ ಚಿತ್ರದ ಗೀತೆ ಕೇಳಿದ್ರಿ. ಅರ್ಜುನ್ ಜನ್ಯ ಅವರ ಸಂಗೀತ, ಅನಿಲ್ ಕುಮಾರ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್ ನಿಮಗಾಗಿ ವಿವಿಧ ಭಾರತೀಯ ಈ ಸಮಯದಲ್ಲಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಲ್ಯಾಂಡ್ಲಾರ್ಡ್ ಚಿತ್ರದ ಗೀತೆ ಇದು. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಗೀತೆಯನ್ನು ಹಾಡಿದ್ದಾರೆ ವಿಜಯ್ ಪ್ರಕಾಶ್, ಅನನ್ಯ ಭಟ್ ಮತ್ತು ಸಂಗಡಿಗರು.

0: ಇದುವರೆಗೆ ಸೂಪರ್ ಹಿಟ್ ಬ್ಯಾಕ್ ಟು ಬ್ಯಾಕ್ ಸಾಂಗ್ಸ್ ಕೇಳಿದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐ ಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಈಗ ಕಾರ್ಯಕ್ರಮ ಕಲಾಭಾರತಿ. ಈ ದಿನ ಕಲಾಭಾರತಿಯ ವಿಶೇಷ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ, ನಟ ವಿಷ್ಣುವರ್ಧನ್ ಅವರ ಜನ್ಮದಿನ. ಅಷ್ಟೇ ಅಲ್ಲ, ಈ ದಿನ ಖ್ಯಾತ ನಟಿ ಶ್ರುತಿಯವರ ಜನ್ಮದಿನ ಕೂಡ. ಹಾಗೆ ನಟ ಉಪೇಂದ್ರ ಅವರು ಕೂಡ ಈ ಒಂದು ಜನ್ಮದಿನವನ್ನು ಇನ್ನೆರಡು ಮಹಾನ್ ನಟರ ಜೊತೆಗೆ, ನಟ ನಟಿಯ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಹಾಗಾಗಿ ನಟಿ ಶ್ರುತಿ, ಖ್ಯಾತ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜನ್ಮದಿನ, ಹಾಗೆ ಉಪೇಂದ್ರ ಅವರ ಜನ್ಮದಿನ ಕೂಡ. ಸೊ ಈ ಎಲ್ಲ ಸ್ಟಾರ್ಗಳ ಜನ್ಮದಿನವನ್ನು ಕಲಾಭಾರತಿಯಲ್ಲಿ ಆಚರಣೆ ಮಾಡ್ತಾ ವಿಷ್ಣುವರ್ಧನ್ ಅವರ ಅಭಿನಯದ ಕೆಲವು ಚಿತ್ರಗೀತೆಗಳನ್ನು ಕೇಳಿ ಆನಂದಿಸಿ.

ನಾನಿರುವುದೇ ನಿನಗಾಗಿ ಚಿತ್ರಕ್ಕಾಗಿ ಎಸ್ ಪಿ ಜಾನಕಿ ಮತ್ತು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರುಗಳು ಹಾಡಿದ, ರಾಜನ್ ನಾಗೇಂದ್ರ ಅವರ ಸಂಗೀತ, ಆರಂಜಯ್ ಗೋಪಾಲ್ ಅವರ ಸಾಹಿತ್ಯವಿದ್ದ ಗೀತೆಯನ್ನು ನೀವು ಕೇಳಿದ್ರಲ್ಲ. ಈ ಚಿತ್ರದಲ್ಲಿನ ಎಲ್ಲ ಹಾಡುಗಳು ಚೆನ್ನಾಗಿದೆ, ಹಾಗೆ ಈ ಚಿತ್ರದ ತಾರಾ ಜೋಡಿ ಕೂಡ ಅಷ್ಟೇ ಪ್ರಸಿದ್ಧ ತಾರಾ ಜೋಡಿ ಅಂತ ಹೇಳ್ಬೋದು. ನಟಿ ಆರತಿ ಅವರ ಜೊತೆಗಿನ ತಾರಾ ಜೋಡಿ, ವಿಷ್ಣುವರ್ಧನ್ ಅವರು ಜೋಡಿಯಾಗಿ ಅಭಿನಯಿಸಿರುವ ಅನೇಕ ಚಿತ್ರಗಳು ಸೂಪರ್ ಹಿಟ್ ಚಿತ್ರಗಳು ಅಂತ ಅನಿಸ್ಕೊಂಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಜನಿಸಿದ ಸಂಪತ್ ಕುಮಾರ್ ಕನ್ನಡ ಚಿತ್ರರಂಗದ ಮೇರು ನಟನಾಗಿ ಬೆಳೆದರು. ಚಿತ್ರರಂಗದ ಎಲ್ಲರ ಅಚ್ಚುಮೆಚ್ಚಿನ ಅಭಿನವ ಭಾರ್ಗವ ಸಾಹಸ ಸಿಂಹ ಅಂತ ಬಿರುದು ಪಡೆದಂಥವರು ವಿಷ್ಣುವರ್ಧನ್ ಅವರು. ಇವರು ಮೊದಲಿಗೆ ವಂಶವೃಕ್ಷ ಚಿತ್ರದಲ್ಲಿ ಅಭಿನಯಿಸೋದ್ರ ಮೂಲಕ, ಒಂದು ಸಣ್ಣ ಪಾತ್ರದಲ್ಲಿ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದ ಚಿತ್ರದಲ್ಲಿ ಅಭಿನಯಿಸೋದ್ರ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಂತರ ಪುಟ್ಟಣ್ಣ ಕಣಗಾಲ್ ಅವರ ಮತ್ತೋರ್ವ ಖ್ಯಾತ ನಿರ್ದೇಶಕರು, ಇವರು ಅವರ ನಿರ್ದೇಶನದ ನಾಗರಹಾವು ಚಿತ್ರದ ಮೂಲಕ ಸಂಪತ್ ಕುಮಾರ್ ವಿಷ್ಣುವರ್ಧನ್ ಎಂದು ಮರುನಾಮಕರಣ ಮಾಡಿಸಿಕೊಂಡು ಸೂಪರ್ ಹಿಟ್ ಚಿತ್ರ ನೀಡಿದರು. ಸೂಪರ್ ಹಿಟ್ ಅಭಿನಯ ಅವರದಾಗಿತ್ತು, ಆ ಹೆಸರು ಸೂಪರ್ ಹಿಟ್ ಆಯಿತು. ಆ ಮೂಲಕ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ಒದಗಿ ಬಂದವು. ಹಾಗೆ ಸಾಹಸ ಸಿಂಹ ಅನ್ನುವ ಒಂದು ಚಿತ್ರ ಸೂಪರ್ ಸ್ಟಾರ್ ಬಿರುದನ್ನು ಇವರಿಗೆ ತಂದುಕೊಡ್ತು. ಸೂಪರ್ ಹಿಟ್ ಅಭಿನಯ ಅದರಲ್ಲೂ ಕೂಡ ನಾವು ಕಾಣಬಹುದಾಗಿದೆ. ಇನ್ನು ಮತ್ತೊಂದು ಜನಪ್ರಿಯ ಜೋಡಿ, ವಿಷ್ಣುವರ್ಧನ್ ಹಾಗೂ ಸುಹಾಸಿನಿ ಅವರ ಜನಪ್ರಿಯ ಜೋಡಿ, ಜನಪ್ರಿಯ ಚಿತ್ರ ಕೇಳೋಣ. ಆ ಚಿತ್ರದ ಒಂದು ಗೀತೆಯಲ್ಲಿ

ಬಂಧನ ಚಿತ್ರದ ಈ ಜನಪ್ರಿಯ ಗೀತೆಯನ್ನು ಕೇಳಿದ ಮೇಲೆ ಎಷ್ಟು ಖುಷಿಯಾಗುತ್ತೆ ಅಲ್ಲ ಮನಸ್ಸಿಗೆ. ಹೌದು, ಚಾಣಾಕ್ಷ ಡಾಕ್ಟರ್ ಆಗಿ ಹೃದಯವಂತ ಜನನಾಯಕನಾಗಿ ಕರುಣಾಮಯಿ ಸಂಸಾರಿ ಸದಸ್ಯ ಸಂಸಾರದ ಸದಸ್ಯನಾಗಿ ಶಾಸ್ತ್ರೀಯ ಸಂಗೀತಗಾರನಾಗಿ ತ್ಯಾಗಮಯಿ ಕರ್ಣನಾಗಿ ದಕ್ಷ ಪೊಲೀಸ್ ಆಫೀಸರ್ ಆಗಿ ಶೂರ ಧೀರ ಸೈನಿಕನಾಗಿ ದೇಶ ಕಾಯುವ ಸೈನಿಕನಾಗಿ ಹೀಗೆ ಹತ್ತು ಹಲವು ಬಗೆಯ ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯಿಸಿ ಕನ್ನಡ ರಾಜ್ಯದ ಜನ ಮೆಚ್ಚಿದ ನಟರಲ್ಲಿ ಅಗ್ರಗಣ್ಯರು ಅನಿಸಿಕೊಂಡಿದ್ದಾರೆ ವಿಷ್ಣುವರ್ಧನ್ ಅವರು.

ಗಲಾಟೆ ಸಂಸಾರ. ಈ ಚಿತ್ರದಲ್ಲಿ ನಟಿ ಮಂಜುಳಾ ಅವರ ಜೊತೆ ಅಭಿನಯಿಸಿದ್ದಾರೆ. ಈ ಜೋಡಿ ಕೂಡ ಬಹಳಷ್ಟು ಚಿತ್ರಗಳಲ್ಲಿ ಸೂಪರ್ ಹಿಟ್ ಅಭಿನಯವನ್ನು ನೀಡಿ ಸೂಪರ್ ಹಿಟ್ ಜೋಡಿ ಅಂತ ಅನ್ನಿಸ್ಕೊಂಡಿದೆ. ಈಗಷ್ಟೇ ನೀವು ಕೇಳಿದ್ದು ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರುಗಳು ಹಾಡಿದ ಗಲಾಟೆ ಸಂಸಾರ ಚಿತ್ರದ ಗೀತೆ. ಚಿವುದೇಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದ್ದ ಗೀತೆಯಾಗಿತ್ತು. ಈ ಮಂಜುಳಾ ಮತ್ತು ವಿಷ್ಣುವರ್ಧನ್ ಅವರ ಅಭಿನಯದ ಚಿತ್ರಗಳು ಬಹಳಷ್ಟು ಬಂದಿವೆ. ಅದರಲ್ಲಿ ಸಿಂಹಜೋಡಿ ಕೂಡ ಒಂದು. ಅದರಲ್ಲೂ ಕೂಡ ಒಳ್ಳೊಳ್ಳೆಯ ಗೀತೆಗಳನ್ನು ಸಂಗೀತ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ. ಈ ಒಂದು ಚಿತ್ರದಲ್ಲಿ, ಗಲಾಟೆ ಸಂಸಾರ ಚಿತ್ರದಲ್ಲಿ, ನಾಯಕನ ಪಾತ್ರ ಬಹಳ ವಿಶಿಷ್ಟವಾಗಿದೆ. ಒಂದು ರೀತಿಯ ನಾಯಕನ ಜೊತೆಗೆ ಕಾಮಿಡಿಯನ್ ಆಗಿ ಕೂಡ ಆತ ಅಭಿನಯಿಸಿದ್ದಾರೆ. ಅಂದರೆ ಕಾಮಿಡಿ ಟಚ್ ಕೂಡ ಆ ಒಂದು ಪಾತ್ರಕ್ಕಿದೆ ಅಂತ ಹೇಳಬಹುದು. ಜೊತೆಗೆ ಅದೇ ರೀತಿಯ ಒಂದು ಅಭಿನಯ ಮನೆ ಮನೆ ಕಥೆ ಚಿತ್ರದಲ್ಲೂ ಇದೆ. ನಾಯಕನಾಗಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಕಾಮಿಡಿ ಟಚ್ ಕೊಟ್ಟಂತಹ ಪಾತ್ರ ಅದಾಗಿದೆ. ತುಂಬ ಅದ್ಭುತವಾದ ನಟನೆ ನಟ ವಿಷ್ಣುವರ್ಧನ್ ಅವರದು. ಪ್ರತಿಯೊಂದು ಚಿತ್ರದಲ್ಲೂ ನೋಡುಗನ ಮನಸ್ಸೆಳೆಯುವಂತಹ ಅಭಿನಯ ಅಂತ ಹೇಳ್ಬೋದು. ನಟ ಮಾತ್ರ ಅಲ್ಲ, ಗಾಯಕರಾಗಿ ಕೂಡ ಇವರು ಹಲವಾರು ಗೀತೆಗಳನ್ನು ಹಾಡಿದ್ದಾರೆ. ಸಮಾಜ ಸೇವಕರಾಗಿ ತಮ್ಮನ್ನು ತೊಡಗಿಸ್ಕೊಂಡಿದ್ದರು. ಬಹಳಷ್ಟು ಅಭಿಮಾನಿಗಳು ಅದರಿಂದ ಕೂಡ ಇವರಿಗೆ ಬಹಳಷ್ಟು ಒಂದು ರೀತಿಯ ಅಭಿಮಾನ ತೋರುವುದರ ಮೂಲಕ ತುಂಬ ಹತ್ತಿರವಾಗಿದ್ದಾರೆ ಇವರಿಗೆ. ಬಹಳ ಹೃದಯವಂತರು ಅಂತ ಕೂಡ ಹೇಳ್ಬೋದು ಈ ನಟ. ಈಗ ವಿಷ್ಣುವರ್ಧನ್ ಅವರ ಗಾಯನದಲ್ಲಿ ಇರುವಂತಹ ಎರಡು ಗೀತೆಗಳು, ಅವರು ಹಾಡಿರೋ ಎರಡು ಗೀತೆಗಳು ಕೇಳೋಣ. ಚಿತ್ರಕ್ಕಾಗಿ ಹಾಡಿದ್ದಾರೆ, ಎರಡು ಚಿತ್ರಗಳಲ್ಲಿ ಹಾಡಿದ್ದಾರೆ, ಹಲವಾರು ಚಿತ್ರಗಳಲ್ಲಿ ಹಾಡಿದ್ದಾರೆ. ಆದರೆ ಪ್ರಮುಖವಾಗಿ ಸಾಹಸ ಸಿಂಹ ಚಿತ್ರದಲ್ಲಿ ಮತ್ತು ನಾಗರ ಹೊಳೆ ಚಿತ್ರದಲ್ಲಿ ಹಾಡಿರುವಂತಹ ಗೀತೆಗಳು ಈಗ ಮೂಡಿ ಬರ್ತಾ ಇದೆ. ಈ ಎರಡು ಗೀತೆಗಳನ್ನು ಕೇಳಿ ಆನಂದಿಸಿ. ವಿಷ್ಣುವರ್ಧನ್ ಅವರ ಜೊತೆ ರೇಣುಕಾ ಅವರು ಹಾಡಿದ್ದಾರೆ ಈ ಗೀತೆಯಲ್ಲಿ. ಚಿವುದೇಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿದೆ. ಸಾಹಸ ಸಿಂಹ ಚಿತ್ರದ ಗೀತೆ ಇದು.

0: ವಿಷ್ಣುವರ್ಧನ್ ಭಾರತಿ ಅವರಿಬ್ಬರು ಸೇರಿ ಹಾಡಿರುವ ಗೀತೆ ಇದು. ನಾಗರಹೊಳೆ ಚಿತ್ರದ ಗೀತೆ. ಮತ್ತೋರ್ವ ಗಾಯಕಿ ಕೂಡ ಹಾಡಿದ್ದಾರೆ ವಿಷ್ಣುವರ್ಧನ್ ಅವರ ಜೊತೆ. ನಾಗಕಾಳ ಭೈರವ ಚಿತ್ರದಲ್ಲಿ ಖ್ಯಾತ ಗಾಯಕಿ ಎಸ್ ಜಾನಕಿ ಅವರು ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ.
1: ಸ್ವರ್ಗ
2: ಸ್ವರ್ಗ
1: ಅಲ್ಲುವುದೇ ನರಕ
2: ನರಕ
1: ನಗುವುದೇ ಸ್ವರ್ಗ ಅಳುವುದೇ ನರಕ ನಗುವುದ ಕಲಿ

ಹೀಗೆ ಅವರು ಹಾಡಿರುವ ಹಾಡುಗಳಲ್ಲಿ ಹಾಗೆ ಅವರ ಅಭಿನಯದ ಚಿತ್ರಗಳ ಮೂಲಕ ಸದಾ ಚಿತ್ರರಸಿಕನ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ನಿಂತಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ತಮಿಳು, ಮಲಯಾಳಂ, ಹಿಂದಿ ಈ ಭಾಷೆಗಳಲ್ಲೂ ಕೂಡ ಅವರು ತೆರೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 200 ಹೆಚ್ಚು ಚಿತ್ರಗಳಲ್ಲಿ ಇವರ ಅಭಿನಯವನ್ನು ನೋಡಬಹುದು. ಆ ಚಿತ್ರಗಳ ಮೂಲಕ ಇಂದಿಗೂ ನಮ್ಮ ಜೊತೆ ಜೀವಂತವಾಗಿದ್ದಾರೆ ತೆರೆ ಮೇಲೆ. ನಟ ವಿಷ್ಣುವರ್ಧನ್ ಅವರು ನಮ್ಮ ಮನಃಪಟಲದಲ್ಲಿ ಅಚ್ಚಳಿಯದೇ ನಿಂತಿದ್ದಾರೆ ಅಂತ ಹೇಳಬಹುದು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜನ್ಮದಿನದ ಜೊತೆ ಜೊತೆಗೆ ಖ್ಯಾತ ನಟಿ ಶ್ರುತಿ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜನ್ಮದಿನ ಕೂಡ ಇಂದು. ಹಾಗಾಗಿ ಇವರಿಬ್ಬರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಕಾರ್ಯಕ್ರಮವನ್ನು ಮುಗಿಸುವ ಸಮಯವಾಗಿದೆ. ಇನ್ನೀಗ ವಿಷ್ಣುವರ್ಧನ್ ಅವರ ಜೊತೆ ಶ್ರುತಿ ಅವರು ಅಭಿನಯಿಸಿದ ಒಂದು ಜನಪ್ರಿಯ ಚಿತ್ರದ ಒಂದು ಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ವೀರಪ್ಪ ನಾಯಕ ಚಿತ್ರದ ಗೀತೆ, ಎಸ್ ನಾರಾಯಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ, ರಾಜೇಶ್ ಕೃಷ್ಣನ್ ಚಿತ್ರ ಮತ್ತು ಸಂಗಡಿಗರು ಹಾಡಿದ್ದಾರೆ.

0: ಕೋಚಸ್, ಆಸನ ವ್ಯವಸ್ಥೆಯ ತರಬೇತಿ ವಿಮಾನಗಳು ಹಾಗೂ ಎಸ್‌ಟಿ-40 ಮೂಲ ತರಬೇತಿ ವಿಮಾನಗಳು ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಂಡವು. ಮೇಕ್ ಇನ್ ಇಂಡಿಯಾ ಮೂಲಕ ಪ್ರಸ್ತುತ ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ರಫ್ತು ಹೆಚ್ಚಳವಾಗಿದೆ. ಪ್ರಸಕ್ತ ವರ್ಷದ ಮಧ್ಯಭಾಗದಲ್ಲಿ ಭಾರತ ವಿಶ್ವದ 6ನೇ ಅತಿದೊಡ್ಡ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ರಫ್ತುದಾರ ದೇಶವಾಗಿ ಹೊರಹೊಮ್ಮಿದೆ. ವಿದ್ಯುಚ್ಚಾಲಿತ ವಾಹನಗಳ ಘಟಕ ನಿರ್ಮಾಣ, ಪುನರ್ಬಳಕೆ ಇಂಧನ ಶಕ್ತಿ, ಡ್ರೋನ್ ಹಾಗೂ ವೈದ್ಯಕೀಯ ಉಪಕರಣಗಳ ನಿರ್ಮಾಣದಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಭಾವಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಹಿನ್ನೆಲೆ ಒಂದು ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನವನ್ನು ಬೂತ್ ಮಟ್ಟದಲ್ಲಿ ಆಯೋಜಿಸಲಾಗುತ್ತಿದೆ. ಅವರ ಜನಪರ ಆಡಳಿತ ಹಾಗೂ ಜನಪರ ಯೋಜನೆಗಳ ಕುರಿತು ಜನಸಾಮಾನ್ಯರಿಗೆ ಮಾಹಿತಿ ನೀಡುವುದರೊಂದಿಗೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಕಲಾಮಂದಿರದಲ್ಲಿ ಆಯೋಜಿತ ದೀಪೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು.
1: ಸೆಪ್ಟೆಂಬರ್ 17 ಅಕ್ಟೋಬರ್ 17 ಇಡೀ ದೇಶದಲ್ಲಿ, ನಮ್ಮ ನಾಡಿನಲ್ಲಿ, ಬೆಳಗಾವಿಯಲ್ಲಿ ಇರಬಹುದು, ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಮುಖಾಂತರ ವಿವಿಧ ರಚನಾತ್ಮಕ ಚಟುವಟಿಕೆಗಳನ್ನು ನಾವು ಮಾಡೋರಿದ್ದೇವೆ. ಒಂದು ತಿಂಗಳ ಆ ಕಾರ್ಯಕ್ರಮ ನಡೀತದೆ. ನಮ್ಮೆಲ್ಲ ಕಾರ್ಯಕರ್ತರು, ಜನಸಾಮಾನ್ಯರು, ಎಲ್ಲರೂ ಸಹಿತ ನಾಗರಿಕರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಇದೊಂದು ಬಹಳ ಬೃಹತ್ವಾದಂತಹ ಕಾರ್ಯಕ್ರಮ. ಇದರ ಮುಖಾಂತರ ಇಡೀ ದೇಶಕ್ಕೆ, ಇಡೀ ಜನತೆಗೆ ಒಂದು ಸಂದೇಶ ಕೊಡುವಂತದ್ದು ಮೋದಿಯವರ ಜನಪ್ರಿಯತೆ, ಮೋದಿಯವರ ಒಂದು ಆಡಳಿತ ಮತ್ತು ಮೋದಿಯವರ ಪ್ರಭಾವ ಯಾವ ರೀತಿ ಇದೆ ಅನ್ನುವಂಥದ್ದು ಜನರಿಗೆ ತಿಳಿಸುವಂತದ್ದು ಮತ್ತು ಬರುವಂತಹ ದಿವಸಗಳಲ್ಲಿ ದೇಶದ ಒಂದು ಪ್ರಗತಿಗೆ ಇದು ಕಾರಣೀಭೂತ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ನರೇಂದ್ರ ಮೋದಿಜಿಯವರು ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
0: ಕರಾವಳಿಯ ಸರ್ವತೋಮುಖ ಬೆಳವಣಿಗೆ ಹಾಗೂ ಸ್ಥಳೀಯ ಜನರ ಆಶೋತ್ತರಗಳನ್ನು ಈಡೇರಿಸಲು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ಆಯೋಜಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯ ಸಚಿವ ಸಂಪುಟ ಸಭೆ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಸೇರಿದಂತೆ ಕರಾವಳಿಯ ಅಭಿವೃದ್ಧಿಗೆ ಚೈತನ್ಯ ತುಂಬಿ ಹೊಸ ಮುನ್ನುಡಿ ಬರೆಯಲಿದೆ ಎಂದಿದ್ದಾರೆ. ಸಚಿವ ಸಂಪುಟ ಸಭೆ ಈ ಮಧ್ಯಾಹ್ನ 12:30 ಆರಂಭವಾಗಲಿದೆ. ಸಭೆಗೂ ಮುನ್ನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ತೆರಳಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೇವರ ದರ್ಶನ ಪಡೆದರು. ರಾಯಚೂರು ಜಿಲ್ಲೆಯ ಸಿರವಾರ, ಮಾನ್ವಿ, ಸಿಂಧನೂರು ಸೇರಿದಂತೆ ವಿವಿಧ ತಾಲೂಕುಗಳ ಬರ ಸಮೀಕ್ಷೆ ವರದಿ ಸಿದ್ಧಪಡಿಸಲಾಗಿದೆ. ಇಂದು ಮಂಗಳೂರಿನಲ್ಲಿ ಆಯೋಜಿತ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆಯಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಅಭಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗ ಕೈಗೊಂಡ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಾಳೆ ಹಾಗೂ ನಾಡಿದ್ದು ಅರ್ಹ ಮತದಾರರ ನೋಂದಣಿ ವಿಶೇಷ ಆಂದೋಲನ ರಾಜ್ಯಾದ್ಯಂತ ನಡೆಯಲಿದೆ. ಧಾರವಾಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲೆಯ ಎಲ್ಲ ಮತಗಟ್ಟೆಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದು ನೋಂದಣಿ ಕಾರ್ಯ ಕೈಗೊಳ್ಳಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಶೇಕಡ 60% ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಿದ್ದು ಸಕಾಲಿಕ ಅನುದಾನ ಲಭ್ಯವಾಗದೆ ಮುಚ್ಚುವ ಹಂತ ತಲುಪಿವೆ ಎಂದು ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಕನ್ನಡ ಮಾಧ್ಯಮದ ಅನುದಾನಿತ ಶಾಲಾ ಕಾಲೇಜುಗಳಿಗೆ ಅನುದಾನದ ಕೊರತೆಯಾಗಿದೆ, ಶಿಕ್ಷಕರ ಸಮಸ್ಯೆ ಉಲ್ಬಣಿಸಿದೆ. ನವೆಂಬರ್ 2 ಧಾರವಾಡದಲ್ಲಿ ಶಿಕ್ಷಕರ ಪಾದಯಾತ್ರೆ ನಡೆಯಲಿದೆ ಎಂದರು. ರಾಯಚೂರು ಮಹಾನಗರ

ಪಾಲಿಕೆಯ ಹಳೆ ಕಟ್ಟಡದಲ್ಲಿ ಪಾಲಿಕೆ ದಾಖಲೆ ಡಿಜಿಟಲೀಕರಣ ಕೊಠಡಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಚಾಲನೆ ನೀಡಿದರು. ಡಿಜಿಟಲೀಕರಣ ಕೊಠಡಿ ಸೌಲಭ್ಯಕ್ಕಾಗಿ 2 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ದಾಖಲೆಗಳ ಸುರಕ್ಷಿತ ಸಂರಕ್ಷಣೆ ಮತ್ತು ಸುಲಭ ನಿರ್ವಹಣೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದಿದ್ದಾರೆ. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿಶ್ವಕರ್ಮ ಜಯಂತಿ ಅಂಗವಾಗಿ ಆಯೋಜಿತ ಕಾರ್ಯಕ್ರಮಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ದಿನದ ಅಂಗವಾಗಿ ನಾಳೆ 19ರಂದು ಉತ್ತರ ಕನ್ನಡ ಜಿಲ್ಲೆ ಕಾಸರಗೋಡ ಟೊಂಕಾ ಕಡಲ ತೀರದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರೆ, ಈಗ ಕರೆಗೊಂದು ಹಾಡು ಕಾರ್ಯಕ್ರಮ. ನೀವು ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ನಿಮ್ಮ ಇಷ್ಟದ ಹಾಡು ನೀವು ಆಯ್ಕೆ ಮಾಡ್ಕೋಬಹುದು. ವಿವಿಧ ಭಾರತಿ ನಿಮಗಾಗಿ ಈ ಸಮಯದಲ್ಲಿ ಪ್ರಸಾರ ಮಾಡುತ್ತೆ. ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತವಿರುವ ಕೋಟಿಗೊಬ್ಬ ಚಿತ್ರದ ಈ ಗೀತೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಈಗ ನಮ್ಮ ಕೇಳುಗರೊಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ, ಯಾರು ಕರೆ ಮಾಡಿರೋದು?
1: ಹಾ ಮೇಡಮ್ ನಮಸ್ಕಾರ, ನಾವು ಬೆಂಗಳೂರಿಂದ ಮಾತಾಡ್ತಾ ಇರೋದು, ಮೀನಾಕ್ಷಿ ಅಂತ.
0: ಮೀನಾಕ್ಷಿ, ಬೆಂಗಳೂರಿನ ಯಾವ ಭಾಗದಿಂದ?
1: ಮೇಡಮ್ ಮಹದೇಶ್ವರ ನಗರ.
0: ಮಹದೇಶ್ವರ ನಗರ ಎಲ್ಲಿ ಬರುತ್ತೆ ಇದು?
1: ಮೇಡಮ್ ಸುಂಕದಕಟ್ಟೆ ಹತ್ರ.
0: ಸುಂಕದಕಟ್ಟೆ ಹತ್ರ. ಆಹಾ, ಸರಿ ಹೇಳಿ ಮೀನಾಕ್ಷಿ ಅವರೇ, ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
1: ಮೇಡಮ್ ಇವತ್ತು ಶ್ರುತಿ ಮೇಡಮ್ದು ಬರ್ತಡೇ ಅಲ್ವಾ?
0: ಹೌದು,
1: ಅದಕ್ಕೆ ಶ್ರುತಿ ಮೇಡಮ್ಗೆ ಹ್ಯಾಪಿ ಬರ್ತ್ಡೇ. ಮತ್ತೆ ಶ್ರುತಿ ಮೇಡಮ್ಗೆ ಕರ್ಪೂರದ ಗೊಂಬೆದು ಓ ಮಲ್ಲಿಗೆಯೇ ಸಂಪಿಗೆಯೇ ಅಂತ ಬರುತ್ತಲ್ಲ
0: ಗೀತೆ ಅಲ್ವಾ, ಬಹಳಷ್ಟು ಬಾರಿ ಬರ್ತಾ ಇರುತ್ತೆ ರೇಡಿಯೋದಲ್ಲಿ.
1: ಮತ್ತೆ ನಿಮ್ ಪ್ರೋಗ್ರಾಮ್ಗಳೆಲ್ಲ ಚೆನ್ನಾಗಿ ಬರುತ್ತೆ.
0: ಏನ್ ಮಾಡ್ಕೊಂಡಿದ್ದೀರಿ ಮೀನಾಕ್ಷಿ?
1: ಮೇಡಮ್ ನಾವು ಕೆಲಸ ಮಾಡಿ ಕೆಲಸದಲ್ಲಿ ಇದೀವಿ, ಕೆಲಸ ಮಾಡ್ಕೊಂಡಿದೀವಿ MRS ಹ್ಯಾಂಡ್ ವರ್ಕ್ ಅಂತ.
0: ಯಾವ ಅಂದ್ರೆ ಯಾವ್ಯಾವ ಕಾರ್ಯಕ್ರಮ ನಮ್ದು ಕೇಳ್ತೀರಾ?
1: ಮೇಡಮ್ ಕರೆಗೊಂದು ಹಾಡು ಅಂತೂ ಒಂದಿನೂ ಮಿಸ್ ಮಾಡೋದೇ ಇಲ್ಲ. ನಮ್ಮ ನಾಡು ಥರ್ಸ್ಡೇ ನಮ್ಮ ನಾಡು ಅಂತ ಬರುತ್ತಲ್ಲ, ಅದನ್ನು ಕೇಳ್ತೀವಿ. ಪದ ಬಂದ ಕೇಳ್ತೀವಿ, ನವಿಲು ಗರಿ ಅದನ್ನು ಕೇಳ್ತೀವಿ. ಎಲ್ಲಾ ಪ್ರೋಗ್ರಾಮ್ಗಳು ಇಷ್ಟ ಆಗುತ್ತೆ ಮೇಡಮ್. ಮತ್ತೆ ನಿಮ್ ನಿರೂಪಣೆ, ಮತ್ತೆ ನೀವು ಮಾತಾಡೋ ಕನ್ನಡಗಳು ಎಲ್ಲ ಇಷ್ಟ ಆಗುತ್ತೆ ಮೇಡಮ್.
0: ಧನ್ಯವಾದ. ಇವತ್ತು ಸಿನಿ ಕ್ವಿಜ್ ಕೇಳಿಸ್ಕೊಂಡು ಭಾಗವಹಿಸೋದಕ್ಕೆ ಪ್ರಯತ್ನ ಮಾಡಿ ಆಯ್ತಾ
1: ಮೇಡಮ್?
0: ಒಂದು 20ಕ್ಕೆ ಇರುತ್ತೆ, 1:20 2 ಗಂಟೆವರೆಗೂ. ಈಗ ನಿಮ್ ಇಷ್ಟದ ಗೀತೆ ಬರ್ತಾ ಇದೆ ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.

0: 12:20 ಈ ಸಮಯದಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಕೇಳುಗರೊಬ್ರು ಕರೆ ಮಾಡಿದ್ದಾರೆ. ಹಲೋ.
1: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ಕಾರ, ಯಾರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನಿಮ್
1: ಬೆಂಗಳೂರಿಂದ ಮಾತಾಡ್ತಿರೋದು ನಿರಂಜನ್ ಕುಮಾರ್ ಅನ್ಬಿಟ್ಟು.
0: ನಿರಂಜನ್ ಕುಮಾರ್, ಬೆಂಗಳೂರಿನ ಯಾವ ಭಾಗದಿಂದ ಕರೆ ಮಾಡಿದ್ದೀರಾ?
1: ಒಳಗೆ ಸೇರಿದ್ರೆ ಗುಂಡಾಡ್ಬೇಕಾಗಿತ್ತು.
0: ಆಗೀತೆ ನಮ್ಮಲ್ಲಿ ಇಲ್ಲ. ಈಗ ನೀವು ಯಾವ ಕಡೆಯಿಂದ ಕರೆ ಮಾಡಿದ್ದೀರಾ? ಬೆಂಗಳೂರಿನ ಯಾವ ಭಾಗದಿಂದ ನೀವು ಕರೆ ಮಾಡಿದ್ದೀರಾ?
1: ಶಿವಾಜಿನಗರ್ ಮೇಡಮ್.
0: ಶಿವಾಜಿನಗರ. ಬೇರೆ ಹಾಡು ಯಾವ್ದು ಬೇಕು ನಿಮಗೆ? ನಂಜುಂಡಿ ಕಲ್ಯಾಣದ ಬೇರೆ ಹಾಡು ಹಾಕೋಣವಾ? ಯಾವ ಗೀತೆ ಇಷ್ಟ? ನಂಜುಂಡಿ ಕಲ್ಯಾಣ ಚಿತ್ರದ ಒಂದು ಗೀತೆ ಮೂಡಿ ಬರ್ತಾ ಇದೆ, ಕೇಳಿ.
1: ಸೆಕ್ಯೂರಿಟಿ ಗೋಸ್ಕರ.

0: ಗ್ಯಾರಂಟಿ.
1: ಅಂಜುಂಡಿ ಕಲ್ಯಾಣ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮೋಹನ್ ಮತ್ತು ಸಂಗಡಿಗರು ಹಾಡಿದ ಉಪೇಂದ್ರ ಕುಮಾರ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದ್ದ ಗೀತೆಯನ್ನ ನೀವು ಕೇಳಿದ್ರಿ. ಈಗ ನಮ್ಮ ಕೇಳುಗರೊಬ್ರು ಕರೆ ಮಾಡಿದ್ದಾರೆ. ಹಲೋ
2: ಮೇಡಮ್, ನಮಸ್ಕಾರ.
1: ಹಲೋ, ನಮಸ್ಕಾರ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಯಾರು ಕರೆ ಮಾಡಿರೋದು?
2: ಗಾಂಧಿನಗರದಿಂದ ವಿಜಯಲಕ್ಷ್ಮಿ.
1: ವಿಜಯಲಕ್ಷ್ಮಿ ಗಾಂಧಿನಗರದಿಂದ, ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
2: ಮೇಡಮ್ ಗಿರಿಕನ್ಯೆ ಅಂತ ಯಾವ್ದಾದ್ರು ಹಾಕಿ.
1: ಗಿರಿಕನ್ಯೆ ನೋಡಿದೀರಾ ಸಿನಿಮಾ?
2: ಮೇಡಮ್ ತುಂಬಾ ಲಾಂಗ್ ಬ್ಯಾಕ್ ಅದು.
1: ಹಾ, ಎಲ್ಲಾ ಹಾಡುಗಳು ಚೆನ್ನಾಗಿದೆ ಅಲ್ವಾ? ಖುಷಿಯಾಗಿ ಕೇಳಿ. ಈ ಗೀತೆ ಮೂಡಿ ಬರ್ತಾ ಇದೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.

ಶಿವದೇ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಈ ಗೀತೆಗೆ ಗಿರಿ ಕನ್ಯೆ ಚಿತ್ರದ ಗೀತೆಯನ್ನ ನೀವು ಕೇಳಿದ್ದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ. ಇನ್ನೀಗ ನಮ್ಮ ಅನೇಕ ಕೇಳುಗರು ಸಂದೇಶಗಳನ್ನ ಕಳಿಸಿ ಹಾಡುಗಳು ಚೆನ್ನಾಗಿವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಬ್ರು 115 ಇಂದ ಸಂದೇಶ ಕಳಿಸಿದ್ದಾರೆ.

0: 12:35:15
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
0: ಆತ್ಮೀಯ ಕೇಳುಗರೇ, ಗಮನಿಸಿ, 2 October ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆಯಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
3: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
4: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ.
5: ರಸ್ತೆ ಬದಿ ಕಸ ಬಾಟಲ್ಗಳನ್ನ ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರೇ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್, ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು, ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ದವ್ರು ಯಾರು? ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು? ಇನ್ಯಾರು? ನಾವೇ ತಾನೇ.
6: ಕಂಡ ಕಂಡಲ್ಲಿ ಕಸ ಹಾಕದಿರಿ. ಕಸ ನಿರ್ವಹಣೆ, ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರೇ, ಟ್ಯೂನ್ ಮಾಡಿದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ನೀವು ಕರೆ ಮಾಡಬೇಕಾದ ಸಂಖ್ಯೆಗಳು ಮತ್ತೊಮ್ಮೆ 2237707999 ಅಥವಾ 2226392927 ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು. 080 STD ಕೋಡ್ ಸಂಖ್ಯೆ ಸೇರಿಸಿ ಕರೆ ಮಾಡಿ. ಇನ್ನೀಗ ಯಾರು ಕರೆ ಬಂದಿದೆ ನೋಡೋಣ. ಹಲೋ, ನಮಸ್ಕಾರ. ಯಾರು ಕರೆ ಮಾಡಿರೋದು?
7: ಹೆಬ್ಬಾಳದ ರಮೇಶ್ ಅಂತ ಮೇಡಮ್.
0: ಹೆಬ್ಬಾಳದ ರಮೇಶ್, ಅವರಿಗೆ ಯಾವ ಗೀತೆ ಬೇಕು?
7: ಬಯಸದೆ ಬಂದ ಭಾಗ್ಯದಿಂದ ಮುತ್ತಿನ ಅನಿಗಳು ಹಾಡು. ಇವತ್ತು ವಿಷ್ಣುವರ್ಧನ್ ಅವ್ರ ಬರ್ತಡೆ, ದಯಮಾಡಿ ಹಾಡನ್ನ ಒಂದು ಹಾಕಿದ್ರೆ.
0: ಖಂಡಿತ ಪ್ರಸಾರ ಮಾಡೋಣ. ಖುಷಿಯಾಗಿ ಕೇಳಿ ಗೀತೆಯನ್ನ. ನಿಮ್ಮ ಜೊತೆ ಇತರ ಕೇಳುಗರು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ಒಳ್ಳೆಯ ಗೀತೆಯನ್ನ ಆಯ್ಕೆ ಮಾಡಿದ್ದೀರಾ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರುಗಳು ಹಾಡಿದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದ್ದ ಗೀತೆಯನ್ನ ಸೊಸೆ ತಂದ ಸೌಭಾಗ್ಯ ಕ್ಷಮಿಸಿ. ಈ ಒಂದು ಗೀತೆಯನ್ನು ನೀವು ಕೇಳಿದ್ದು ಬಯಸದೆ ಬಂದ ಭಾಗ್ಯ ಚಿತ್ರದ ಗೀತೆಯಾಗಿತ್ತು. ತುಂಬ ಒಂದು ರೀತಿಯ ತುಂಬ ಮಧುರವಾದ ಗೀತೆ ಅಂತ ಹೆಬ್ಬಾಳದ ರಮೇಶ್ ಅವರು ಇದನ್ನು ಬಣ್ಣಿಸಿದರು. ಖಂಡಿತ ಹೌದು, ಕೇಳಿದ್ರೆ ತುಂಬ ಖುಷಿಯಾಗುತ್ತೆ ಅನ್ನೋದಂತೂ ನಿಜ. ಈಗ ನೋಡೋಣ ಕರೆ ಯಾರು ಮಾಡಿದ್ದಾರೆ ಅಂತ. ಹಲೋ ಹಲೋ
1: ಹಲೋ,
0: ನಮಸ್ಕಾರ. ಯಾರು ಕರೆ ಮಾಡಿರೋದು?
1: ನಮಸ್ತೆ ಮೇಡಮ್.
0: ಯಾರು ಕರೆ ಮಾಡಿರೋದು, ಎಲ್ಲಿಂದ?
1: ಮೇಡಮ್ ನನ್ನ ಹೆಸರು ನಿಂಗಣ್ಣ ಕುರಿಗಾರ ಅಂತ ಮಾತಾಡೋದು ಮೇಡಮ್.
0: ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಿ ನಿಂಗಣ್ಣ ಅವರೇ?
1: ಮೇಡಮ್ ಇದು ಕೋಟಿಗೊಬ್ಬ ಚಿತ್ರದ ಮೇಡಮ್.
0: ಹಾ,
1: ಅಣ್ಣಯ್ಯ ತಂಬಯ್ಯ ನಂತ ಗೀತೆ ಇದೆ ಮೇಡಮ್.
0: ಹೌದು, ಯಾಕೆ ಆ ಗೀತೆ ಇಷ್ಟ? ಕಟ್ ಆಯ್ತು. ಹಲೋ
2: ಹಲೋ,
0: ಯಾರಿದ್ದೀರಾ? ಅನಂತರಾಜ್ ಎಲ್ಲಿಂದ?
2: ಗೊರ್ಲಡ್ಕೋ ಮೇಡಮ್, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ.
0: ನೀವು ಸಂದೇಶ ಕಳಿಸ್ತಾ ಇರ್ತೀರಾ ಅಲ್ವಾ ನಮಗೆ? ಅನಂತರಾಜ್ ಅವರೇ, ಹಿಂದೆ ಯಾವಾಗ ಕರೆ ಮಾಡಿದ್ರಿ?
2: ಇಲ್ಲ ಮೇಡಮ್, ಅಲ್ಲೇ ತಿಂಗಳಾಯ್ತು ಮೇಡಮ್, ನಿಮ್ ಜೊತೆಯಲ್ಲಿ ಇದೇ ಫಸ್ಟ್ ಮೇಡಮ್.
0: ಅಲ್ಲ, ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರ್ತೀರಾ ಅಲ್ವಾ?
2: ತಿಂಗಳಾಗಿತ್ತು ಮೇಡಮ್ ನಿಮ್ ಜೊತೆ.
0: ಸರಿ, ಇರ್ಲಿ, ಪರವಾಗಿಲ್ಲ. ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ
2: ಮೇಡಮ್? ಇವತ್ತು ನಮ್ಗೆ ವಿಷ್ಣುವರ್ಧನ್ ಅಭಿನಯದ ದೇವ ಚಿತ್ರದಿಂದ. ಹಲೋ,
0: ಹೇಳಿ ಹೇಳಿ, ಕೇಳಿಸ್ತಾ ಇದೆ ಹೇಳಿ.
2: ದೇವ ಚಿತ್ರದಿಂದ ತ್ಯಾಗಕ್ಕೆ ಹಿಂದೆಂದು ಈ ಲೋಕದಿ ನೋವೇನು ಅಂತ ಹೇಳಿ ಹಾಡು ಮೇಡಮ್.
0: ಯಾಕೆ ನೋವಿನ ಹಾಡು ಬೇಕು ನಿಮ್ಗೆ?
2: ಅದ್ರ ಸಾಹಿತ್ಯ ಚೆನ್ನಾಗಿದೆ ಮೇಡಮ್ ಅದ್ರಲ್ಲಿ.
0: ನೋಡಿದಿರಾ ಚಿತ್ರ?
2: ತೆಗೆದಿತ್ತವಾಗಿದೆ ಮೇಡಮ್ ಹಾಡು.
0: ನೋಡಿದಿರಾ ಚಿತ್ರ?
2: ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮೇಡಮ್ ನಿಮ್ದು.
0: ಹೌದಾ, ಕೇಳಿಸ್ತಾ ಇಲ್ಲ. ಸರಿ, ನಿಮ್ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದ ಮೇಡಮ್.
0: ಆತ್ಮೀಯ ಕೆಳಗರೆ, ದಯವಿಟ್ಟು ಗಮನಿಸಿ, ನೆಟ್ವರ್ಕ್ ಸರಿಯಾದ ರೀತಿಯ ಸರಿಯಾಗಿ ಇರೋವಂಥ ಕಡೆ ನೀವು ನಿಂತ್ಕೊಂಡ್ರೆ ತುಂಬ ನಿಮಗೂ ಒಳ್ಳೆಯದು. ಕರೆ ಸಿಕ್ಕಿದ್ದಕ್ಕೆ ಸಂತೋಷವಾಗಿ ಸ್ವಲ್ಪ ಒಂದೆರಡು ನಿಮಿಷ ಮಾತನಾಡಬಹುದು. ಹಾಗಾಗಿ ನೆಟ್ವರ್ಕ್ ಸರಿಯಾಗಿ ಸಿಗೋವಂಥ ಸ್ಥಳದಲ್ಲಿ ನೀವು ನಿಂತ್ಕೊಂಡು ಕರೆ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಅನೇಕರು ಟ್ರೈ ಮಾಡ್ತಾ ಇರ್ತಾರೆ, ಹಾಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳೋದು ಬೇಡ. ಬೇಗ ಬೇಗ ನಿಮ್ಮ ಹಾಡು ಯಾವುದು, ಮತ್ತು ನೀವು ಎಲ್ಲಿಂದ ಕರೆ ಮಾಡಿದ್ದೀರಾ, ನಿಮ್ಮ ಹೆಸರೇನು, ಇಷ್ಟು ಹೇಳಿದ್ರೆ ಸಾಕು. ಹೆಚ್ಚು ಜನರಿಗೆ ಅವಕಾಶ ಸಿಗಲಿ ಅನ್ನೋದು ನಮ್ಮ ಉದ್ದೇಶ. ಈಗ ದೇವ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಂ ವ್ಯಾಸರಾವ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ
2: ಮೇಡಮ್ ಹೇಳಿ.
1: ನಮಸ್ಕಾರ, ಯಾರು ಕರೆ ಮಾಡಿರೋದು?
2: ಹಲೋ
1: ಹಲೋ, ಎಲ್ಲಿದ್ದೀರಾ? ಯಾರು ಕರೆ ಮಾಡಿರೋದು?
2: ಜುಮ್ಮಾ ಮಸೀದಿ ರೋಡ್ ಇಂದ ಮಾತಾಡ್ತಾ ಇರೋದು.
1: ಹಾ ಹಾ, ಅವಿನಿ ರೋಡ್ ಹತ್ರದ ಜುಮ್ಮಾ ಮಸೀದಿ
2: ರೋಡ್.
1: ಹಾ ಹಾ,
2: ನಾವು 1997 ಅಲ್ಲಿ ಮಾಡಿದ್ದು ಕಾಲು, ಇದೇ ಫಸ್ಟ್ ಮಾಡ್ತಾ ಇರೋದು.
1: ಹಾ ಹಾ,
2: ಅಂದ್ರೆ ಎಲ್ಲಾರು ಒಳ್ಳೊಳ್ಳೆ ಹಾಡುಗಳು ಕೇಳ್ತಾ ಇದಾರೆ, ನಾವು ಏನಕ್ ಮಾಡೋದು ಅಂತ. ಅದಕ್ಕೆ ಇವಾಗ
1: ಹಾಡು ಕೇಳಿಸ್ಕೊಳ್ತಾ
2: ಇದ್ದೀವಿ ನಂದಾದೀಪ ಚಿತ್ರದ್ದು, ಅದರಲ್ಲಿ ಗಾಳಿ ಗೋಪುರ
1: ನೋಡಿದಿರಾ? ಚಿತ್ರ ನೋಡಿದಿರಾ?
2: ನೋಡಿದೀವಿ ಮೇಡಮ್, ನಮ್ಗೆ ಇವಾಗ 66 ಇಯರ್ ಓಲ್ಡ್.
1: ಹಾ ಹಾ, 63ರಲ್ಲಿ ತೆರೆಗೆ ಬಂದಂತ ಚಿತ್ರ.
2: ಓಕೆ ಮೇಡಮ್.
1: ಹೌದು, ನಿಮ್ ಹೆಸರು ಹೇಳಲಿಲ್ಲ.
2: ಏನ್ ಮೇಡಮ್? ಭಾಸ್ಕರ್ ಅಂತ.
1: ಭಾಸ್ಕರ್ ಅವರೇ? ಸರಿ.
2: ಹೌದು ಮೇಡಮ್,
1: ಖಂಡಿತ ಪ್ರಸಾರ ಮಾಡೋಣ.
2: ಮಾಡ್ತಾ ಇದ್ವಿ ಶಿವರಾಮ್ ಇರೋವಾಗ, ಇವಾಗ ಎಲ್ಲಾ ಹಾಡುಗಳೆಲ್ಲ ಕೇಳ್ತಾರಲ್ಲ, ಅದಕ್ಕೆ ನಾವು ಸುಮ್ಮನೆ ಆಗ್ಬಿಟ್ವಿ ಮೇಡಮ್. ಎಲ್ಲ ಕೇಳ್ತಾ ಇದ್ದಾರೆ
1: ಈಗ ನಿಮ್ ಅಲ್ಲ, ಈಗ ಲೈನ್ ಸಿಕ್ಕಿದ್ಯಲ್ಲ, ಖುಷಿ ಆಗಿದ್ಯಾ?
2: ಹೌದು ಮೇಡಮ್.
1: ಹಾ, ಕೇಳಿ, ಹಾಡನ್ನು ಕೇಳಿ ಖುಷಿ ಪಡಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ತುಂಬ ಮಧುರವಾದ ಗೀತೆ ಅಲ್ವಾ, ಅರ್ಥವತ್ತಾದ ಗೀತೆಯ ಸಾಲುಗಳು. ಸೋರಟ್ ಅಶ್ವಥ್ ಅವರ ಲೇಖನಿಯಿಂದ ಮೂಡಿಬಂದಂಥ ಗೀತೆ ಇದು. ಎಂ ವೆಂಕಟರಾಜು ಸಂಗೀತ ಸಂಯೋಜನೆ ಮಾಡಿದರು. ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದ ಇಂಪಾದ ಸದಾ ಹಸಿರಾದ ಗೀತೆ ನಂದಾದೀಪ ಚಿತ್ರದು. ಕೇಳಿ ತುಂಬ ಮನಸ್ಸಿಗೆ ಆಹ್ಲಾದವಾಯಿತು ಅಂತ ತುಂಬ ಜನ ಸಂತೋಷ ಕಳಿಸ್ತಾ ಇದ್ದೀರಾ, ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ನಮ್ಮ ಕೇಳುಗರೊಬ್ರು ಲೈನ್ನಲ್ಲಿದ್ದಾರೆ, ಕರೆ ಮಾಡಿದ್ದಾರೆ, ನೋಡೋಣ ಯಾವ ಗೀತೆಗಾಗಿ ಕರೆ ಮಾಡಿದ್ದಾರೆ ಅಂತ. ಹಲೋ, ನಮಸ್ಕಾರ, ಯಾರು ಕರೆ ಮಾಡಿರೋದು?
2: ಮೇಡಮ್, ಬೆಂಗಳೂರಿಂದ. ಬೇಗೂರಿಂದ?
0: ಬೆಂಗಳೂರು ಬೇಗೂರಿನಿಂದ.
2: ನಿಮ್ಮ ಹೆಸರು
0: ಗೋಪಿ ಅವರಾ?
2: ಹೌದು ಮೇಡಮ್.
0: ಯಾವ ಗೀತೆಗಾಗಿ ಕರೆ ಮಾಡಿದಿರಾ
2: ಮೇಡಮ್? ವಿಷ್ಣುವರ್ಧನ್ ನನ್ನ ಬರ್ತಡೇ ಇದೆ, ಅದಕ್ಕೋಸ್ಕರ ಪ್ರೇಮಲೋಕ ಫಿಲಂ ಇಂದ ಮೇಡಮ್.
0: ಹಾ, ಯಾವ ಗೀತೆ? ಪ್ರೇಮಲೋಕದಲ್ಲಿ
2: ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ
0: ಹಾಡಿದ್ರು. ಇದರಲ್ಲಿ ಲೆಕ್ಚರರ್ ಆಗಿ ಅವರು ಅಭಿನಯ ಮಾಡಿದ್ದಾರೆ ಅಲ್ವಾ? ಆ ಅಭಿನಯ ಮಾಡಿದ್ದಾರೆ. ಕೇಳಿ ಗೀತೆಯನ್ನ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.
2: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವಿದ್ದೀರಾ? ಇಲ್ಲೊಬ್ರು ಕರೆ ಮಾಡಿದ್ದಾರೆ ನಮ್ಮ ಕೇಳುಗರು, ಯಾರು ಅಂತ ನೋಡೋಣ. ಹಲೋ ಹಲೋ
2: ಹಲೋ,
1: ಯಾರಿದ್ದೀರಾ ಲೈನ್ನಲ್ಲಿ? ನಾನು ಅಂದ್ರೆ ಹೆಸರೇನು? ಬೇಗೂರಿನ ಲೀಲಾ. ಈಗಾಗ್ಲೇ ಇನ್ನೊಬ್ರು ಬೇಗೂರಿನಿಂದ ಕರೆ ಮಾಡಿದ್ರು, ಗೋಪಿ ಅನ್ನೋರು. ಅದಕ್ಕೆ ತಕ್ಷಣ ನೀವು ಮಾಡಿದ್ರ, ನಮ್ಮೂರಿನವರು ಒಬ್ರು ಕರೆ ಮಾಡಿದ್ದಾರೆ, ನನಗೂ ಲೈನ್ ಸಿಗುತ್ತೆ. ಒಳ್ಳೇದಾಯ್ತು, ಸುಮ್ನೆ ತಮಾಷೆ ಹೇಳ್ದೆ. ಹೇಳಿ ಲೀಲಾ ಅವ್ರೆ, ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
2: ಶ್ರಾವಣ ಬಂತು ಸಿನಿಮಾದಿಂದ ಇದೇ ರಾಗದಲ್ಲಿ
1: ಶ್ರಾವಣ ಬಂತು ಚಿತ್ರದ್ದು. ಯಾಕೆ ಆ ಗೀತೆಗೆ ನೆನಪಾಯ್ತು?
2: ತುಂಬಾ ಚೆನ್ನಾಗಿದೆ ಮೇಡಮ್ ಹಾಡದು.
1: ಸೊ ನೀವು ಹಾಡ್ತೀರಾ?
2: ಇಲ್ಲ ಮೇಡಮ್.
1: ಹಾಡಿಷ್ಟ

ಆದ್ರೆ ಹಾಡೋದಿಲ್ವಾ? ವಿವಿಧ ಭಾರತಿ ಟ್ಯೂನ್ ಮಾಡ್ಬಿಟ್ರೆ ಜೊತೆ ಜೊತೆಯಾಗಿ ನಿಮ್ ಕೆಲ್ಸದ ಜೊತೆಗೆ ಹಾಡ್ಕೊಂಡು ಕೆಲ್ಸಾನು ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು ಮ್ಯೂಸಿಕ್ ಅನ್ನ. ಅಲ್ವಾ, ಧನ್ಯವಾದ. ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಕೇಳಿ ಗೀತೆಯನ್ನ.

ಶ್ರಾವಣ ಬಂತು ಚಿತ್ರದ ಗೀತೆ ಇದು. ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ, ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಗೀತೆಗಿದೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜೈರಾಮ್.

ಈ ಗೀತೆಯೊಂದಿಗೆ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ ಮುಕ್ತಾಯವಾಯಿತು. ಕರೆ ಮಾಡಿ ಅಪರೂಪದ ಗೀತೆಗಳನ್ನು ಆಯ್ಕೆ ಮಾಡಿ ಕೇಳಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ಸದಾ ನಿಮ್ಮ ಸಂಗಾತಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯನ್ನು ಕೇಳ್ತಾ ಇರಿ. ಇನ್ನೀಗ 1 ಗಂಟೆಯ ಸುದ್ದಿ ಮುಖ್ಯಾಂಶಗಳನ್ನು ಕೇಳುವ ಸಮಯ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಇದಕ್ಕೂ ಮೊದಲು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಎಲ್ಲರ ಚಿಂತನೆಯಂತೆಯೇ ಕರಾವಳಿ ಅಭಿವೃದ್ಧಿಗೆ ಸರ್ಕಾರ ಕಾರ್ಯನಿರ್ವಹಿಸಲಿದೆ ಎಂದು ಭರವಸೆ ನೀಡಿದ್ದಾರೆ. ಕೇರಳ ಹಾಗೂ ಗೋವಾದಂತಹ ಪ್ರಮುಖ ಪ್ರವಾಸೋದ್ಯಮ ತಾಣಗಳಿಗೆ ಸಮಾನವಾಗಿ ರಾಜ್ಯದ ಕರಾವಳಿ ಪ್ರದೇಶವನ್ನು ಅಭಿವೃದ್ಧಿಪಡಿಸುವ ಮಾರ್ಗಸೂಚಿಯನ್ನು ರೂಪಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಎಚ್ಎಎಲ್ ಸಂಸ್ಥೆ ತಯಾರಿಸಿದ ವಿವಿಧ ಲಘು ಯುದ್ದ ವಿಮಾನ ಹಾಗೂ ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸುವ ಕಾರ್ಯಕ್ರಮಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಲಿದ್ದಾರೆ. ಮಂಗಳೂರು ಜಿಲ್ಲಾ ಕಾರಾಗೃಹದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸೇವೆಗಳಲ್ಲಿ ಉಂಟಾಗಿರುವ ವ್ಯತ್ಯಯಗಳನ್ನು ಪರಿಹರಿಸಲು ಅಗತ್ಯ ತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಆಫ್ಘಾನಿಸ್ತಾನದ ಪರಿಸ್ಥಿತಿ ಕುರಿತು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ ಎಂದು ಪಾಕಿಸ್ತಾನಿ ಸಾಮಾಜಿಕ ಮಾಧ್ಯಮ ಖಾತೆಗಳು ಹರಿಬಿಟ್ಟಿರುವ ವಿಡಿಯೋ ನಕಲಿ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಮುಂದಿನ ವಾರ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಮಹಾಸಭೆಯ ಉನ್ನತ ಮಟ್ಟದ ಸಭೆಯಲ್ಲಿ ಭಾಗವಹಿಸಲು ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯನ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಗಾಗ್ಜಿ ಸೇರಿದಂತೆ ಪ್ರಮುಖ ಇರಾನ್ ಅಧಿಕಾರಿಗಳಿಗೆ ಅಮೆರಿಕ ಆಡಳಿತ ವೀಸಾ ಅನುಮೋದಿಸಿದೆ. ಕೃತಕ ಬುದ್ಧಿಮತ್ತೆಯ ಪ್ರಯೋಜನಗಳು ದೊಡ್ಡ ತಂತ್ರಜ್ಞಾನ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗದೆ ಭಾರತದ ರೈತರು, ಸಣ್ಣ ಉದ್ಯಮಗಳು ಮತ್ತು ಗ್ರಾಮೀಣ ಸಮುದಾಯಗಳಿಗೂ ತಲುಪಬೇಕು ಎಂದು ಮೈಕ್ರೋಸಾಫ್ಟ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸತ್ಯ ನಡೆಲ್ಲಾ ಹೇಳಿದ್ದಾರೆ. ದಾವಣಗೆರೆಯ ಭದ್ರಾ ಎಡದಂಡೆ ಹಾಗೂ ಬಲದಂಡೆ ನಾಲೆಗಳಿಗೆ ಅಕ್ಟೋಬರ್ 2ರವರೆಗೆ 15 ದಿನಗಳ ಕಾಲ ನೀರು ಹರಿಸಲಾಗುವುದು ಎಂದು ಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಅಭಿಯಂತರರು ಮಾಹಿತಿ ನೀಡಿದ್ದಾರೆ. ಈ ನೀರನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ಜಪಾನಿನ ಐಚಿ ನಗೋಯಾದಲ್ಲಿ ನಾಳೆಯಿಂದ ನಡೆಯಲಿರುವ ಏಷ್ಯನ್ ಗೇಮ್ಸ್ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜಾಧಾರಿಗಳಾಗಿ ಶೂಟರ್ ಮನು ಬಾಕರ್ ಮತ್ತು ಶಾಟ್ಪುಟ್ ಕ್ರೀಡಾಪಟು ತಜೀಂದರ್ ಪಾಲ್ ಸಿಂಗ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಬಾರಿ 37 ಕ್ರೀಡೆಗಳಲ್ಲಿ 500ಕ್ಕೂ ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ಕಲಾಭಾರತಿ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮ ಕೇಳುಗರು ಅನೇಕರು ಸಂದೇಶಗಳನ್ನು ಕಳಿಸಿದ್ದಾರೆ. ನೋಡೋಣ ಯಾರ್ಯಾರು ಏನೇನು ಸಂದೇಶ ಕಳಿಸಿದ್ದಾರೆ ಅಂತ. ಗೀತಾ ಜೋಶಿ ಅವರು ವಿಜಯ್ ಕುಮಾರ್ ಕಮನಹಳ್ಳಿಯಿಂದ, ಮತ್ತು ವರಲಕ್ಷ್ಮಿ ಪೀಣ್ಯದಿಂದ ಇವರೆಲ್ಲ ಹೇಳ್ತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್, ಹಾಗೆ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ವಿಷ್ಣುವರ್ಧನ್ ಅವರ ಜನ್ಮದಿನದ ಅಂಗವಾಗಿ ಅವರ ಅಭಿನಯದ ಗೀತೆಗಳು ಅವರ ಬಗ್ಗೆ ಮಾಹಿತಿ ತುಂಬ ಖುಷಿ ಕೊಡ್ತು, ಮತ್ತೆ ಮತ್ತೆ ಇಂಥದ್ದ ಮಹಾನ್ ನಟನನ್ನು ನೆನಪಿಸ್ಕೊಳ್ಳೋದು ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ, ಮತ್ತು ದಾಸನ್ಪುರದ ರೋಹಿತ್ ಅವರು, ಹಾಗೆ ಸವದತ್ತಿಯಿಂದ ಪ್ರಸನ್ನ ಅವರು ಈ

ವಿಷ್ಣುವರ್ಧನ್ ಸರ್ ಅವರದು, ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಅವರದು, ಶ್ರುತಿ ಮೇಡಮ್ ಅವ್ರದ್ದು ಈ ದಿನದ ಬರ್ತ್ಡೇ ವಿಶಸ್. ನಮಗೆ ಎಲ್ಲ ಇಷ್ಟು ಮೇರು ನಟರ ಜನ್ಮದಿನ ಒಂದೇ ದಿನ ಬಂದಿರೋದು ತುಂಬ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರ ಅಭಿನಯದ ಚಿತ್ರದ ಗೀತೆಗಳನ್ನು ವಿವಿಧ ಭಾರತಿಯಲ್ಲಿ ಕೇಳ್ತಾ ಖುಷಿ ಪಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಸೊಗಸಾದ ಹಾಡುಗಳು ಪ್ರಸಾರ ಆಗ್ತಾ ಇದೆ, ಕಲಾಭಾರತಿ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಸುಂದರ ಮೊಗದ ಮಧುರವಾದ ಧ್ವನಿಯ ಮೋಹಕ ನಗುವಿನ ನಟ ಅಂತ ಹೇಳಿ ವಿಷ್ಣುವರ್ಧನ್ ಅವರ ಬಗ್ಗೆ ಹೇಳ್ತಾ, ಅವರ ಚಿತ್ರಗಳಲ್ಲಿ ಹಾಡುಗಳು ತುಂಬ ಚೆನ್ನಾಗಿರ್ತಾ ಇದ್ವು ಅಂತ ವರಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ. ಮತ್ತು ಗಗನ್ ರಾಜ್ ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕು ಇಲ್ಲಿಂದ, ಮತ್ತು ಅರುಣಾ ಮೈತ್ರಿ ಜೆಸಿನಗರದಿಂದ ರಾಣಿ ಹಳೆಬೀಡ್ನಿಂದ ಹೇಳ್ತಾ ಇದ್ದಾರೆ, ವಿಷ್ಣುವರ್ಧನ್ ಅವರ ಗೀತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ರತ್ನನಾಗಪ್ಪ ಅವರು, ಮತ್ತು ಇನ್ಯಾರು ಅನಂತಮೂರ್ತಿ ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ, ಚೆನ್ನಾಗಿತ್ತು ಹಾಡುಗಳು. ಹಾಗೆ ನಮಗೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕರೆನೇ ಸಿಗೋದಿಲ್ಲ, ಲೈನ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ಟ್ರೈ ಮಾಡಿ, ಪ್ರತಿದಿನವೂ ಇರುತ್ತೆ ಈ ಒಂದು ಕಾರ್ಯಕ್ರಮ 12:05 to 1:00. ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ, ಕಲಾಭಾರತಿ ಮತ್ತು ಕರೆಗೊಂದು ಹಾಡು ಕಾರ್ಯಕ್ರಮ ಇಷ್ಟವಾಯಿತು ಅಂತ. ಭದ್ರಾವತಿಯ ಜನ್ನಾಪುರದ ಮಯೂರ ಕೋಟಿ ಅವರ ಸಂದೇಶ ಬಂದಿದೆ. ಗಿರಿಜಾ ಐಗೋಳ ಅವರು ನಾಗರಹಾವು ಚಿತ್ರದ ಯಾವುದಾದ್ರೂ ಗೀತೆ ಪ್ರಸಾರ ಮಾಡಿ ಅಂತ ಇದ್ದಾರೆ. ಆ ಚಿತ್ರದ ಯಾವುದಾದ್ರೂ ಗೀತೆ ಯಾಕೆ ಎಲ್ಲ ಹಾಡುಗಳು ಪ್ರಸಾರವಾಗುತ್ತೆ ಇವತ್ತಿನ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ನಿಂಗಪ್ಪ ಪೂಜಾರಿ ಮತ್ತು ಮನೆಯವರು ಎಸ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಮತ್ತು ಅನಂತರಾಜ್ ಅವರು ಹಾಗೆ ಅಂಬರೀಷ್ ಮಾಯಣ್ಣ ಬಡಾವಣೆಯಿಂದ ಹೇಳ್ತಾ ಇದ್ದಾರೆ, ವಿಷ್ಣುವರ್ಧನ್ ಅವರ ಚಿತ್ರಗಳು ತುಂಬ ಖುಷಿ ಕೊಡುತ್ತವೆ, ಇಂದಿಗೂ ಕೂಡ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ, ಒಳ್ಳೊಳ್ಳೆಯ ಸಂದೇಶ ಇರುವಂಥ ಗೀತೆಗಳನ್ನು ಸಂದೇಶ ಇರುವಂತಹ ಚಿತ್ರದ ಕಥೆಗಳನ್ನು ನಾವು ಕಾಣ್ತೇವೆ ಅವರ ಚಿತ್ರಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ವಿವರ್ಸ್ ಕಾಲೋನಿಯ ನವೀನ್ ಕಾವ್ಯ, ಹರೀಶ್ ಮಲ್ಲೇಶ್ವರದಿಂದ ಹಲಸೂರಿನ ರಾಜೇಶ್ ಅವರು, ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ, ಹಾಗೆ ರವೀಶ್ ಅವರು, ಶಾಂತಾ ಅವರು ಸಂದೇಶ ಕಳಿಸಿ ಇವತ್ತಿನ ಹಾಡುಗಳು ಇಷ್ಟವಾಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅತ್ತಿ ಚೌಡೇನಹಳ್ಳಿಯ ಚಂದ್ರಶೇಖರ್ ವಸಂತಕುಮಾರಿ, ನಿಮ್ಮ ಸಂದೇಶ ಕೂಡ ಬಂದಿದೆ, ಸುಮಧುರವಾದ ಇಂಪಾದ ಅರ್ಥಪೂರ್ಣ ಹಾಡುಗಳು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಕೇಳೋಣ ಈಗ ಒಂದು ಗೀತೆಯನ್ನು. ಶಾನ್ ಮತ್ತು ಸಂಗಡಿಗರು ಹಾಡಿದ್ದಾರೆ, ವಿ ಹರಿಕೃಷ್ಣ ಅವರ ಸಂಗೀತ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ, ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಗೀತೆ ಇದು.

ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಬೆಂಗಳೂರಿನಲ್ಲಿ ಎಚ್ಎಎಲ್ ಸಂಸ್ಥೆಯ ತರಬೇತಿ ವಿಮಾನಗಳ ಹಸ್ತಾಂತರ ಕಾರ್ಯಕ್ರಮ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ನವದೆಹಲಿಯಲ್ಲಿಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಕುರಿತ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ. ಭಾರತ ನೇಪಾಳ ಅಂತರ್ ಸರ್ಕಾರಿ ಉಪಸಮಿತಿ ಸಭೆ ಸಂಪನ್ನ, ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಕಲ್ಪಿಸುವ ಕುರಿತು ಚರ್ಚೆ. ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಜಯ. ವಾರ್ತೆಗಳ ವಿವರ. ಎಚ್ಎಎಲ್ ಸಂಸ್ಥೆ ತಯಾರಿಸಿದ ವಿವಿಧ ತರಬೇತಿ ವಿಮಾನ ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸುವ ಕಾರ್ಯಕ್ರಮಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ 2 ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT-40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಲಾಗುವುದು. 2033-34 ವೇಳೆಗೆ ಎಚ್ಎಎಲ್ ವಾಯುಪಡೆಗೆ 29 MK-1A-2 ಆಸನದ ವಿಮಾನಗಳನ್ನು ತಲುಪಿಸುವ ಗುರಿ ಹೊಂದಿದೆ. ಇದರ ಜೊತೆಗೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಾಗುವುದು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವ ಧ್ರುವ್ ಎನ್ಜಿ AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲೇ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ರಕ್ಷಣಾ ಸಚಿವಾಲಯ 70 FTT-40 ವಿಮಾನಗಳ ಪೂರೈಕೆಗೆ ಒಪ್ಪಂದ ಮಾಡಿಕೊಂಡಿದ್ದು, ಇವುಗಳ ಸೇರ್ಪಡೆ ವಾಯುಪಡೆಯ ಪೈಲಟ್ ತರಬೇತಿ ಕ್ಷೇತ್ರದಲ್ಲಿ ದೇಶದ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಕುರಿತ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಪ್ರತಿನಿಧಿಗಳು ಮಸೂದೆಯ ವಿವಿಧ ಅಂಶಗಳ ಕುರಿತು ಸಮಿತಿಗೆ ಮಾಹಿತಿ ನೀಡಲಿದ್ದಾರೆ. ವಿದೇಶಿ ದೇಣಿಗೆ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ತರಲು 2010 ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದೆ. August 12 ಸಂಸತ್ತಿನ ಉಭಯ ಸದನಗಳು ಹೆಚ್ಚಿನ ಪರಿಶೀಲನೆಗಾಗಿ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಲು ಅನುಮೋದನೆ ನೀಡಿದವು. ಲೋಕಸಭೆಯ 21 ಹಾಗೂ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುವ ಸಮಿತಿಗೆ ಲೋಕಸಭಾ ಸದಸ್ಯ ಸಂಜಯ್ ಜೈಸ್ವಾಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಿತಿಯು ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ತನ್ನ ವರದಿಯನ್ನು ಸದನಕ್ಕೆ ಸಲ್ಲಿಸಬೇಕಾಗಿದೆ. ಭೂತಾನ ಅಭಿವೃದ್ಧಿ ಗುರಿಗಳು ಮತ್ತು ಆದ್ಯತೆಗಳಿಗೆ ಭಾರತದ ಬೆಂಬಲವನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪುನರುಚ್ಚರಿಸಿದ್ದಾರೆ. ಭೂತಾನ್ ಭೇಟಿಯ ವೇಳೆ ಅಲ್ಲಿನ ವಿದೇಶಾಂಗ ಸಚಿವ ಲಿಯೋನ್ಪೋ ಡಿಎನ್ ಧುಂಗೇಲ್ ಅವರೊಂದಿಗೆ ದ್ವಿಪಕ್ಷೀಯ ಸಹಕಾರ, ಪ್ರಾದೇಶಿಕ ಹಾಗೂ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಉಭಯ ಸಚಿವರು ಹಲವು ಅಭಿವೃದ್ಧಿ ಯೋಜನೆಗಳನ್ನು ಜಂಟಿಯಾಗಿ ಉದ್ಘಾಟಿಸಿದ್ದು, ಭಾರತ ಭೂತಾನ್ಗೆ 54 ವಿದ್ಯುತ್ ವಾಹನಗಳನ್ನು ಹಸ್ತಾಂತರಿಸಿದೆ. ಇಂಧನ ಯೋಜನೆಗಳಿಗೆ 4,000 ಕೋಟಿ ರೂಪಾಯಿಗಳ ರಿಯಾಯಿತಿ ಸಾಲ ಒಪ್ಪಂದವನ್ನು ಸ್ವಾಗತಿಸಲಾಗಿದೆ. ಭೂತಾನ್ ನಾಗರಿಕರು ಭಾರತದಲ್ಲಿ ತಮ್ಮ ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಡಿಜಿಟಲ್ ಪಾವತಿ ಮಾಡಲು ಅನುಕೂಲವಾಗುವ ಯುಪಿಐ ಆಧಾರಿತ ವ್ಯವಸ್ಥೆಯು ಕಾರ್ಯಾರಂಭಿಸಿದೆ. ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಆಫ್ಘಾನಿಸ್ತಾನದ ಪರಿಸ್ಥಿತಿ ಕುರಿತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ ಎಂದು ಪಾಕಿಸ್ತಾನಿ ಸಾಮಾಜಿಕ ಮಾಧ್ಯಮ ಖಾತೆಗಳು ಹರಿಬಿಟ್ಟಿರುವ ವಿಡಿಯೋ ನಕಲಿ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆ 2023 ಅಕ್ಟೋಬರ್ನಿಂದ ಇಸ್ರೇಲ್ಗೆ ಭಾರತ ಕಳುಹಿಸಿರುವ 2,596 ಸರಕು ಸಾಗಣೆಗಳನ್ನು ವಿಶ್ಲೇಷಿಸಿದೆ ಎಂದು ಹರೀಶ್ ಹೇಳಿದ್ದಾರೆ ಎಂಬುದು ವಿಡಿಯೋದಲ್ಲಿನ ಸುಳ್ಳು ಆರೋಪವಾಗಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ವಿಡಿಯೋವನ್ನು ನಕಲಿ ಹಾಗೂ ಕೃತಕ ಬುದ್ಧಿಮತ್ತೆಯಿಂದ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ರಾಯಭಾರಿ ಪರ್ವತನೇನಿ ಹರೀಶ್ ಅವರು ಇಂತಹ ಯಾವುದೇ ಹೇಳಿಕೆ ನೀಡಿಲ್ಲ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಭಾರತ ಮತ್ತು ನೇಪಾಳ ಉಭಯ ದೇಶಗಳ ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಕಲ್ಪಿಸುವ ಕುರಿತು ಚರ್ಚೆ ನಡೆಸಿವೆ. ವ್ಯಾಪಾರ ಸಾಗಣೆ ಹಾಗೂ ಅನಧಿಕೃತ ವ್ಯಾಪಾರ ನಿಯಂತ್ರಣ ಕುರಿತ ಅಂತರ್ ಸರ್ಕಾರಿ ಉಪಸಮಿತಿಯ 2 ದಿನಗಳ ಸಭೆ ನಿನ್ನೆ ಸಂಪನ್ನಗೊಂಡಿದ್ದು, ಮಾರುಕಟ್ಟೆ ಪ್ರವೇಶ, ಕಸ್ಟಮ್ಸ್, ವ್ಯಾಪಾರ ಸುಗಮಗೊಳಿಸುವಿಕೆ, ಗುಣಮಟ್ಟ ಮಾನದಂಡಗಳು, ಆಹಾರ ಸುರಕ್ಷತೆ ಹಾಗೂ ಗಡಿ ಮೂಲಸೌಕರ್ಯ ಸೇರಿದಂತೆ ಹಲವು ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ರೈಲು ಮತ್ತು ರಸ್ತೆ ಸಂಪರ್ಕ, ಸರಕು ಸಾಗಣೆ, ಸಮಗ್ರ ತಪಾಸಣಾ ಕೇಂದ್ರಗಳು ಹಾಗೂ ಭೂ ಬಂದರುಗಳ ಮೂಲಸೌಕರ್ಯ ಕುರಿತು ಸಭೆಯಲ್ಲಿ

0: ಚರ್ಚೆ ನಡೆಯಿತು. ಈಗಿರುವ ಮೂಲಸೌಕರ್ಯಗಳ ಸಮರ್ಪಕ ಬಳಕೆ ಮತ್ತು ದ್ವಿಪಕ್ಷೀಯ ಹಾಗೂ ಸಾಗಣೆ ವ್ಯಾಪಾರಕ್ಕೆ ಎದುರಾಗಿರುವ ಕಾರ್ಯಾಚರಣಾ ಅಡಚಣೆಗಳನ್ನು ನಿವಾರಿಸುವ ಬಗ್ಗೆ ಗಮನ ಹರಿಸಲಾಯಿತು. ನಿಯಮಾನುಸಾರ ನಡೆಯುವ ವ್ಯಾಪಾರಕ್ಕೆ ಉತ್ತೇಜನ ನೀಡುವುದರ ಜೊತೆಗೆ ಆದ್ಯತೆಯ ವ್ಯಾಪಾರ ವ್ಯವಸ್ಥೆಗಳ ದುರ್ಬಳಕೆ ತಡೆಯಲು ಮತ್ತು ನಿಯಮಗಳ ಪಾಲನೆ ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ಬಲಪಡಿಸುವ ಕುರಿತು ಉಭಯ ದೇಶಗಳು ಒಪ್ಪಿಗೆ ವ್ಯಕ್ತಪಡಿಸಿವೆ. ಈ ಚರ್ಚೆಗಳು ಭಾರತ ನೇಪಾಳ ನಡುವಿನ ವ್ಯಾಪಾರ ಸಾಗಣೆ ಸಂಪರ್ಕ ಹಾಗೂ ಆರ್ಥಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ಅವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ವರದಿ ಇಲ್ಲಿದೆ. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆಯನ್ನು ತಗ್ಗಿಸಲು 76,000 ಕೋಟಿ ರೂಪಾಯಿಗಳ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಗೆ ಡಿಸೆಂಬರ್ 21, 2021 ಚಾಲನೆ ನೀಡಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಹಾಗೂ ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಹಾಗೂ 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟಕಗಳನ್ನು ವಿಸ್ತರಿಸಲಾಗುತ್ತಿದ್ದು ಭಾರತ ತನ್ನ ಸವಾಲನ್ನು ಭವಿಷ್ಯದ ಕೈಗಾರಿಕಾ ಯೋಜನೆಯನ್ನಾಗಿ ಪರಿವರ್ತಿಸಿದೆ. ಕೃತಕ ಬುದ್ಧಿಮತ್ತೆಯ ಪ್ರಯೋಜನಗಳು ದೊಡ್ಡ ತಂತ್ರಜ್ಞಾನ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗದೆ ಭಾರತದ ರೈತರು, ಸಣ್ಣ ಉದ್ಯಮಗಳು ಮತ್ತು ಗ್ರಾಮೀಣ ಸಮುದಾಯಗಳಿಗೂ ತಲುಪಬೇಕು ಎಂದು ಮೈಕ್ರೋಸಾಫ್ಟ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸತ್ಯ ನಾದೆಲ್ಲ ಹೇಳಿದ್ದಾರೆ. ಸಿಯಾಟದಲ್ಲಿ ನಡೆದ ಐಡಿಯಾಸ್ ಫಾರ್ ಇಂಡಿಯಾ ವೇದಿಕೆಯಲ್ಲಿ ಭಾರತೀಯ ಮೂಲದ 40 ಕ್ಕೂ ಹೆಚ್ಚು ತಂತ್ರಜ್ಞಾನ ನಾಯಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃತಕ ಬುದ್ಧಿಮತ್ತೆಯ ವ್ಯಾಪಕ ಸಾರ್ವಜನಿಕ ಬಳಕೆ, ದತ್ತಾಂಶ ಸಾರ್ವಭೌಮತ್ವ ಮತ್ತು ಮಾನವ ಮೇಲ್ವಿಚಾರಣೆಗೆ ಆದ್ಯತೆ ನೀಡುವಂತೆ ಕರೆ ನೀಡಿದರು. ಗ್ರಾಮೀಣ ರೈತರು ತಮ್ಮ ಸ್ಥಳೀಯ ಭಾಷೆಗಳಲ್ಲಿ ಸರ್ಕಾರಿ ಸಬ್ಸಿಡಿಗಳ ಮಾಹಿತಿ ಪಡೆಯಲು ನೆರವಾಗುವ ಕೃತಕ ಬುದ್ಧಿಮತ್ತೆ ಆಧಾರಿತ ಸಾಧನದ ಉದಾಹರಣೆಯನ್ನು ಅವರು ನೀಡಿದರು. ಅಮೆರಿಕದಲ್ಲಿನ ಭಾರತದ ರಾಯಭಾರಿ ವಿನಯ್ ಕ್ವಾತ್ರಾ ಅವರು ಕೃತಕ ಬುದ್ಧಿಮತ್ತೆಯ ಯಶಸ್ಸನ್ನು ಅದು ಸಮಾಜಕ್ಕೆ ನೀಡುವ ಪ್ರಯೋಜನದ ಆಧಾರದ ಮೇಲೆ ಅಳೆಯಬೇಕು ಎಂದು ಹೇಳಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತ ಉತ್ತಮ ಆರಂಭ ಕಂಡಿದ್ದು ಇಂದು ನಡೆದ ಮಹಿಳಾ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಜಪಾನ್ ತಂಡವನ್ನು 8 ವಿಕೆಟ್ಗಳಿಂದ ಮಣಿಸಿದೆ. ಭಾರತ ತಂಡ ಜಪಾನ್ ನೀಡಿದ 58 ರನ್ಗಳ ಗುರಿಯನ್ನು 2 ವಿಕೆಟ್ಗಳನ್ನಷ್ಟಕ್ಕೆ 5 ಓವರ್ಗಳ ಕ್ರಮಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ HAL ಸಂಸ್ಥೆಯ ತರಬೇತಿ ವಿಮಾನಗಳ ಹಸ್ತಾಂತರ ಕಾರ್ಯಕ್ರಮ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ನವದೆಹಲಿಯಲ್ಲಿಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ, 2026 ಕುರಿತ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ, ಭಾರತ ನೇಪಾಳ ಅಂತರ್ ಸರ್ಕಾರಿ ಉಪಸಮಿತಿ ಸಭೆ ಸಂಪನ್ನ, ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಕಲ್ಪಿಸುವ ಕುರಿತು ಚರ್ಚೆ, ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: Attention, national recognition for your hard work. For those making outstanding contributions to the animal husbandry and dairy sector and embracing innovative practices, the Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
5: ಆತ್ಮೀಯ ಕೇಳುಗರೇ, ಶುಕ್ರವಾರದ ಈ ಸಮಯದಲ್ಲಿ ಗೇಮ್ ಶೋನಲ್ಲಿ ಸಿನಿ ಕ್ವಿಜ್, ಚಿತ್ರರಂಗಕ್ಕೆ ಸಂಬಂಧಿಸಿದ ಚಿತ್ರ ಪ್ರಶ್ನೆಗಳು ನಿಮ್ಮ ಮುಂದೆ ನಾವು ಇಡ್ತೇವೆ. ನೀವು ಸಂದೇಶದ ಮೂಲಕ ಸರಿ ಉತ್ತರಗಳನ್ನು ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9483091209 ಈ ಸಂಖ್ಯೆಗೆ ನಿಮ್ಮ ಸರಿಯಾದ ಉತ್ತರಗಳನ್ನು ನೀವು ಕಳಿಸಬೇಕು. ದಯವಿಟ್ಟು ಸರಿಯಾದ ಉತ್ತರ ಗೊತ್ತಿದ್ರೆ ಮಾತ್ರ ಟೈಪ್ ಮಾಡಿ ಕಳಿಸಿ. ಯಾಕೆಂದರೆ ನೀವು ಉತ್ತರ ಕಳಿಸೋದು ಅದು ತಪ್ಪಾಗಿದ್ದು, ನಿಮ್ಮ ಹೆಸರು ಹೇಳಲಿಲ್ಲ ಅನ್ನೋ ಬೇಜಾರು ನಿಮಗೂ ಬೇಡ. ಹಾಗಾಗಿ ಸರಿಯಾದ ಉತ್ತರ ತಿಳ್ಕೊಂಡು 2 ಹಾಡುಗಳ ಸಮಯಾವಕಾಶ ತೆಗೆದುಕೊಂಡು ಸರಿಯಾದ ಉತ್ತರ ತಿಳಿದು ನಮಗೆ ವಾಟ್ಸ್ಆ್ಯಪ್ ಮೂಲಕ ತಿಳಿಸಿ. ಹಾಗಾದರೆ ಮೊದಲನೇ ಪ್ರಶ್ನೆ ವಿಷ್ಣುವರ್ಧನ್ ಅವರ ಕುರಿತಾಗಿ. ಈ ನ್ಯಾಚುರಲಿ ಅದೇ ಪ್ರಶ್ನೆ ಇರುತ್ತೆ ಅಂತ ನೀವೆಲ್ಲ ಗೆಸ್ ಮಾಡಿರ್ತೀರ ಅಲ್ವಾ? ಖಂಡಿತ, ವಿಷ್ಣುವರ್ಧನ್ ಅವರ ಅಭಿನಯದ ಒಂದು ಚಿತ್ರದ ಬಗ್ಗೆ ಕೇಳ್ತಾ ಇದ್ದೇನೆ. ಈ ಒಂದು ಚಿತ್ರ ಮರುಪ್ರದರ್ಶನವಾಯಿತು, ಅದು ಯಾವ ಚಿತ್ರ, ಯಾರ ಕಾದಂಬರಿ ಆಧಾರಿತ ಚಿತ್ರ, ಯಾವ ವರ್ಷದಲ್ಲಿ ರೀರಿಲೀಸ್ ಮರುಪ್ರದರ್ಶನಗೊಂಡಿತು ಅನ್ನೋದನ್ನು ನೀವು ಹೇಳಬೇಕು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿನಯದ ಒಂದು ಚಿತ್ರ ಮರುಪ್ರದರ್ಶನವಾಯಿತು, ಅದು ಯಾವ ಚಿತ್ರ, ಯಾರ ಕಾದಂಬರಿ ಆಧಾರ

ಆಧಾರಿತ ಚಿತ್ರ ಯಾವ ವರ್ಷದಲ್ಲಿ ಮರು ಬಿಡುಗಡೆ ಆಯಿತು ಅನ್ನೋದನ್ನು ನೀವು ಹೇಳಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಈ ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು ಕಳಿಸಿ. ಎರಡು ಹಾಡುಗಳ ಸಮಯ ನಿಮ್ಮ ಕಡೆಗೆ.

0: ಸೊಸೆ ತಂದ ಸೌಭಾಗ್ಯ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿದ ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯವಿದ್ದ ಗೀತೆಯನ್ನು ಕೇಳಿದ್ರಿ. ನನ್ನ ಪ್ರಶ್ನೆಗೆ ಅನೇಕರು ಉತ್ತರವನ್ನ ನಾಗರ ಹಾವು ಅಂತ ತಿಳಿಸ್ತಾ ಇದ್ದೀರಾ. ಖಂಡಿತ ಅದು ಕೂಡ ವಿಷ್ಣುವರ್ಧನ್ ಅವರಿಗೆ ಮೊದಲ ಚಿತ್ರ, ಅವರು ನಾಯಕನಾಗಿ ತೆರೆ ಮೇಲೆ ಕಾಣಿಸಿದ ಮೊದಲ ಚಿತ್ರ ಅಪಾರವಾದ ಯಶಸ್ಸನ್ನು ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಬಿರುದನ್ನು ಕೊಟ್ಟು ಅವರಿಗೆ ಬಹಳ ಯಶಸ್ಸನ್ನು ಕೊಟ್ಟಿದೆ ನಿಜ. ಆದರೆ ನಾನು ಕೇಳ್ತಾ ಇರೋದು ವಿಷ್ಣುವರ್ಧನ್ ಅವರ ಅಭಿನಯದ ಮತ್ತೊಂದು ಚಿತ್ರದ ಬಗ್ಗೆ. ಮರುಪ್ರದರ್ಶನ, ಅದು ಕೂಡ ಮರುಪ್ರದರ್ಶನ ಆಯಿತು. ಅದು ಯಾವ ಚಿತ್ರ, ಯಾರ ಕಾದಂಬರಿ ಆಧಾರಿತ, ಯಾವ ವರ್ಷ ರಿಲೀಸ್ ಆಯಿತು ಆ ಚಿತ್ರ ಅಂತ. ಇದಕ್ಕೆ ಇನ್ನೊಂದು ಕ್ಲೂ ಕೊಡ್ತಾ ಇದ್ದೀನಿ. ಮೊದಲು ಈ ಚಿತ್ರ ತೆರೆಗೆ ಬಂದಿದ್ದು 1982, ನಾಗರ ಹಾವು 1972 ತೆರೆಗೆ ಬಂದಿತ್ತು, ಇದು 1982 ತೆರೆಗೆ ಬಂದಿತ್ತು. ಅದು ಮತ್ತೆ ಮರುಪ್ರದರ್ಶನಕ್ಕೆ ತೆರೆ ಮೇಲೆ ಬಂತು. ಯಾವ ಚಿತ್ರ ಅದು, ಸ್ವಲ್ಪ ಯೋಚನೆ ಮಾಡಿ ಸಂದೇಶ ಕಳಿಸಿ. ಇನ್ನೊಂದು ಹಾಡಿನ ಕಾಲಾವಕಾಶ ಇದೆ, ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
0: ಕೇಳುಗರಿಗೆ ಗಮನಿಸಿ, 2 ಅಕ್ಟೋಬರ್ವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಸ್ವಚ್ಛತೆಯೇ ಸೇವೆ ಅನ್ನುವ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರಿಯಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
2: ಅಮ್ಮಾ, ಅಮ್ಮಾ,
3: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
4: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
3: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ನಿಮ್ಮೊಡನಿರುವೆನು ಎಂದು

ಅನೇಕರ ಸಂದೇಶಗಳು ಬಂದಿದೆ ಇವತ್ತಿನ ಸಿನಿ ಕ್ವಿಜ್ಗೆ. ಈಗಷ್ಟೇ ನೀವು ಕೇಳಿದ್ದು ಮೋಜುಗಾರ ಸೊಗಸುಗಾರ ಚಿತ್ರಕ್ಕಾಗಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದ ಗೀತೆಯನ್ನ ಮನು ಮತ್ತು ಲತಾ ಹಂಸಲೇಖ ಹಾಗೂ ಸಂಗಡಿಗರು ಹಾಡಿದ ಗೀತೆಯಾಗಿತ್ತು. ವಿವಿಧ ಭಾರತೀಯ ಗೇಮ್ ಶೋನಲ್ಲಿ ಇವತ್ತು ಸಿನಿ ಕ್ವಿಜ್ ನಡೀತಾ ಇದೆ. ಪ್ರಶ್ನೆ ಕೇಳಿದ್ದೆ, ಪ್ರಶ್ನೆಗೆ ಉತ್ತರಗಳನ್ನು ಸಾಕಷ್ಟು ಜನ ಕಳಿಸಿದ್ದೀರಾ. ಇನ್ನೂ ತುಂಬ ಜನ ನಾಗರ ಹಾವು ಅಂತಲೇ ಹೇಳ್ತಾ ಇದ್ದೀರಾ. ಹರಿಹರದ ವಿಜ್ಞಾನ ನಗರದ ಹರಿಹರನ್ ವಿಜ್ಞಾನ ನಗರದಿಂದ ತಪ್ಪಾಗಿದೆ ಉತ್ತರ. ರತ್ನನಾಗಪ್ಪ ಅವರು ವಂಶವೃಕ್ಷ ಅಂತ ಇದ್ದಾರೆ, ಅದು ತಪ್ಪಾಗಿದೆ. ಉತ್ತರ ಏನು ಅಂತ ಹೇಳೋದಕ್ಕೂ ಮುಂಚೆ ನಾಗರಾಜ್ ಶರ್ಮಾ ಸುಜಾತ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಾ. ಮಾಧವಿ ಪ್ರಸಾದ್ ಅವರ ಉತ್ತರ ಸರಿಯಾಗಿದೆ. ಮತ್ತು ಚಂದ್ರಮ್ಮ ರಾಜಗೋಪಾಲ್ ಬೇತಮಂಗಲದಿಂದ, ರೇಖಾ ಯಲಹಂಕದಿಂದ, ನಾಗಮಂಗಲದ ಹಿರಿಯಣ್ಣ ಅವರು, ಮತ್ತು ವಿಲ್ಸನ್ ಗಾರ್ಡನ್ನ ವಿಜಯ್ ಅವರು, ಮತ್ತು ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಗೌರಿಬಿದ್ನೂರಿನ ಕೃಷ್ಣಾರೆಡ್ಡಿ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಇವರು ಯಾರು, ಸುದರ್ಶನ್ ಉಡುಪ, ನೀವು ಹೆಸರನ್ನು ಹಾಕಬೇಕು ದಯವಿಟ್ಟು ನಿಮ್ಮ ಸಂದೇಶದೊಂದಿಗೆ. ಧನ್ಪಾಲ್ ಸಕಲೇಶ್ಪುರದಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸುದರ್ಶನ್ ಉಡುಪ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಸುಜಾತ ಆರ್ ಗಣೇಶ್ ರಾಜಾಜಿನಗರದಿಂದ, ಕುಮಾರ ಪಾರ್ಕ್ನ ಅನುಪಮಾ ಅವರು, ಹಾಗೆ ಪದ್ಮಶ್ರೀ ಕುಟುಂಬ ವೆಂಕಟೇಶ್, ಕಬಾಡಿ ಇಂದ್ರ ವೆಂಕಟೇಶ್ ಮತ್ತು ಮನೆಯವರು, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಹರಿಹರದ KHB ಕಾಲೋನಿಯ ರಾಜ್ಕುಮಾರ್ ಕಾತರ್ಕಿ ನೇತ್ರಾ ಕೆಂಗೇರಿಯಿಂದ, ಹಾಗೆ ಉಮೇಶ್ ನಾರಾಯಣ ಸ್ವಾಮಿ ದೊಮ್ಳೂರಿನಿಂದ, ವಿಜಯ್ ಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಮಂಡ್ಯದ ಕಾವೇರಿ ನಗರದ ಪ್ರಜ್ವಲ್ ಮತ್ತು ಮನೆಯವರು, SG ಬಸವರಾಜ್ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಉತ್ತರ ಕಳಿಸಿದ್ದೀರಾ. ಧನ್ಯವಾದಗಳು. ಹೊಳೆ ಲಕ್ಷ್ಮಿ ಚಂದ್ರಶೇಖರ್, ನಿಮ್ಮ ಉತ್ತರ ಕೂಡ ಬಂದಿದೆ. ನಿಮ್ಮ ಸಂದೇಶ ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಲಾಗಲಿಲ್ಲ, ಹಾಗಾಗಿ ಕ್ಷಮೆ ಇರಲಿ. ಈ ಉತ್ತರ ಕೊಟ್ಟಿದ್ದೀರಾ, ಧನ್ಯವಾದಗಳು. ಈಗ ಉತ್ತರ ಏನು, ಪ್ರಶ್ನೆ ಏನು ನೋಡಿಬಿಡೋಣ. ವಿಷ್ಣುವರ್ಧನ್ ಅವರ ಅಭಿನಯದ ಚಿತ್ರವೊಂದು ಮರು ಪ್ರದರ್ಶನವಾಯಿತು. ಯಾವ ಚಿತ್ರ, ಯಾರ ಕಾದಂಬರಿ ಆಧಾರಿತ ಚಿತ್ರ, ಯಾವ ವರ್ಷ ಇದು ಮರು ಪ್ರದರ್ಶನಗೊಂಡಿತ್ತು, ಮತ್ತೆ ತೆರೆಗೆ ಬಂದಿತ್ತು, ರೀರಿಲೀಸ್ ಆಗಿತ್ತು ಅಂತ ಕೇಳಿದ್ದೆ. ಆನೇಕಲ್ನ ಸತ್ಯನಾಥ್, ಜಯಮ್ಮ, ಭವಾನಿ, CT ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರದಿಂದ ಕಳಿಸಿದ್ದಾರೆ ಉತ್ತರವನ್ನು. ಧನ್ಯವಾದಗಳು. ಇನ್ನು ಮುಂದೆ ಬರುವ ಹೆಸರುಗಳನ್ನು ದಯವಿಟ್ಟು ನಾನು ಓದೋಕ್ಕಾಗೋದಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸುಮಾ ಚಿಕ್ಕಮಗಳೂರು, ನಿಮ್ಮ ಸಂದೇಶ ಕೂಡ ಬಂದಿದೆ, ಧನ್ಯವಾದಗಳು. ವರಲಕ್ಷ್ಮಿ ಪೀಣ್ಯದಿಂದ ಉತ್ತರ ಕೊಟ್ಟಿದ್ದೀರಾ, ಧನ್ಯವಾದಗಳು. ನೋಡೋಣ ಈಗ ಉತ್ತರ ಏನು ಅಂತ. ಇನ್ನು ಮುಂದೆ ಬರುವ ಸಂದೇಶಗಳನ್ನು ಓದೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ನಾನೇ ಉತ್ತರವನ್ನು ಹೇಳ್ತಾ ಇದ್ದೀನಿ. ವಿಷ್ಣುವರ್ಧನ್ ಅವರ ಸಾಹಸ ಸಿಂಹ ಚಿತ್ರ 2016 ತೆರೆಗೆ ಬಂತು, ಮರು ಪ್ರದರ್ಶನಗೊಂಡಿತ್ತು. ಮನು ಅವರ ಚಕ್ರವ್ಯೂಹ ಕಾದಂಬರಿ ಆಧಾರಿತ ಚಿತ್ರ. ಇದಕ್ಕೆ ನಾನು ಒಂದು ಸುಳಿವನ್ನು ಕೊಟ್ಟಿದ್ದೆ. ಮೊದಲು ಇದು ತೆರೆಗೆ ಬಂದಿದ್ದು 1982 ತೆರೆಗೆ ಬಂದಿತ್ತು. ಇದೇ ಮರುಪ್ರದರ್ಶನಕ್ಕೆ ತೆರೆ ಮೇಲೆ ಬಂತು 2016 ಮನು ಅವರ ಚಕ್ರವ್ಯೂಹ ಕಾದಂಬರಿ ಆಧಾರಿತ ಚಿತ್ರ ಸಾಹಸ ಸಿಂಹ ಅನ್ನುವ ಶೀರ್ಷಿಕೆಯಡಿ ಇದು ತೆರೆಗೆ ಬಂದಿತ್ತು. ಈ ಮಾಹಿತಿ ನೀವು ಅನೇಕ ಜನ ನಿಮ್ಮ ಸಂದೇಶದ ಮೂಲಕ ಕೂಡ ಕೊಟ್ಟಿದ್ದೀರಾ, ನಿಮ್ಮ ಸ್ಪಂದನೆಗಾಗಿ ಧನ್ಯವಾದಗಳು. ಈಗ ಒಂದು ಗೀತೆಯನ್ನು ಕೇಳೋಣ, ಅದಾದ ಮೇಲೆ ಮತ್ತೊಂದು ಪ್ರಶ್ನೆ ನಿಮಗಾಗಿ ಬರುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ. ವಿಲ್ಸನ್ ಗಾರ್ಡನ್ನ ಮೂರ್ತಿ ಮಂಗಮ್ಮ ಅವರ ಹೆಸರು ಕೂಡ ಹೇಳಿದ್ದೆ, ವಿಜಯ್ ಅಂತ ಹೇಳಿದ್ದೆ. ಆಯಿತು, ಮೂರ್ತಿ ಮಂಗಮ್ಮ ಅವರ ಹೆಸರು ಬಿಟ್ಟೋಗಿತ್ತು. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ.

ಈಗ ಇನ್ನೊಂದು ಪ್ರಶ್ನೆಗೆ ಸಮಯ. ಪ್ರಶ್ನೆ ಹೀಗಿದೆ, ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ಇವರ ಜನ್ಮಸ್ಥಳ, ಪಂಡರಾಪುರದ ವಿಠಲನ ಮಹಾಭಕ್ತರು ಇವರ ಮನೆಯವರು. ಈ ಕಲಾವಿದೆ ಕೂಡ ಬಹಳಷ್ಟು ವಿಠಲನ ಭಕ್ತೆ, ಅತಿ ಭಕ್ತೆ ಅಂತ ಹೇಳಬಹುದು ಈ ಒಬ್ಬ ಕಲಾವಿದೆ. 1000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ಅಭಿನಯ ಮಾಡಿದ್ದಾರೆ. ಅಂದರೆ ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ, ತುಳು, ಕೊಂಕಣಿ ಸೇರಿದಂತೆ ಈ ಎಲ್ಲ ಭಾಷೆಗಳಲ್ಲಿ 1000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ತೆರೆ ಮೇಲೆ ಅಭಿನಯ ಮಾಡಿದ್ದಾರೆ. ಮೊದಲ ಚಿತ್ರದಲ್ಲಿ ನೀಲಾ ಹೆಸರಿನ ಪಾತ್ರ ಈಕೆಯದು. ಹಳೆ ತಲೆಮಾರಿನ ಅನೇಕ ಖ್ಯಾತ ನಾಯಕರಿಗೆ ಇವರು ನಾಯಕಿಯಾಗಿ ಅಭಿನಯ ಮಾಡಿದ್ದಾರೆ. ನಂತರದ ದಿನಗಳಲ್ಲಿ ತಾಯಿಯಾಗಿಯೂ ಕೂಡ ಅಭಿನಯಿಸಿದ ಏಕೈಕ ನಟಿ. ಯಾರು ಈ ಮಹಾನ್ ನಟಿ ಅನ್ನೋದನ್ನು ನೀವು ಹೇಳಬೇಕು. ಈಗಾಗಲೇ ನಮ್ಮ ಇನ್ಬಾಕ್ಸ್ ತುಂಬಿ ಹೋಗ್ತಾ ಇದೆ, ಯಾರು ಅನ್ನೋದು, ಯಾವ ನಟಿಯ ಬಗ್ಗೆ ಕೇಳ್ತಾ ಇದ್ದೀನಿ ಅನ್ನೋದು ಅನೇಕರಿಗೆ ಗೊತ್ತಾಗ್ಬಿಟ್ಟಿದೆ. ಇನ್ನೊಂದು ಹಾಡಿನ ಸಮಯ ಕೊಡೋಣ. ಒಂದೊಳ್ಳೆಯ ಗೀತೆ ಮೂಡಿ ಬರ್ತಾ ಇದೆ, ಆ ಗೀತೆಯ ನಂತರ ಖಂಡಿತ ನಿಮ್ಮೆಲ್ಲರ ಹೆಸರುಗಳನ್ನು ಓದ್ತೇನೆ. ಬಹುಶಃ ಈ ಒಂದು ಪ್ರಶ್ನೆಗೆ ಒಂದೇ ಒಂದು ಗೀತೆಯ ಸಮಯ ಸಾಕು ಅಂತ ಕಾಣಿಸುತ್ತೆ. ನಿಮ್ಮ ಸಂದೇಶಗಳನ್ನು ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ. ಕೇಳಿಸ್ಕೊಳ್ಳಿ ಈ ಒಂದು ಮಧುರವಾದ ಗೀತೆಯನ್ನು. ಅಪರೂಪದ ಗೀತೆ ಖೈದಿ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಚಕ್ರವರ್ತಿಯವರ ಸಂಗೀತವಿದೆ.

ಒಂದು ಅಪರೂಪದ ಗೀತೆ, ಆದರೆ ಚಂದದ ಗೀತೆ ನೀವು ಕೇಳಿದ್ದು ವಿವಿಧ ಭಾರತಿಯಲ್ಲಿ ಈ ಹೊತ್ತಿನಲ್ಲಿ. ಇನ್ನು ಉತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ಮತ್ತೊಮ್ಮೆ ಹೇಳೋದೇ ಬೇಡ ಅಂತ ಅನಿಸುತ್ತೆ. ವರಲಕ್ಷ್ಮಿ ಪೀಣ್ಯದಿಂದ, ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಶಿರಾಳ ಕೊಪ್ಪದಿಂದ ವಿಜಯ್ ಕುಮಾರ್ ಮುಳೆ ಅವರು, ವಿಜಯಪುರ ವಡಿಗೇನಹಳ್ಳಿಯ ಮಹಾದೇವಿ ಚಂದ್ರಕುಮಾರ್ ನಾಗರತ್ನ ರಾಜಾಜಿನಗರದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ನೇತ್ರ ಕೆಂಗೇರಿಯಿಂದ ಜಗದಾಂಬಿಕಾ ಹಂಸವೇಣಿ, ಹರೀಶ್ ಮಲ್ಲೇಶ್ವರದಿಂದ ವಿಲ್ಸನ್ ಗಾರ್ಡನ್ನ ಮೂರ್ತಿಮಂಗಮ್ಮ ವಿಜಯ್ ಅವರು, ಡಾಕ್ಟರ್ ಅನಂತ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಭಾಸ್ಕರ್ ವಡಿಗೇನಹಳ್ಳಿಯಿಂದ ಹೊಸಕೆರೆಹಳ್ಳಿಯ ಅಶೋಕ್ ಕುಮಾರ್, ಲೀಲಾ ಬೇಗೂರಿನಿಂದ ದೇವರ ಚಿಕ್ಕನಹಳ್ಳಿಯ ಕಿರಣ್ ಅವರು, ರೇಖಾ ಯಲಹಂಕದಿಂದ ಶಶಿ, ಪದ್ಮನಾಭ ನಗರದಿಂದ ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರದಿಂದ, ಹಾಗೆ ಹರೀಶ್ ಮಲ್ಲೇಶ್ವರದಿಂದ ನಾಗರಾಜ್ ಶರ್ಮಾ ಅವರು, ಮತ್ತೆ ಹಲಸೂರಿನ ರಾಜೇಶ್ ಅವರು, ಸುಜಾತ ಆರ್ ಗಣೇಶ್ ರಾಜಾಜಿನಗರದಿಂದ, ಭರತ್ ನಗರದಿಂದ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಕುಂದಾಪುರದ ರಾಘವೇಂದ್ರ ರಾಜ್ಕುಮಾರ್ ಕಾತರಕಿ ಹರಿಹರದಿಂದ, ಶ್ರೀಧರ್ ಬೀರೂರಿನಿಂದ, ಸುಮಾ ರಾಜಾಜಿನಗರದಿಂದ, ಅನಸೂಯಾಮೂರ್ತಿ ಮತ್ತಿಕೆರೆಯಿಂದ, ಮಂಗಳಾ ಮೈಸೂರಿನಿಂದ, ಅರ್ಪಿತಾ ಸುಮಾ ಚಿಕ್ಕಮಗಳೂರಿನಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಚಿತ್ರದುರ್ಗದ ಬಸವರಾಜ್ ಅವರು, ಚಂದ್ರಮ್ಮ ರಾಜಗೋಪಾಲ್ ಕೋಲಾರ ಜಿಲ್ಲೆಯಿಂದ, ನಿರ್ಮಲಾ ಗೊರಗುಂಟೆಪಾಳ್ಯದಿಂದ, ಉದಯ್ ಕರ್ಕೇರ ಉಡುಪಿಯಿಂದ, ಶ್ರೀಲತಾ ಚಿತ್ರದುರ್ಗದಿಂದ, ಅನಿಲ್ ಭೀಷಣನವರ್ ಚಿಕ್ಕೋಡಿಯಿಂದ, ತ್ರಿವೇಣಿ ಸುದರ್ಶನ್ ರಾಜು ಹೊಯ್ಸಳ ಜೆಪಿನಗರದಿಂದ, ಉಮೇಶ್ ನಾರಾಯಣ ಸ್ವಾಮಿ ದೊಮ್ಲೂರಿನಿಂದ, ದಾಸನಹಳ್ಳಿಯಿಂದ ಜಯಕುಮಾರ್ ಅವರು, ಶ್ಯಾಮಮೂರ್ತಿ ಇಳಕಲ್ ತಾಲೂಕಿನಿಂದ, ಓಂಕಾರ ನಗರದ ಮುಕುಂದ ಅವರು, ಗೀತಾ ಜೋಶಿ ಅಹಮದಾಬಾದ್ನಿಂದ, ಮಾಧವಿ ಪ್ರಸಾದ್ ಬೆಂಗಳೂರಿನಿಂದ, ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಮೋನಿಕಾ ಹಾಸನದಿಂದ, ಕಲಬುರಗಿಯ ಬಸವರಾಜ್, ಕಬಾಡೀಂದ್ರ ವೆಂಕಟೇಶ್ ಬಿನಿಪೇಟೆಯಿಂದ, ಮೊಳಕಾಲ್ಮೂರಿನಿಂದ ನುಂಕಪ್ಪ ಕಾಂಬಳೆ, ಪೂರ್ಣಿಮಾ ಮೇಸ್ರಿ ನಾರಾಯಣಪುರದಿಂದ ಧಾರವಾಡದಿಂದ, ಧನ್ಪಾಲ್ ಸಕಲೇಶ್ಪುರದಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರದಿಂದ, ಅನುಪಮಾ ಕುಮಾರ ಪಾರ್ಕ್ನಿಂದ, ಹರಿಹರನ್ ವಿಜ್ಞಾನ ನಗರದಿಂದ, ಮಲ್ಲಾಡಿಹಳ್ಳಿಯ ಕೇಳುಗರೆಲ್ಲರೂ ಸಂದೇಶ ಕಳಿಸಿದ್ದಾರೆ. ನಾಗಮಂಗಲದಿಂದ ಯಾರು, ರಾಧಾ ಹಿರಿಯಣ್ಣ, ಚಂದ್ರಶೇಖರ್ ವಸಂತ್ ಕುಮಾರಿ ಅತ್ತಿ ಚೌಡೇನಹಳ್ಳಿಯಿಂದ, ಅಜ್ಜಂಪುರದ ಗಿರಿರಾಜ್ ಅವರು, ರೇಖಾ ರವಿಕುಮಾರ್ ಅವರು ಗುಳೇದಗುಡ್ಡದಿಂದ, ರಾಘವೇಂದ್ರ ಪ್ರಜ್ವಲ್ ಮತ್ತು ಮನಿ ಅವರು ನಿರ್ಮಲಾ ಜೆಪಿನಗರದಿಂದ ಸಂದೇಶ ಕಳಿಸಿದ್ದಾರೆ.

ಇಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಉತ್ತರವಾಗಿದೆ ಪಂಡರಿಬಾಯಿ ಅನ್ನೋದು. ಪಂಡರಾಪುರದ ಹೆಸರು ಹೇಳಿದ ತಕ್ಷಣ ಪಂಡರಿಬಾಯಿ ಅವರ ನೆನಪಾಗದೆ ಇರುತ್ತಾ? ಖಂಡಿತ ಆಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಇವರ ಜನ್ಮಸ್ಥಳ. 1000ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಮೊದಲ ಚಿತ್ರದಲ್ಲಿ ಇವರ ಹೆಸರು ನೀಲ ಹೆಸರಿನ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ. ಹಳೆ ತಲೆಮಾರಿನ ನಾಯಕರಿಗೆ ನಟಿಯಾಗಿ, ನಾಯಕ ನಟಿಯಾಗಿ, ನಂತರದ ದಿನಗಳಲ್ಲಿ ತಾಯಿಯಾಗಿಯೂ ಕೂಡ ಇವರು ಅಭಿನಯಿಸಿದ ಏಕೈಕ ನಟಿ ಪಂಡರಿಬಾಯಿ ಅವರು. ಕನ್ನಡದ ಅಮ್ಮ ಪಂಡರಿಬಾಯಿ ಅವರ ಜನ್ಮದಿನ ಎಂದು ಅವರನ್ನು ಮರೆಯೋಕ್ಕಾಗುತ್ತಾ? ಆ ಮಹಾನ್ ಕಲಾವಿದೆಯನ್ನು ನೆನಪಿಸ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವ ಸಮಯವಾಗಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಒಂದು ಗೀತೆಯನ್ನು, ಪಂಡರಿಬಾಯಿ ಅವರ ಅದ್ಭುತ ನಟನೆಯ ಚಿತ್ರದ ಒಂದು ಗೀತೆ, ಸತ್ಯ ಹರಿಶ್ಚಂದ್ರ ಚಿತ್ರದ್ದು. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸತ್ಯ ಹರಿಶ್ಚಂದ್ರ ಚಿತ್ರದ ಒಂದು ಗೀತೆ ಈಗ ಮೂಡಿ ಬರುತ್ತೆ ವಿವಿಧ ಭಾರತಿಯಲ್ಲಿ. ಕೇಳ್ತಾ ಇರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. 2:15:30 ಆಗಿದೆ. ಇನ್ನೀಗ ಕೇಳಿ ಕಾರ್ಯಕ್ರಮ ಸ್ಪಂದನಾ.

0: ಸ್ಪಂದನ ಕಾರ್ಯಕ್ರಮಕ್ಕಾಗಿ ಸ್ವಾಗತ.
1: ನಮಸ್ಕಾರ ಕೃಷ್ಣಪ್ಪ ಅವರೇ.
0: ನಮಸ್ತೆ.
1: ಸ್ಪಂದನ ಕಾರ್ಯಕ್ರಮಕ್ಕೆ ಸಿದ್ಧವಾಗಿ ಕುಳಿತಿದ್ದೀರಿ?
0: ಹೌದು.
1: ಮೇಲ್ಗಳಿದೆ, ಪುಸ್ತಕಗಳು ಕೂಡ ಇದೆ, ನಗೆ ಹನಿಗಳಿದೆ,
0: ಎಲ್ಲರ ಮಿಶ್ರಣ.
1: ಚೆನ್ನಾಗಿರುತ್ತೆ, ಮಿಶ್ರಣ ಆದ್ರೇನೆ ಸರಿಯಾಗಿರುತ್ತೆ. ನೀವು ನಗೆ ಹನಿ ಹೇಳ್ತಾ ಇದ್ರಲ್ವಾ, ನಾನೊಂದು ಒಗಟು ಹೇಳ್ತೀನಿ, ನೀವು ಅದು ಏನು ಅಂತ ಸ್ವಲ್ಪ ವಿವರಿಸ್ಬೇಕು. ಸ್ಪಂದನ ಕಾರ್ಯಕ್ರಮದ ಮೊದಲಿಗೆ ಒಂದು ಒಗಟು ಕೇಳ್ತಾ ಇದಾರಲ್ಲ ಅಂತ ಅನ್ಕೋಬೇಡಿ. ಪತ್ರಗಳು ಕೂಡ ಇದೆ, ಹಾಗೆ ಏನೆಲ್ಲ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಒಗಟೇನಪ್ಪ ಅಂದ್ರೆ, ಇಲಿ ತರಹ 100 ದಿನ ಬದುಕೋದಕ್ಕಿಂತ ಹುಲಿ ತರ 3 ದಿನ ಬದುಕಬೇಕು ಅಂತಾರಲ್ಲ, ಏನು ಅದರದ ಅರ್ಥ?
0: ಒಬ್ಬರ ಕೈ ಕೆಳಗಡೆ ಹಂಗನಿಂದ ಬದುಕೋದಕ್ಕಿಂತ ಬದಲು ನಾವು ರಾಜರಾಗಿ ಸ್ವಯಂ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಾವು ಯಾರ ಒಂದು ಹಂಗಿಲ್ದೆ ಬದುಕೋದೆ ಅದೊಂಥರ ಒಂದು ಹುಲಿಗೆ ಸಮಾನ ಅನ್ನೋದು ಒಂದು ಅರ್ಥ.
1: ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಅಂದ್ರೆ ಬದುಕಿದ್ರೆ ಸರಿಯಾಗಿ ಬದುಕಬೇಕು.
0: ಹೌದು.
1: 4 ಜನಕ್ಕೆ ಬೇಕಾಗಿ ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಮನುಷ್ಯನ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕು. ಅಂದ್ರೆ ಆಯುಷ್ಯ ಅನ್ನೋದು ಮುಖ್ಯ ಅಲ್ಲ, ಆದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಅದೇ ಮುಖ್ಯ. ಹಾಗಾಗಿ ನಮ್ಮ ಬದುಕಿನ ಸಾರ್ಥಕತೆ ಅಂದ್ರೆ ಇಲಿ ತರಹ ಏನು ಮಾಡದೆ ಹೆದರ್ಕೊಂಡು 100 ದಿನ ಬದುಕೋದಕ್ಕಿಂತ ಹುಲಿ ತರ ಏ ಪರವಾಗಿಲ್ಲ ಅಪ್ಪ ಅಂತ ಅನ್ನಿಸ್ಕೊಂಡು 3 ದಿನ ಬದುಕಿದ್ರು ಸಾಕು. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಾಗಿರಬಹುದು, ಅವರು ಮಾಡಿದಂಥ ಕೆಲಸ ಇದೆ ನೋಡಿ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ದೇಶಕ್ಕೋಸ್ಕರ ಎಷ್ಟು ಕೆಲಸ ಮಾಡಿದ್ರು. ಹಾಗಾಗಿ ಒಂದು ರೀತಿ ಹುಲಿಯ ಹಾಗೆ ಬದುಕಬೇಕು. ಎಲ್ಲರೂ ಕೂಡ ಇದೇ ಥರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನಮ್ಮ ಸಾಮರ್ಥ್ಯ, ನಮ್ಮ ಸುತ್ತಮುತ್ತಲ ಪರಿಸರ, ನಮ್ಮ ಕೆಪಾಸಿಟಿ, ಅದನ್ನು ನೋಡಿಕೊಂಡು ತೀರಾ ಹೆದರ್ಕೊಂಡು ಹಂಚಿಕೊಂಡು ಬದುಕೋದಕ್ಕಿಂತ ನ್ಯಾಯ ನೀತಿ ಸತ್ಯದ ಮಾರ್ಗದಲ್ಲಿ ಧೈರ್ಯವಾಗಿ ಬದುಕಿ ಅಂತ ಎಷ್ಟೊಂದು ಗಾದೆಗಳು ಒಗಟುಗಳು ನಮಗೆ ಹೇಳಿಕೊಡುತ್ತೆ. ಮತ್ತೆ ಕೃಷ್ಣಪ್ಪ ಅವರೇ, ನಮಗೆ ಮೇಲ್ಗಳನ್ನ ನಾವು ಈಗ ಗಮನಿಸೋದಾದ್ರೆ ಇದ್ರ ಮಧ್ಯದಲ್ಲಿ ಕೆಂಪಣ್ಣ ವಾಡಪ್ಪಗೋಳ ಅಂತ ಅವರೇನು ಹೇಳ್ತಾರೆ ಅಂದ್ರೆ, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಚಾನೆಲ್ನ ನಾನು ಯಾವಾಗ್ಲೂ ಕೂಡ ಕೇಳ್ತಾ ಇರ್ತೀನಿ, ಕಾರ್ಯಕ್ರಮ ಎಲ್ಲ ಇಷ್ಟ ಆಗತ್ತೆ. ಒಂದೇ ಒಂದು ಕೊರಗು ನನ್ಗೇನಪ್ಪ ಅಂದ್ರೆ, ಈ ಕರೆಗೊಂದು ಹಾಡು ಕಾರ್ಯಕ್ರಮ ಇದೆಯಲ್ಲ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕೆಲವು ನಿರೂಪಕರು ನಗ್ನಗ್ತಾ ತಮಾಷೆ ಮಾಡ್ತಾ ಮಾತಾಡ್ಕೊಂಡು ನಮ್ಮ ಕೇಳುಗರು ಕೇಳದಂತ ಹಾಡುಗಳನ್ನ ಪ್ರಸಾರ ಮಾಡ್ತಾರೆ. ಇನ್ ಕೆಲವು ನಿರೂಪಕರು ಕರೆ ಮಾಡಿದಾಗ, ಯಾರು ಏನು ಎಲ್ಲಿಂದ ಮಾತಾಡ್ತಾ ಇದ್ರ, ಯಾವ ಹಾಡು ಬೇಕು ಅತ್ರ, ವಿನಯನೂ ಇಲ್ಲ, ತಮಾಷೆ ಇಲ್ಲ, ಒಂದು ಲೈವ್ಲಿನೆಸ್ ಕೂಡ ಇಲ್ಲ, ಏನೋ ಒಂಥರ ಸ್ಟೀರಿಯೋ ಟೈಪ್ ಆತರ ಹೇಳಿ ಮುಗಿಸ್ಬಿಡ್ತಾರೆ. ಅದು ಇಷ್ಟ ಆಗೋದಿಲ್ಲ. ಸ್ವಲ್ಪ ಲೈವ್ಲಿಯಾಗಿ ಕೇಳುಗರ ಜೊತೆಗೆ ಒಂದು ಒಳ್ಳೆ ಸ್ನೇಹಪೂರ್ಣವಾಗಿ ನಗ್ನಗ್ತಾ ಮಾತಾಡಬಾರ್ದಾ ಅಂತ ಹೇಳ್ತಾ ಇದಾರೆ.
0: ಅದು ನಿಜ ಕೂಡ, ಯಾಕಂದ್ರೆ ಈಗ ನಮ್ಮಲ್ಲಿ ಸುಮಾರು ಜನ ಏನು ಆರ್ಜೆಗಳು ಅನೌನ್ಸರ್ಸು ಕೆಲಸ ಮಾಡ್ತಾರೆ, ಉದ್ಘೋಷಕರು ಒಂದು ಬ್ರ್ಯಾಂಡ್ ಬಿಲ್ಡಪ್ ಮಾಡ್ಕೊಂಡಿರ್ತಾರೆ. ಒಂದಷ್ಟು ಉದ್ಘೋಷಕರನ್ನು ಆರ್ಜೆಗಳನ್ನು ಅವರು ಗುರುತಿಸ್ಕೊಂಡಿರ್ತಾರೆ. ಅವ್ರ ವಾಯ್ಸ್ ಕೇಳಿದ ತಕ್ಷಣ ಯಾವ ಚಾನಲನ್ನು ಕೇಳಿದೆ, ಯಾರ ಒಂದು ವಾಯ್ಸ್ ಬೇಕು, ಯಾರ ಒಂದು ಕಾರ್ಯಕ್ರಮ ಚೆನ್ನಾಗಿರುತ್ತೋ ಆ ಕಾರ್ಯಕ್ರಮಕ್ಕೆ ಸ್ಟಿಕಾನ್ ಆಗಿಬಿಡ್ತಾರೆ. ಪೂರ್ತಿ ಅವ್ರ ಶೋ ಮುಗಿಯೋ ತನಕನೂ ಅವರು ಆ ಒಂದು ಚಾನಲ್ನ ಕೇಳ್ತಾರೆ. ಉತ್ತಮವಾದಂಥ ಮಾಹಿತಿ, ಉತ್ತಮವಾದಂಥ ಉಚ್ಚಾರಣೆ, ಭಾಷೆಯ ಬಳಕೆ, ಮಾಹಿತಿ, ಮನೋರಂಜನೆ ಏನೇನಿದೆ ಇವೆಲ್ಲವೂ ಕೂಡ ಅವ್ರ ಜೊತೆ ಮಾತಾಡುವಂಥ ಒಂದು ರೀತಿ ನೀತಿ ಶೈಲಿ ಇವೆಲ್ಲ ಕೂಡ ಅಲ್ಲಿ ಮ್ಯಾಟರ್ ಆಗುತ್ತೆ. ಮಾತಾಡುವಂಥದ್ದು ತುಂಬ ಪೊಲೈಟ್ ಆಗಿರಬೇಕು. ವಿಧಿಯ ವಿನಯದಿಂದ ನಾವು ಒಂದು ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಸಾವಿರಾರು ಲಕ್ಷಾಂತರ ಕೇಳುಗರು ನಮ್ಮ ಒಂದು ಮಾತನ್ನು ಕೇಳ್ತಾ ಇರ್ತಾರೆ, ನಾವು ನೀಡುವಂತಹ ಮಾಹಿತಿಯನ್ನು ಗ್ರಹಿಸ್ತಾ ಇರ್ತಾರೆ. ನಾವು ತುಂಬ ಹುಷಾರಾಗಿ ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಒಂದಷ್ಟು ಗಮನ ಇಟ್ಟು ನಾವು ಕಾರ್ಯಕ್ರಮ ನಡೆಸುವುದು ತುಂಬ ಉತ್ತಮ.
1: ಅಂದ್ರೆ ಕರೆಕ್ಟ್, ಈಗ ಕರೆಗೊಂದು ಹಾಡು ಅದರಲ್ಲೂ ನಮ್ಮ ಕೇಳುಗರ ಜೊತೆಗೆ ಮಾತಾಡುವಂತಹ ಕಾರ್ಯಕ್ರಮಗಳು ಯಾವುದೇ ಆದರೂ ಕೂಡ ಅದೊಂದು ದೊಡ್ಡ ಟಾಸ್ಕ್, ಬಿಗ್ ಚಾಲೆಂಜ್ ಅಂತಾನೆ ಹೇಳಬೇಕು ನಾವು. ಯಾಕಂದ್ರೆ ನಮ್ಗೆ ಯಾರ್ಯಾರೋ ಎಲ್ಲೆಲ್ಲಿಂದನೋ ಫೋನ್ ಮಾಡ್ತಾರೆ,
0: ಮತ್ತೆ ಯಾವ್ಯಾವ ಪ್ರಶ್ನೆಗಳು ಕೇಳ್ತಾರೆ.
1: ಕೆಲವರು ಹಾಡುಗೋಸ್ಕರ ಕರೆ ಮಾಡಲ್ಲ, ಅವ್ರ ಮನಸ್ಸಿನ ಮಾತುಗಳನ್ನ ಹೇಳ್ಕೊಳ್ಳಿಕ್ಕೋಸ್ಕರ ಕರೆ ಮಾಡ್ತಾರೆ. ಇನ್ ಕೆಲವರು ಅವ್ರ ಸಾಧನೆಗಳಿರುತ್ತೆ, ಅವ್ರೇನೋ ಇರ್ತಾರೆ ದೊಡ್ಡ ದೊಡ್ಡದಾಗ, ಅದನ್ನೆಲ್ಲ ಹೇಳ್ಕೋಬೇಕು, ಆ ಥರದ ವಿಷಯ ಇಟ್ಕೊಂಡು ಕೂಡ ಕರೆ ಮಾಡ್ತಾರೆ. ಅವ್ರಿಗೆ ಒಂದು ಮಾತಾಡಕ್ಕೆ ಒಂದು ನಿಮಿಷ ಅವಕಾಶ ಕೊಟ್ಟು ಕೆಲವ್ರು ಏನಾಗುತ್ತೆ ಗೊತ್ತಾ, ನಾವು ಮಾತಾಡಿಸಿದ್ರು ಮಾತಾಡೋದೇ ಇಲ್ಲ, ಅದು ಕೂಡ ಇದೆ. ನಾವು ಮಾತಿಗೆ ಹೇಳಿದ್ರು ಕೂಡ ಮಾತಿಗೆ ಬರದೇ ಇರುವಂತ ಜನ ಕೂಡ ಇದ್ದಾರೆ. ಆ ತರದವ್ರಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ಬೇಕು ಅದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಮಾತಾಡಕ್ ಅವಕಾಶ ಯಾರು ಕೇಳ್ತಾ ಇದಾರೆ ಅವ್ರನ್ನು ಕೂಡ ಅರ್ಥ ಮಾಡಿಕೊಂಡು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಒಂದು

0: ಸವಾಲು ಅರ್ಜೆಗಳಿಗಿದೆ. ಹಾಗಾಗಿ ಸಾಧ್ಯವಾದಷ್ಟು ಯಾರು ಏನು ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಯಾವ ಹಾಡಬೇಕು ಈ ಥರ ಕೇಳಿದ್ರ ಬದಲಾಗಿ ಸ್ವಲ್ಪ ನಗ್ನಗ್ತಾ ಎಷ್ಟೇ ಸಿಟ್ಟಿರೋ ಮನುಷ್ಯ ಆದರೂ ಕೂಡ ಸ್ವಲ್ಪ ತಮಾಷೆಯಾಗಿ ಮಾತಾಡಿ ಅವ್ರನ್ನ ರಿಲ್ಯಾಕ್ಸ್ ಮಾಡಿ ಒಂದು ಹಾಡು ಪ್ರಸಾರ ಮಾಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ.
1: ಆಕಾಶವಾಣಿಯನ್ನು ಅವ್ರು ಟ್ಯೂನ್ ಮಾಡೋದೇ
0: ಎಂಟರ್ಟೈನ್ಮೆಂಟ್ಗೋಸ್ಕರ, ಅವ್ರಿಗೊಂದು ಖುಷಿ ಸಿಗಬೇಕು, ಮನಸ್ಸಿಗೆ ನೆಮ್ಮದಿ ಸಿಗಬೇಕು.
1: ಹೌದು, ಮಾಹಿತಿ ಮನೋರಂಜನೆ ಶಿಕ್ಷಣ ಇವು ಕೂಡ ಅಧಿಕೃತವಾಗಿರುತ್ತೆ ಅನ್ನೋದು. ನಾವು ಅನಧಿಕೃತವಾಗಿ ಮಾತಾಡೋದು, ಅಧಿಕೃತವಲ್ಲದ ವಿಷಯಗಳನ್ನ ಮಾತಾಡೋದು, ಏನೋ ನಮ್ಮ ತಲೆಗೆ ಬಂದಿದ್ದಲ್ಲ ಹೇಳೋದು ಸರಿ.
0: ಯಾಕಂದ್ರೆ ಆಕಾಶವಾಣಿಗೆ ತನ್ನದೇ ಆದಂತಹ ನೀತಿ ನಿಯಮಗಳಿದೆ,
1: ಒಂದು ಪರಂಪರೆ ಇದೆ.
0: ಎಸ್.

0: ಕೃಷ್ಣಪ್ಪವ್ರೆ, ಯಾವಾಗ್ಲೂ ನೀವೇ ತಮಾಷೆ ಹೇಳ್ತೀರಾ. ಏನ್ ಗೊತ್ತಾ, ಮೊನ್ನೆ ಬಸ್ಸಲ್ಲಿ ಬರ್ತಾ ಇದ್ದೆ, ಅವನ ಸ್ನೇಹಿತನಿಗೆ ಹೇಳ್ತಾ ಇದ್ದ ಮನುಷ್ಯ, ಯೋ ನನಗೆ ಮೊನ್ನೆ ಬಸ್ಸಲ್ಲಿ 20 ರೂಪಾಯಿ ಸಿಕ್ತು, 10 ರೂಪಾಯಿದ್ ಎರಡು ಹೊಸ ನೋಟು, ಅಬ್ಬಬ್ಬಾ ನಂಗೆ ಧನ ಲಾಭ ಇವತ್ತು ಅಂತ ಹೇಳ್ತಾನೆ. ನಾನು ತಗೋತಾ ಇದ್ದೆ, ಅಷ್ಟರಲ್ಲಿ ಆ ಕಂಡಕ್ಟರ್ ನೋಡೇ ಬಿಟ್ಟ, ಅವನಿಗೂ 10 ರೂಪಾಯಿ ಕೊಟ್ಟೆ. ಆದರೂ ನಿನ್ಗೆ 10 ರೂಪಾಯಿ ಒಳ್ಳೆ ಲಾಭನೇ ಅಲ್ವಾ? ಅಯ್ಯೋ ಏನು ಲಾಭ, ಮನೆಗೆ ಬಂದ್ಮೇಲೆ ಗೊತ್ತಾಯ್ತು ಆ ನೋಟ್ ಬೀಳ್ಸ್ಕೊಂಡಿದ್ದು ನಾನೇ ಅಂತ.
1: 10 ರೂಪಾಯಿ ಅಂದ್ರೆ ನನಗೊಂದು ನಗೆ ಹನಿ ನೆನಪಾಗ್ತಾ.
0: ಏನು
1: ತಾತ ಮೊಮ್ಮಗನಿಗೆ ಹೇಳಿದಂತೆ, ಲೋ ಮೊಮ್ಮಗನೆ, ನಮ್ಮ ಕಾಲದಲ್ಲಿ 10 ರೂಪಾಯಿ ತಗೊಂಡೋದ್ರೆ ಮನೆಗೆ ಬೇಕಾದಂಥ ಎಲ್ಲ ಸಾಮಾನು ತಗೊಂಡು ಬರ್ತಾ ಇದ್ವಿ ಅಂಗಡಿಯಿಂದ, ಗೊತ್ತಾ ಅಂತ.
0: ಹೌದು,
1: ಅದಕ್ಕೆ ಮೊಮ್ಮಗ ಹೇಳ್ದನಂತೆ, ಆ ತಾತ ಸಾಕು ಸುಮ್ಮನಿರ್ ತಾತ, ಈಗಲೂ ಕೂಡ ಎಲ್ಲ ತಗೊಂಡು ಬರಬಹುದು 10 ರೂಪಾಯಿಗೆ, ಆದರೆ ಏನು ಮಾಡೋದು ಎಲ್ಲ ಅಂಗಡಿಗಳಲ್ಲೂ ಕ್ಯಾಮ್ರಾ ಹಾಕಿದ್ದಾರೆ ಅಂತ.
0: ಅಲ್ಲ ಕೃಷ್ಣಪ್ಪ ಅವರೇ, ತಾತನ ವಿಚಾರ ಏನು, ಮೊಮ್ಮಗನ ವಿಚಾರ ಏನು? ತಾತ ಪ್ರಾಮಾಣಿಕ, ಮೊಮ್ಮಗ ಹುಡುಕ್ತಾ ಇದ್ದಾನೆ, ಕ್ಯಾಮ್ರಾ ಇಟ್ಟಿದಾರಲ್ಲ ಏನು ಮಾಡೋದು ಅಂತ. ಅಯ್ಯೋ ರಾಮ, ಇದಿಷ್ಟು ಇವತ್ತಿನ ಸ್ಪಂದನ. ಇನ್ನೇನಾದ್ರೂ ಹೇಳಲಿಕ್ಕೆ ಇದೆಯಾ ನಮ್ಮ ಕೇಳುಗರಿಗೆ?
1: ಇಲ್ಲ, ನಮ್ಮ ಕೇಳುಗರಿಗೆ ಹೇಳುವುದಿಷ್ಟೇನೆ, ಆದಷ್ಟು ನಿಮ್ಮ ಸಲಹೆ ಸೂಚನೆಗಳು ನಮಗೆ ಹರಿದು ಬರ್ತಾ ಇರಲಿ, ನಿಮ್ಮ ಪತ್ರಗಳು ಕೂಡ ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಹರಿದು ಬರ್ತಾ ಇರಲಿ. ನಮ್ಮ ಇಮೇಲ್ ವಿಳಾಸ ಹೀಗಿದೆ, kannadavividuBharati@gmail.com. ನೀವು ಪತ್ರಿಸಬೇಕಾದ್ರೆ ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ, ಸ್ಪಂದನ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 5600001.
0: ಎಲ್ಲರಿಗೂ ನಮಸ್ಕಾರಗಳು.

0: ಇದಾಗಿತ್ತು ಈ ದಿನದ ಸ್ಪಂದನ ಕಾರ್ಯಕ್ರಮ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಆತ್ಮೀಯ ಕೇಳುಗರೆ, ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹೀ ಸೇವಾ 2026 ಸ್ವಚ್ಛತೆಯೇ ಸೇವೆ ಈ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆಯಾಗಿ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
2: ಅಮ್ಮ, ಅಮ್ಮ,
3: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
4: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
3: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
5: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ಪ್ರಗತಿಯಲ್ಲಿ. ಕರಾವಳಿ ಪ್ರವಾಸೋದ್ಯಮ ಕುರಿತಂತೆ ಸಂಪುಟ ಸಭೆಯಲ್ಲಿ ಚರ್ಚೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನ ಎಚ್ಎಎಲ್ನಲ್ಲಿಂದು ವಾಯುಪಡೆಗೆ ಲಘು ಯುದ್ಧ ವಿಮಾನ, ನಾಗರಿಕ ಹೆಲಿಕಾಪ್ಟರ್ ಹಸ್ತಾಂತರಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾವೇರಿ ಜಿಲ್ಲೆಯಲ್ಲಿ ನಿಯಮ ಉಲ್ಲಂಘಿಸಿ ಗಣಿಗಾರಿಕೆ, 46 ಗುತ್ತಿಗೆದಾರರಿಗೆ 26,32,00,000 ರೂಪಾಯಿ ದಂಡ ವಿಧಿಸಿದ ಗಣಿ ಇಲಾಖೆ. ಹಾಗೂ ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಶೋಭಾಯಾತ್ರೆ, ಜಿಲ್ಲಾ

0: ಅವರು ಮಂಗಳೂರು ಮೂಲದ ಸಾಮಾಜಿಕ ಜಾಲತಾಣದ ಪ್ರಮುಖರೊಂದಿಗೆ ಸಂವಾದ ನಡೆಸಿದರು. ಬಳಿಕ ವಿಶೇಷ ತೆರೆದ ಅಂಬಾರಿ ಬಸ್ನಲ್ಲಿ ಮುಖ್ಯಮಂತ್ರಿ ಹಾಗೂ ಸಚಿವರನ್ನು ಪಂಪ್ವೆಲ್ ವೃತ್ತದಿಂದ ಮೆರವಣಿಗೆಯಲ್ಲಿ ಪ್ರಜಾಸೌಧಕ್ಕೆ ಕರೆತರಲಾಯಿತು. ಈ ನಡುವೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ನಾವು ಜನರ ಬದುಕಿನ ಮೇಲೆ ರಾಜಕಾರಣ ಮಾಡುವವರೇ ಹೊರತು ಜನರ ಭಾವನೆ ಮೇಲೆ ರಾಜಕಾರಣ ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಂಗಳೂರಿನ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕೇರಳ ಹಾಗೂ ಗೋವಾದಂತಹ ಪ್ರಮುಖ ಪ್ರವಾಸೋದ್ಯಮ ತಾಣಗಳಿಗೆ ಸಮಾನವಾಗಿ ರಾಜ್ಯದ ಕರಾವಳಿ ಪ್ರದೇಶವನ್ನು ಅಭಿವೃದ್ಧಿಪಡಿಸುವ ಮಾರ್ಗಸೂಚಿಯನ್ನು ರೂಪಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿರುವ ಮಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ಮತ್ತು ಅತ್ಯಾಧುನಿಕ ಸಂಶೋಧನಾ ಕೇಂದ್ರದ ಕಟ್ಟಡ ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರಾವಳಿ ಭಾಗವನ್ನು ಕೇರಳ ಹಾಗೂ ಗೋವಾ ರಾಜ್ಯಗಳು ಪರಿಣಾಮಕಾರಿಯಾಗಿ ಬಳಸಿಕೊಂಡಿವೆ. ಇದೇ ರೀತಿ ರಾಜ್ಯದಲ್ಲಿಯೂ ಪ್ರವಾಸೋದ್ಯಮ ನೀತಿ ಕುರಿತಂತೆ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕರಾವಳಿ ಭಾಗದಲ್ಲಿ ಉತ್ತಮ ಕ್ರೀಡಾಂಗಣ ವ್ಯವಸ್ಥೆ ಕಲ್ಪಿಸುವ ಕುರಿತಂತೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಮಂಗಳೂರು ಜಿಲ್ಲಾ ಕಾರಾಗೃಹದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗುತ್ತಿರುವ ಕುರಿತು ಸಾರ್ವಜನಿಕರಿಂದ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ಅಗತ್ಯ ತಾಂತ್ರಿಕ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸುವ ಅವರು, ಈಗಾಗಲೇ ಜಂಟಿ ತಾಂತ್ರಿಕ ಸಮೀಕ್ಷೆ ನಡೆಸಲಾಗಿದೆ. ಸಮೀಕ್ಷೆಯ ಆಧಾರದ ಮೇಲೆ ಸಂಬಂಧಪಟ್ಟ ಸಂಸ್ಥೆಯು ಕಾರಾಗೃಹದ ಭದ್ರತಾ ಅಗತ್ಯಗಳಿಗೆ ಅನುಗುಣವಾಗಿ ಆಂಟೆನಾಗಳ ವಿನ್ಯಾಸ ಹಾಗೂ ಜಾಮರ್ಗಳ ಸಾಮರ್ಥ್ಯವನ್ನು ಸರಿಹೊಂದಿಸುವ ಕ್ರಮ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಎಚ್ಎಎಲ್ ಸಂಸ್ಥೆ ತಯಾರಿಸಿದ ವಿವಿಧ ಲಘು ಯುದ್ಧ ವಿಮಾನ ಹಾಗೂ ನಾಗರಿಕ ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಎರಡು ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT-40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಲಿದ್ದಾರೆ. ಇದರ ಜೊತೆಗೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಿದ್ದಾರೆ. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವ ಧ್ರುವ್ ಎನ್ಜಿ AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲೇ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. 2033-34 ವೇಳೆಗೆ ಎಚ್ಎಎಲ್ ವಾಯುಪಡೆಗೆ 29 MK-1A-2 ಆಸನದ ವಿಮಾನಗಳನ್ನು ತಲುಪಿಸುವ ಗುರಿ ಹೊಂದಿದೆ. ಕಲಬುರಗಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 9 ಎತ್ತರದ ಪ್ರತಿಮೆಯನ್ನು ತೆರವುಗೊಳಿಸಿರುವುದಕ್ಕೆ ಯಾವುದೇ ರಾಜಕೀಯ ಕಾರಣವಿಲ್ಲ ಎಂದು ಸಣ್ಣ ನೀರಾವರಿ ಸಚಿವ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಗತ್ಯ ಅನುಮತಿ ಇಲ್ಲದೆ ಪ್ರತಿಮೆ ಸ್ಥಾಪಿಸಿದ್ದರಿಂದ ತೆರವುಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲಾಡಳಿತ ಹಾಗೂ ನಗರಪಾಲಿಕೆಯಿಂದ ಅಗತ್ಯ ಅನುಮತಿ ಪಡೆಯಲಾಗಿಲ್ಲ ಎಂದು ಅಧಿಕಾರಿಗಳು ಕಂಡುಕೊಂಡ ಬಳಿಕ ಬಿಗಿ ಪೊಲೀಸ್ ಭದ್ರತೆಯ ನಡುವೆ ಕಲಬುರಗಿ ಮಹಾನಗರಪಾಲಿಕೆ ಪ್ರತಿಮೆಯನ್ನು ತೆರವುಗೊಳಿಸಲಾಗಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾವೇರಿ ಜಿಲ್ಲೆಯ ಪರವಾನಗಿ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸಿದ್ದ ಆರೋಪದಡಿ ಜಿಲ್ಲೆಯ 46 ಕಲ್ಲು ಕ್ವಾರಿ ಕ್ರಷರ್ ಗುತ್ತಿಗೆದಾರರಿಗೆ 26,32,00,000 ರೂಪಾಯಿ ದಂಡ ವಿಧಿಸಲಾಗಿದೆ. ದಂಡ ಪಾವತಿಗೆ 6 ಗಡುವು ನೀಡಲಾಗಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿ ಟಿವಿ ಪುಷ್ಪ ತಿಳಿಸಿದ್ದಾರೆ. ಹಾವೇರಿ, ಬ್ಯಾಡಗಿ, ರಾಣಿಬೆನ್ನೂರು, ಶಿಗ್ಗಾವಿ, ಹಾನಗಲ್ ತಾಲೂಕು ಸೇರಿದಂತೆ ಹಲವು ಕಡೆಗಳಲ್ಲಿ ಕಲ್ಲು ಕ್ವಾರಿ ಹಾಗೂ ಕ್ರಷರ್ ನಡೆಸಲು 68 ಗುತ್ತಿಗೆದಾರರು ಪರವಾನಗಿ ಪಡೆದುಕೊಂಡಿದ್ದಾರೆ. ಈ ಪೈಕಿ 22 ಗುತ್ತಿಗೆದಾರರು ಪರವಾನಗಿ ನಿಯಮಗಳ ಅನ್ವಯ ಗಣಿಗಾರಿಕೆ ನಡೆಸಿದ್ದಾರೆ. 46 ಗುತ್ತಿಗೆದಾರರು ಪರವಾನಗಿ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿ ಕಲ್ಲು ಸಾಗಣೆ ಮಾಡಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರಿಗೆ ದಂಡ ವಿಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನ ಟಿ ನರಸೀಪುರದಲ್ಲಿ ಇನ್ಸ್ಪೆಕ್ಟರ್ ಧನಂಜಯ್ ಹೇಳಿಕೆ ವಿರೋಧಿಸಿ ಬಿಜೆಪಿ ಶೋಭಾಯಾತ್ರೆ ಹಮ್ಮಿಕೊಂಡಿದೆ. ಈ ನಡುವೆ ಸೌಹಾರ್ದ

0: ಸ್ವಚ್ಛತೆ ಕಡೆಗೆ ಸಾಮರಸ್ಯದ ನಡಿಗೆ ನಡೆಯುತ್ತಿದೆ. ಪಟ್ಟಣದ ಭಗವಾನ್ ಟಾಕೀಸ್ ವೃತ್ತದಿಂದ ಮೆರವಣಿಗೆ ಪ್ರಾರಂಭವಾಗಿದ್ದು ನಡಿಗೆಯಲ್ಲಿ ನೂರಾರು ಮಂದಿ ಹೆಜ್ಜೆ ಹಾಕಿದ್ದಾರೆ. ಟಿ ನರಸೀಪುರದಲ್ಲಿ ಇಂದು ಎರಡು ಯಾತ್ರೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಅನಗತ್ಯ ಗೊಂದಲ ಸೃಷ್ಟಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಎಚ್ಚರಿಕೆ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ಒಂದು ನೋಟ. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರಿ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆಯನ್ನು ತಗ್ಗಿಸಲು 76,000 ಕೋಟಿ ರೂಪಾಯಿಗಳ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಗೆ ಡಿಸೆಂಬರ್ 21, 2021 ಚಾಲನೆ ನೀಡಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಹಾಗೂ ಅನುಷ್ಠಾನಕ್ಕೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಆರಂಭಿಸಲಾಯಿತು. ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳು, ಟಿವಿಗಳು ಮತ್ತು ಕಾರುಗಳಿಂದ ಹಿಡಿದು ವೈದ್ಯಕೀಯ ಉಪಕರಣಗಳವರೆಗೂ ಎಲ್ಲದರಲ್ಲೂ ಚಿಪ್ಗಳ ರೂಪದಲ್ಲಿ ಸೆಮಿಕಂಡಕ್ಟರ್ ಬಳಸಲಾಗುತ್ತದೆ. ಕೃತಕ ಬುದ್ಧಿಮತ್ತೆ, 5G ನೆಟ್ವರ್ಕ್ ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ಗೆ ಸೆಮಿಕಂಡಕ್ಟರ್ಗಳು ಅತ್ಯಗತ್ಯವಾಗಿದೆ. ಅಂತಾರಾಷ್ಟ್ರೀಯ ಕಡಲತೀರ ಸ್ವಚ್ಛತಾ ದಿನದ ಅಂಗವಾಗಿ ಕೇಂದ್ರ ಸರ್ಕಾರದ ಭೂವಿಜ್ಞಾನ ನಿರ್ದೇಶನಾಲಯ ರಾಷ್ಟ್ರೀಯ ಮಹಾಸಾಗರಗಳ ತಾಂತ್ರಿಕ ಸಂಶೋಧನಾ ಸಂಸ್ಥೆಯೊಂದಿಗೆ ನಾಳೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕಾಸರಕೊಂಡ ಟೊಂಕಾ ಕಡಲತೀರದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಹಮ್ಮಿಕೊಂಡಿದೆ. ಅಭಿಯಾನದ ಸಂಯೋಜಕ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಮೆಸ್ತಾ ಆಕಾಶವಾಣಿಯೊಂದಿಗೆ ಮಾತನಾಡಿ, ಸ್ವಚ್ಛ ಸಾಗರದ ಕಲ್ಪನೆಯ ಜೊತೆಗೆ ಸಮುದ್ರದ ಕಸ ವೈಜ್ಞಾನಿಕ ವಿಶ್ಲೇಷಣೆಯು ಈ ಅಭಿಯಾನದ ಮುಖ್ಯ ಉದ್ದೇಶ ಎಂದು ತಿಳಿಸಿದ್ದಾರೆ.
1: ಭಾರತ ಸರ್ಕಾರದ ಭೂ ವಿಜ್ಞಾನ ನಿರ್ದೇಶನಾಲಯ NIOT ಇವರು ಕಾಸರಕೋಡ್ ಟೊಂಕಾ ಬೀಚ್ ನ ಸಮುದ್ರ ಕಸದ ಒಂದು ವೈಜ್ಞಾನಿಕ ವಿಶ್ಲೇಷಣೆಗೋಸ್ಕರ ಮಾಹಿತಿ ಸಂಗ್ರಹಣೆ ಜೊತೆಗೆ ಬೀಚ್ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಭಾರತದ ಹಲವಾರು ಕಡಲ ತೀರಗಳಲ್ಲಿ ಉತ್ಪತ್ತಿಯಾಗುವ ಸಮುದ್ರ ಕಸದ ಮಾಹಿತಿಯ ಸಂಗ್ರಹಣೆ ಜೊತೆಗೆ ಸ್ವಚ್ಛತಾ ಅಭಿಯಾನವನ್ನ ಆಚರಣೆ ಮಾಡುದು. ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಕಸದ ವಿಲೇವಾರಿ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ಸಚಿವ ಸಂಪುಟ ಸಭೆ ಪ್ರಗತಿಯಲ್ಲಿ. ಕರಾವಳಿ ಪ್ರವಾಸೋದ್ಯಮ ಕುರಿತಂತೆ ಸಂಪುಟ ಸಭೆಯಲ್ಲಿ ಚರ್ಚೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನ HAL ನಲ್ಲಿಂದು ವಾಯುಪಡೆಗೆ ಲಘು ಯುದ್ಧ ವಿಮಾನ, ನಾಗರಿಕ ಹೆಲಿಕಾಪ್ಟರ್ ಹಸ್ತಾಂತರಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾವೇರಿ ಜಿಲ್ಲೆಯಲ್ಲಿ ನಿಯಮ ಉಲ್ಲಂಘಿಸಿ ಗಣಿಗಾರಿಕೆ, 46 ಗುತ್ತಿಗೆದಾರರಿಗೆ 26,32,00,000 ರೂಪಾಯಿ ದಂಡ ವಿಧಿಸಿದ ಗಣಿ ಇಲಾಖೆ. ಹಾಗೂ ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಶೋಭಾಯಾತ್ರೆ, ಜಿಲ್ಲಾಡಳಿತದಿಂದ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.
3: ಪ್ರತಿದಿನ 2:40 ಈ ಸಮಯ ವಿವಿಧ ಭಾರತಿಯಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಸಮಯ ಚಿತ್ರತಾನ ಕಾರ್ಯಕ್ರಮದಲ್ಲಿ. ಈ ದಿನ ಚಿತ್ರತಾನ ಕಾರ್ಯಕ್ರಮದ ಚಿತ್ರ ನಾಗರ ಹಾವು. ಈ ಚಿತ್ರ ತರಾಸು ಅವರ 3 ಕಾದಂಬರಿಗಳ ಆಧಾರಿತ ಚಿತ್ರ. ನಾಗರಹಾವು, 2 ಹೆಣ್ಣು 1 ಗಂಡು, ಸರ್ಪಮತ್ಸರ, ಈ 3 ಕಾದಂಬರಿಗಳನ್ನು ಒಗ್ಗೂಡಿಸಿ ಚಿತ್ರಕಥೆಯನ್ನು ಬರೆದು ನಿರ್ದೇಶನ ಮಾಡಿದ್ದಾರೆ SR ಪುಟ್ಟಣ್ಣ ಕಣಗಾಲ್ ಅವರು, ಖ್ಯಾತ ದಿಗ್ದರ್ಶಕರು. ಇವರ ಅತ್ಯುತ್ತಮ ಚಿತ್ರಗಳಲ್ಲಿ ಇದು ಕೂಡ ಒಂದು. ನಿರ್ಮಾಣ ಎನ್ ವೀರಾಸ್ವಾಮಿ ಅವರದು. ಈ ಚಿತ್ರಕ್ಕೆ ಗೀತೆಗಳನ್ನು ಹಾಡಿದ್ದಾರೆ PB ಶ್ರೀನಿವಾಸ್, PB ಸುಶೀಲಾ ಮತ್ತು SP ಬಾಲಸುಬ್ರಹ್ಮಣ್ಯಂ. ಹಾಡುಗಳ ರಚನೆ ವಿಜಯನಾರಸಿಂಹ, ಜಿ ಉದಯಶಂಕರ್ ಹಾಗೂ RN ಜಯಗೋಪಾಲ್ ಅವರದ್ದು. ಕೇಳೋಣ ನಾಗರ ಹಾವು. 1972 ತೆರೆಗೆ ಬಂದಂತಹ ಚಿತ್ರ ಇದು. ಖ್ಯಾತ ನಟ ವಿಷ್ಣುವರ್ಧನ್ ಅವರ ನಾಯಕನಾಗಿ ನಟಿಸಿದ ಮೊದಲ ಚಿತ್ರ ಇದು ನಾಗರ ಹಾವು. ಕೇಳೋಣ ನಾಗರ ಹಾವು ಚಿತ್ರದ ಗೀತೆಗಳನ್ನು ಚಿತ್ರತಾನ ಕಾರ್ಯಕ್ರಮದಲ್ಲಿ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಕಿಚ್ಚನ ಛಲದವನು ಈ ದುರ್ಗದ ಹುಲಿ ಇವನು. ಹಾವಿನ ದ್ವೇಷ ಹನ್ನೆರಡು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ, ನಂದ ರೋಷ ನೂರು ವರುಷ, ನಂದ ರೋಷ ನೂರು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಮತ್ತು 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಕಪ್ಪು ಕತ್ತಲೆಯುಂತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂಪಿಸು ಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ನಾಗರಹಾವು ಚಿತ್ರದ ಎಲ್ಲ ಗೀತೆಗಳನ್ನು ಆಲಿಸಿದಿರಿ ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮವನ್ನು ಕೇಳಿಸಿಕೊಂಡಂಥ ಅನೇಕ ಕೇಳುಗರು, ಚಂದ್ರಕಾಂತ್ ಅಥಣಿಯಿಂದ, ಅನಿಲ್ ಭೀಷಣ್ಣನವರ ಶಮನೇವಾಡದಿಂದ, ಹರೀಶ್ ಮಲ್ಲೇಶ್ವರದಿಂದ, ಹಾಗೆ ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ರತ್ನ ನಾಗಪ್ಪ ಅವರು, ಮತ್ತು ನಿರ್ಮಲಾ ಗುರುಗುಂಟೆ ಪಾಳ್ಯದಿಂದ, ಕಲಬುರಗಿಯ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಹಾಡುಗಳನ್ನು ಎಂಜಾಯ್ ಮಾಡಿದ್ದೀರಾ ಅಲ್ವಾ? ಇನ್ನು 4 ಗಂಟೆಯವರೆಗೆ ಹಿಂದಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ, ನಂತರ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆತ್ಮೀಯ ಕೇಳುಗರಿಗೆಲ್ಲ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಈ ದಿನದ ಈ ಹೊತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೌದು, ಈ ದಿನದ ಪರಿಮಳ ಕಾರ್ಯಕ್ರಮದಲ್ಲಿ ಏನಿದೆ, ಕೈಯಲ್ಲಿ ಕಾಫಿ ಕಪ್ ಹಿಡ್ಕೊಂಡು ಸಂಜೆಯ ಕಾಫಿ ಅಥವಾ ಟೀಯನ್ನು ಸವಿಯುತ್ತಾ ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರಿ ವಿವಿಧ ಭಾರತಿಯಲ್ಲಿ. ಪರಿಮಳ ಕಾರ್ಯಕ್ರಮದ ವಿಷಯ ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದಲ್ಲವೇ. ಒಂದು ಗಾದೆ ಮಾತು ಹೇಳ್ತೀನಿ, ಆಕಾಶ ನೋಡೋದಕ್ಕೆ ನೂಕು ನುಗ್ಗಲೇ. ಅಯ್ಯೋ, ಇದೇನು ಈ ಗಾದೆ ಮಾತು, ಎಲ್ರಿಗೂ ಗೊತ್ತಿರೋದೆ ಅಂತ ನೀವು ಅನ್ಕೊಳ್ಬಹುದು. ಒಂದು ಸಲ ಇದರ ಅರ್ಥ ನೋಡೋಕೆ ಹೋದರೆ, ಆಕಾಶ ನೋಡೋಕೆ ಯಾಕೆ ಅವಸರ, ಅದೇನು ಅಂತಹ ದೊಡ್ಡ ವಿಷಯ ಅನ್ನೋ ಕೀಳ್ಭಾವನೆ ನಮ್ಮಲ್ಲಿ ಆಕಾಶದ ಬಗ್ಗೆ. ಆಕಾಶ ನೋಡೋದು ಕೆಲವರಿಗೆ ಒಂದು ಅರ್ಥಹೀನ ಕ್ರಿಯೆ. ಅಯ್ಯೋ, ಏನು ಆಕಾಶ ನೋಡೋದೇನು, ಸದಾಕಾಲ ಯಾವಾಗ ಬೇಕಾದರೂ ಕಾಣಿಸುತ್ತೆ ಅನ್ನೋ ಒಂದು ಧೋರಣೆ. ತಲೆ ಎತ್ತಿ ನೋಡಿದ್ರೆ ಆಕಾಶ ಕಾಣುತ್ತೆ, ಅದಕ್ಕೇನು ದೊಡ್ಡ ವಿಷಯನಾದು ಅನ್ನೋ ಧೋರಣೆ ತಾತ್ಸಾರ. ಆದರೆ ಆಕಾಶ ಒಂದು ಅಗಾಧವಾದ ಅವಕಾಶ ಮತ್ತು ಯೋಚನೆಗೆ ದಾರಿ ಮಾಡಿಕೊಡುವ ವಿಸ್ಮಯ ಜಗತ್ತು. ಹೀಗಂದರೆ ನೀವು ಒಪ್ತೀರಾ?

ವಿಘ್ನೇಶ್ವರನ ವಾಹನ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿದ ಗೀತೆ, ಸತ್ಯಂ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದ್ದ ಗೀತೆಯನ್ನ ಕೇಳಿದ್ರಿ. ಆಕಾಶ ನೋಡೋಕೆ ನೂಕು ನುಗ್ಗಲೆ, ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಆಕಾಶ ಹಲವಾರು ಅವಕಾಶಗಳನ್ನು ಇಟ್ಕೊಂಡಂತಹ ಒಂದು ವಿಸ್ಮಯ ಜಗತ್ತು ಅಂತ ಅಂದ್ಕೊಳ್ಬಹುದು. ನಾವು ಆಕಾಶವನ್ನು ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಕಡೆಗಣಿಸ್ತೇವೆ, ಏನೂ ಅಲ್ಲವೇ ಅಲ್ಲ ಅನ್ನೋ ರೀತಿ ಧೋರಣೆಯನ್ನು ತೋರ್ತೇವೆ. ಸದಾ ತಲೆ ಮೇಲಿರುತ್ತೆ, ಕಳಚಿ ಬೀಳೋದಂತೂ ಇಲ್ಲವೇ ಇಲ್ಲ ಅನ್ನೋ ಅಭಯ ಭಾವನೆ. ಯಾರಪ್ಪನ ಸೊತ್ತು ಅಲ್ಲ ಅನ್ನುವಂತಹ ಈ ಆಕಾಶದ ವಿಷಯ ಬಂದಾಗ ಅದನ್ನು ಯಾವಾಗ ಬೇಕಾದರೂ ನೋಡಬಹುದು, ಯಾರು ಬೇಕಾದರೂ ನೋಡ್ಬೋದು ಅನ್ನೋ ನಿರಾಳ ಭಾವ, ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಆಕಾಶ ನೋಡುವ ಅವಕಾಶವನ್ನು ನಾವು ಕಳ್ಕೊಳ್ತಾ ಇರ್ತೇವೆ. ಸಮಯ ಸಾಗ್ತಾ ಇರುತ್ತೆ, ಆಕಾಶವನ್ನು ನೋಡಿ ಸವಿಯುವ ಅವಕಾಶವನ್ನು ನಾವು ಕಳ್ಕೊಳ್ತೇವೆ. ಈ ಜಗತ್ತಿಗೆ ಎಲ್ಲವನ್ನ ಕೊಡೋದು ಆಕಾಶ ಅಂತ ಒಂದು ಮಾತಿದೆ ಅಲ್ವಾ. ಒಂದು ಬಾರಿ ಯೋಚನೆ ಮಾಡಿ, ಅಲ್ಲಿಂದಲೇ ಬೆಳಕು, ಅಲ್ಲಿಂದಲೇ ಬಿಸಿಲು, ಅಲ್ಲಿಂದಲೇ ಗಾಳಿ ಮಳೆ ಎಲ್ಲವೂ. ಆಕಾಶಕ್ಕೆ ಮುಖ ಮಾಡಿ ಎದ್ರಷ್ಟೇ ನಮಗೆ ಬೆಳೆ ಸಿಗೋದು. ಇಷ್ಟೆಲ್ಲ ಕೊಡೋ ಆಕಾಶವೋ ನಿಜವಾಗಲೂ ಪರಮ ಉದಾರಿ ಅಂತಲೇ ಹೇಳಬೇಕು. ಯಾವತ್ತೂ ಏನನ್ನು ತನ್ನಲ್ಲಿ ಮುಚ್ಚಿಟ್ಕೊಳ್ಳೋದಿಲ್ಲ. ತುಂಬಿದ ನೀರು ತುಂಬಿದ ಮೋಡಗಳು ಹಾಗೇ ಕಾಣಿಸುತ್ತೆ ನಮಗೆ, ನಾವು ಕಣ್ಣು ತೆರೆದು ಅದನ್ನು ನೋಡಬೇಕಷ್ಟೇ. ಇನ್ನು ಬೆಳಗಿನ ಬಿಸಿಲನ್ನು ರಾತ್ರಿ ತಂಬೆಳಕನ್ನು ಕೊಡ್ತಾ ಬಂದಿದೆ. ಈ ಆಕಾಶದಂಥ ಮುಕ್ತವಾದದ್ದು ಇನ್ಯಾವುದೂ ಇಲ್ಲ ಅಂತ ಅನ್ನಿಸೋದ್ರಲ್ಲಂತೂ ಎರಡು ಮಾತಿಲ್ಲ. ಏನೇ ಮುಚ್ಚಿಡಬೇಕಾದ್ರೂ ನಾವು ಭೂಮಿಯಲ್ಲಿ ಮುಚ್ಚಿಡ್ತೇವೆಯೇ ಹೊರತು ಆಕಾಶದಲ್ಲಿ ಮುಚ್ಚಿಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಬಾನಿಗೊಂದು ಎಲ್ಲೆ ಎಲ್ಲಿದೆ ಈ ಹಾಡನ್ನ ಹೇಳ್ತಾ ಹೋದ್ರೆ ಹಾಡು ಮುಗಿಯೋವರೆಗೂ ಆಕಾಶ ನೋಡಿ ಮೇಲೆ ತೋರಿಸೋದೇ ಆಗುತ್ತೆ. ಮೇಲೆ ಎಲ್ಲ ನಮ್ಮ ಜೀವನದ ಎಲ್ಲ ಘಟನೆಗಳಿಗೂ ಅವನೇ ಕಾರಣ ಅಂತ ಆಕಾಶ ತೋರಿಸೋದಾಗುತ್ತೆ. ಕಾಣದ ದೇವರನ್ನ ಅಲ್ಲಿ ಕಾಣೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇನ್ನು ವಿಜ್ಞಾನಿಗಳು ಮತ್ತು ಕವಿಗಳನ್ನು ಹೊರತುಪಡಿಸಿ ಇತರರು ಯಾರು ಬೆರಗಿನಿಂದ ಆಶ್ಚರ್ಯದಿಂದ ಆಕಾಶವನ್ನು ನೋಡೋದೇ ಇಲ್ವೇನೋ ಅಂತ ಅನ್ನಿಸ್ಬಿಡುತ್ತೆ. ಯಾಕೆ ಅಂತಂದರೆ ಎಲ್ಲರಿಗೂ ಧಾವಂತದ ಬದುಕಿನ ಓಟದ ಭರಾಟೆಯಲ್ಲಿ ಮುಳುಗೋಗಿರ್ತಾರೆ ಎಲ್ಲರೂ. ಇನ್ನು ಕವಿಗಳು ಬೆರಗು ಹುಟ್ಟಿಸುತ್ತಾರೆ ತಮ್ಮ ಆಕಾಶದ ವರ್ಣನೆಯ ಸಾಲುಗಳಲ್ಲಿ. ಇನ್ನು ವಿಜ್ಞಾನಿಗಳು ಅಲ್ಲಿರುವ ಬೆರಗುಗಳನ್ನು ಕಳೆದು ವಿಸ್ಮಯಗಳನ್ನು ಬಿಚ್ಚಿಡ್ತಾರೆ. ಚಂದ್ರಮಂಚ, ಚಕೋರಿ, ಬಾನಿಗೆ ಎರಡು ಕಂಗಳು, ಸೂರ್ಯ ಚಂದಿರ ಎಷ್ಟು ಸುಂದರ, ಬಾನಿನಲ್ಲಿ ಒಂಟಿತಾರೆ, ಸೋನೆ ಸುರಿವ ಇರುಳ ಮೋರೆ, ಇಂಥ ಸೊಗಸಾದ ಕವಿಯ ಸಾಲುಗಳಿಗೆ ವಿಜ್ಞಾನಿಗಳು ಈ ಎಲ್ಲವನ್ನು ವ್ಯಾಖ್ಯಾನಕ್ಕೆ ವೈಜ್ಞಾನಿಕ ಚಿಂತನೆಗೆ ಓರೆ ಹಚ್ಚಿ ಬೆರಗನ್ನು ಬೆತ್ತಲಾಗಿಸ್ತಾರೆ. ಇದು ವಿಜ್ಞಾನಿಗಳು ಮತ್ತು ಕವಿಗಳು ಆಕಾಶವನ್ನು ನೋಡಿ ಸವಿಯುವಂತಹ ಒಂದು ಪರಿ ಅಂತ ನಾವು ಅಂದ್ಕೊಳ್ಳಬಹುದು.

0: ಕೇಳುಗರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಸ್ವಚ್ಛತೆಯೇ ಸೇವೆ ಈ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆಯಾಗಿ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ಸಾಕು ಪ್ರಾಣಿಗಳ ಮೇಲೆ ಪ್ರೀತಿ ಇರಲಿ, ಅದು ಮಾನವೀಯತೆಯ ಒಂದು ಮುಖ. ಆದರೆ ಅದು ತಂದೊಡ್ಡಬಹುದಾದ ಆರೋಗ್ಯ ಸಮಸ್ಯೆಗಳ ಬಗೆಗೂ ಗಮನವಿರಲಿ. ಸೋಫಾ, ಹಾಸಿಗೆ, ಡೈನಿಂಗ್ ಟೇಬಲ್ನಲ್ಲಿ ಕುಳಿತುಕೊಳ್ಳುವ, ಜೊತೆಗೆ ಮಡಿಲಲ್ಲಿ ನಾವು ಮಲಗಿಸಿಕೊಂಡು ಮುದ್ದಾಡುವ ಬೆಕ್ಕು, ನಾಯಿ, ಪಾರಿವಾಳದಂಥ ಪ್ರಾಣಿ ಪಕ್ಷಿಗಳ ಮೇಮೇಲಿನ ಧೂಳು, ಕಶ್ಮಲ ಮತ್ತು ಸೂಕ್ಷ್ಮ ಕಣಗಳು ಹಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾದೀತು. ಜೋಕೆ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆತ್ಮೀಯ ಕೇಳುಗರೆ, ಒಂದು ಪ್ರಕಟಣೆ ಇದೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಪದವಿ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೋ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ ಹೀಗಿದೆ. ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ https://avdanavedan.prasarbharati.org ಇಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಅರ್ಜಿ ಸಲ್ಲಿಸಬಹುದು. ಪ್ರಕಟಣೆ ಕೇಳಿದಿರಿ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಪರಿಮಳ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ, ಆಕಾಶ ನೋಡೋದಕ್ಕೂ ನೂಕು ನುಗ್ಗಲೇ. ಈ ಒಂದು ಮಾತಿನ ಬಗ್ಗೆ, ಇದು ಒಂದು ಗಾದೆ ಅನ್ನೋದು ಎಲ್ಲರಿಗೂ ಗೊತ್ತು. ಆಕಾಶದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅಗಾಧವಾದ ಒಂದು ವಿಸ್ಮಯಕಾರಿ ಜಗತ್ತು ಆಕಾಶ. ಆಕಾಶದಲ್ಲಿ ಏನಿದೆ ಅಂತ ಕೆಲವರು ಮಾತಾಡ್ಕೊಳ್ಬಹುದು. ಅಲ್ಲಿರುವ ವೈವಿಧ್ಯ ಬಲ್ಲವರೇ ಬಲ್ಲರು. ಆಕಾಶಕ್ಕೆ ಕ್ಷಣಕ್ಕೊಂದು ಬಣ್ಣ, ಸಂಜೆಗೆಂಪಿನ ಆಕಾಶ, ಶಿಶಿರದ ನೀಲಾಕಾಶ, ಆಷಾಢದ ಬರಿದಾದ ಆಕಾಶ, ಶ್ರಾವಣದ ಕಪ್ಪು ಮೋಡದ ಆಕಾಶ, ಹೀಗೆ ಹಲವಾರು ಮುಖಗಳು ಈ ಆಕಾಶಕ್ಕೆ. ಇನ್ನು ಬೆಳಗಿನ

ಶಬ್ದ ಆಕಾಶ, ಸಂಜೆಯ ಮುಗ್ಧವಾದ ಆಕಾಶ, ಮಧ್ಯಾಹ್ನದ ಕ್ರೂರವಾದ ಆಕಾಶ, ರಾತ್ರಿಯ ನಿಗೂಢವಾದ ಆಕಾಶ. ಆಕಾಶಕ್ಕೆ ಹಲವು ಮುಖಗಳು, ಕಂಡವರಿಗಷ್ಟೇ ಗೊತ್ತು ಇದರ ಸೊಬಗು. ಆದರೆ ಎಲ್ಲರಿಗೂ ಉಂಟು ಕಾಣುವುದಕ್ಕೆ ಅವಕಾಶ.

0: ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆ ಇದ್ದ ಈ ಗೀತೆ ಸಾವಿರ ಸುಳ್ಳು ಚಿತ್ರದ್ದು. ಚೀವುದೇಶಂಕರ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಯನ್ನ ಹಾಡಿದ್ದರು.
1: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಪ್ರತಿದಿನ 4-5 ಗಂಟೆಯ ಸಮಯ ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆಯ ಕಾರ್ಯಕ್ರಮ ಇದು. ವಿವಿಧ ವಿಷಯಗಳ ಕುರಿತಾಗಿ ನಾವು ಮಾತನಾಡ್ತಾ ಸಾಕ್ತೇವೆ. ನೀವು ಕೂಡ ಸಂದೇಶದ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳಿಸಿ. ಈಗ ನೀವು ಕೇಳ್ತಾ ಇರೋದು ಆಕಾಶ ನೋಡೋದಕ್ಕೆ ನೂಕು ನುಗ್ಗಲೇ. ಈ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಆಕಾಶ ನೋಡುವಂತಹ ಅವಕಾಶವನ್ನು ನೀವು ಎಂದಿಗೂ ಕಳ್ಕೊಳ್ಳೋದಿಲ್ಲ ಅಂತ ನನಗನ್ಸುತ್ತೆ, ಬಹುಶಃ ಈ ಕಾರ್ಯಕ್ರಮ ಕೇಳಿದ ಮೇಲೆ. ಈಗ ಒಂದು ಸಣ್ಣ ವಿರಾಮ, ನಂತರ ಪರಿಮಳ ಕಾರ್ಯಕ್ರಮ ಮುಂದುವರಿಯಲಿದೆ.
1: ध्यान दें, आपकी मेहनत को राष्ट्रीय पहचान. पशुपालन क्षेत्र में उत्कृष्ट योगदान देने और नवीन प्रौद्योगिकी प्रथाओं को अपनाने वालों को भारत सरकार का पशुपालन एवं डेयरी विभाग प्रदान करता है राष्ट्रीय सम्मान. आज ही नामांकन करें राष्ट्रीय गोपाल रत्न पुरस्कार 2026 के लिए. इस पुरस्कार के लिए 3 श्रेणियों में होता है चयन: सर्वश्रेष्ठ डेयरी किसान, सर्वश्रेष्ठ डेयरी सहकारी समिति और सर्वश्रेष्ठ AI तकनीशियन. उत्तर पूर्वी क्षेत्र और हिमालयी राज्यों के लिए विशेष पुरस्कार का प्रावधान. नामांकन की तिथि 10 अगस्त से 10 सितम्बर 2026 तक, तो देर किस बात की. आज ही आवेदन करें www.awards.gov.in पर या संपर्क करें नजदीकी CSC केंद्र पर. राष्ट्रीय गोपाल रत्न पुरस्कार 2026 पशुपालन एवं डेयरी विभाग भारत सरकार द्वारा जनहित में जारी.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ಆಕಾಶ ಅನ್ನೋದು ಒಂದು ರೀತಿಯ ಮಹಾನ್ ವೃಕ್ಷ ಇದ್ದ ಹಾಗೆ. ಅಲ್ಲಿ ಸುದ್ದಿ ಕೊಡೋಂಥ ಸುದ್ದಿ ಅಲ್ಲಿಂದಲೇ ಬಿತ್ತರವಾಗುತ್ತೆ. ಹಾಗೆ ನಾವು ಏನು ಹೊಳೆಯದಿದ್ದಾಗ ಆಕಾಶ ನೋಡ್ತೇವೆ. ಎಷ್ಟೋ ಸಲ ಆಕಾಶ ನೋಡ್ತಾ ಕೂತ್ಕೊಂಡಿದ್ರೆ ಏನೋ ನಮ್ಮಷ್ಟಕ್ಕೆ ನಾವು ಏನೋ ಯೋಚನೆ ಮಾಡ್ತಾ ಇದ್ದಾಗ ಹೊಳೆಯಲಾರದಂತಹ ಅಥವಾ ಸಮಸ್ಯೆಗೆ ಪರಿಹಾರವೇ ಇಲ್ಲವೇನೋ ಅನ್ನುವಂತಹ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿದ್ದು ಉಂಟು ಅನೇಕರಿಗೆ. ಇನ್ನು ಗೊತ್ತಿಲ್ಲದ ಪ್ರಶ್ನೆ ಎದುರಾದಾಗ ಆಕಾಶ ನೋಡ್ತೇವೆ. ಗೊತ್ತಿಲ್ಲದ ವ್ಯಕ್ತಿಯಾದ ದೇವರವನ್ನು ನಾವು ಪ್ರಸ್ತಾಪ ಮಾಡುವಾಗ ಆಕಾಶದ ಕಡೆ ತೋರಿಸ್ತೇವೆ, ಎಲ್ಲ ಅವನ ಲೀಲೆ ಅಂತ ಹೇಳೋ ರೀತಿ ಉಂಟು. ಹೀಗಾಗಿ ಆಕಾಶ ಅನ್ನೋದು ನಮ್ಮ ಪಾಲಿಗೆ ಒಂದು ರೀತಿ ಗೊತ್ತಿಲ್ಲದ ಆದರೆ ಎಲ್ಲದಕ್ಕೂ ಉತ್ತರ ಸಿಗುವಂತಹ ಒಂದು ಮಾಹಿತಿ ಕೇಂದ್ರ ಅಂತ ಅಂದ್ಕೊಳ್ಳಬಹುದು ಅಲ್ವೇ.

ಬಿಳಿಗಿರಿಯ ಬನದಲ್ಲಿ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದ್ದ ಗೀತೆಯನ್ನ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಮಧುರವಾದ ಗೀತೆ ಅಂತ ತುಂಬ ಜನ ಈ ಗೀತೆಯನ್ನು ಇಷ್ಟಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಆಕಾಶವನ್ನು ಉಪಯೋಗಿಸಿಕೊಂಡಂಥ, ಆಕಾಶವನ್ನು ಉಪಯೋಗಿಸಿಕೊಳ್ಳುವ ಅವಕಾಶವನ್ನು ನಮ್ಮ ಸಿನಿಮಾ ಸಾಹಿತಿಗಳು ಎಷ್ಟು ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತ ನೋಡೋದಾದರೆ, ಈ ಆಕಾಶ, ಆಗಸ, ಅಂಬರ ಅನ್ನುವ ಪದವಿಲ್ಲದೆ ಚಿತ್ರಗೀತೆಗಳು ಬಹಳ ವಿರಳ ಅಂತ ಹೇಳಬಹುದು. ಹೆಣ್ಣಿನ ಕೈ ಬಿಡೋದಿಲ್ಲ ಅನ್ನೋದಕ್ಕೂ ಆಕಾಶದ ಹೋಲಿಕೆ, ಪ್ರೇಯಸಿ ಆಕಾಶ ದೀಪ ಅನ್ನೋದಕ್ಕೂ ಆಕಾಶದ ಹೋಲಿಕೆ, ತನ್ನನ್ನು ಮದುವೆಯಾಗುವ ಹುಡುಗಿ ಆಕಾಶದಿಂದ ಧರೆಗಿಳಿದ ರಂಭೆ ಅನ್ನುವ ಹಾಡು ಮರೆಯೋದಕ್ಕೆ ಸಾಧ್ಯನಾ? ಇನ್ನು ತನ್ನ ಪ್ರಿಯಕರ ಆಕಾಶದಲ್ಲಿನ ರವಿ, ಆತ ಬಂದರೆ ತನ್ನ ಬಾಳು ಬೆಳಗುತ್ತೆ ಅನ್ನುವ ಪರಿಯು ಕೂಡ ತುಂಬ ಒಳ್ಳೆಯ ಪರಿಕಲ್ಪನೆ ಅಂತ ಹೇಳ್ಬೋದು. ಹೀಗೆ ಇಷ್ಟು ಬಗೆಯ ಆಕಾಶದ ಪ್ರಸ್ತಾಪ ನಿಜವಾಗ್ಲೂ ಅದ್ಭುತವಾದ ಪರಿಕಲ್ಪನೆ ಅಂತ ಅನಿಸುತ್ತೆ ಅಲ್ವೇ?

ಇನ್ನು ನಮ್ಮ ಕನ್ನಡ ಕವಿಗಳ ಸಾಲುಗಳಂತೂ ಮತ್ತೆ ಮತ್ತೆ ಮೆಲುಕು ಹಾಕುವಂತಹ ಸಾಲುಗಳಾಗಿದೆ. ಅಡಿಗರ ಕೆಲವು ಕವಿತೆಗಳ ಸಾಲುಗಳಿರಬಹುದು, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವಿತೆಗಳ ಸಾಲು, ಅಥವಾ ಕೆ ಎಸ್ ನರಸಿಂಹಸ್ವಾಮಿ. ಇವರಂತೂ ನರಸಿಂಹಸ್ವಾಮಿಯವರು ಆಕಾಶಕ್ಕೇ ನೆಟ್ಟು ಕೂತವರ ಹಾಗೆ ಪ್ರತಿಯೊಂದು ಕವಿತೆಯಲ್ಲೂ ತಮ್ಮ ದೃಷ್ಟಿಯನ್ನು ಆಕಾಶದತ್ತ ನೆಟ್ಟು ಬರೆದಿದ್ದಾರೇನೋ ಅಂತ ಅನಿಸುತ್ತೆ. ಒಂದು ಸಾಲು ನೆನಪಾಗ್ತಾ ಇದೆ ಈಗ, ಒಂದು ಕವಿತೆ, ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಅನ್ನುವ ಒಂದು ಈ ಮೈಸೂರು ಮಲ್ಲಿಗೆ ಕವಿತೆಗಳಲ್ಲಿ, ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು ಅನ್ನುವಂಥ ಸಾಲುಗಳು ಎಷ್ಟು ರೋಮಾಂಚನ ಮೂಡಿಸುತ್ತೆ ಅಲ್ವಾ. ಅದೇ ರೀತಿ ಅವರಿಗೆ ಮೋಡಗಳಲ್ಲೂ ಕೂಡ ಪ್ರೇಮ ಪಲ್ಲವಿ ಕಾಣಸಿಗುತ್ತೆ. ಆ ಸಾಲುಗಳು ಹೀಗಿದೆ: ಶ್ರೀಕೃಷ್ಣನಂತೊಂದು ಮುಗಿಲು, ರಾಧೆಯಂತಿನ್ನೊಂದು ಮುಗಿಲು, ಹೊಳೆದಾರಿ ಕಾಯುವ ಮುಗಿಲು, ಜರತಾರಿ ಸೆರಗಿನ ಮುಗಿಲು. ಅದ್ಭುತವಾದ ಒಂದು ಸಾಲುಗಳು ಇವು, ಮತ್ತೆ ಮತ್ತೆ ಮೆಲುಕು ಹಾಕುವಂತಹ, ರೋಮಾಂಚನಗೊಳಿಸುವಂತಹ, ಮನಸ್ಸಿನಲ್ಲಿ ಪುಳಕಿತ ಭಾವವನ್ನು ಮೂಡಿಸುವಂತಹ ಸಾಲುಗಳು ಈ ರಚನೆಯಾಗಿದೆ. ಪಾವನಗಂಗಾ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಈ ಆಕಾಶದ ವಿಷಯ ಬಂದಾಗ ಒಂದು ರೀತಿಯ ನಮ್ಮ ಮನಸ್ಸಿನ ಮೂಡನ್ನು ಅಂದರೆ ನಮ್ಮ ಭಾವ ಲಹರಿಯನ್ನು ನಿಯಂತ್ರಣ ಮಾಡುತ್ತೇನೋ ಕೆಲವು ಬಾರಿ ಅಂತ ಅನ್ನಿಸುತ್ತೆ. ಆದರೆ ಪಾಪ ಆಕಾಶ ಎಂದೂ ಆ ರೀತಿ ಮಾಡೋದಿಲ್ಲ, ಅದು ಎಲ್ಲ ನಮ್ಮ ಮನಸ್ಸಿನ ಒಳಗಿದೆ ಅಷ್ಟೇ. ಈ ಭಾವಲಹರಿ ನಿಯಂತ್ರಣ ಏನು ಅಂತ ಹೇಳೋದಾದರೆ, ಆಕಾಶ ಒಮ್ಮೆ ಮೋಡ ಕವಿದುಕೊಂಡಿದ್ರೆ ಬಿಮ್ಮಗಿದ್ರೆ ಮನಸ್ಸು ಬಿಮ್ಮಗಿರುತ್ತೆ. ಆಕಾಶ ನೀಲಿಯಾಗಿ ಫಳಫಳ ಅಂತ ಹೊಳಿತಾ ಇದ್ರೆ ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಹಾಗೆ ಅಲ್ಲಲ್ಲಿ ಮೋಡಗಳು ತೇಲ್ತಾ ಆಕಾಶ ಕಡಲಿನ ಹಾಗೆ ಕಾಣಿಸ್ತಾ ಇದ್ರೆ ಮನಸ್ಸು ಹಾಯಿ ಹಡಗಿನ ಹಾಗೆ ತೇಲ್ತಾ ಇರುತ್ತೆ ಅಲ್ವಾ. ಇನ್ನು ದಿಗಿಲಿಲ್ಲದ ಆಕಾಶದಲ್ಲಿ ಮನ ಮುಗಿಲಾಗಿ ಹಾರುತ್ತೆ. ಇನ್ನು ನಾವು ಆಕಾಶ ನೋಡದೆ ಅದೆಷ್ಟು ವರ್ಷಗಳಾದವೋ ಅಂತ ಕೆಲವರು ಅನ್ಕೊಳ್ತಾ ಇರಬಹುದು. ಆಕಾಶ ನೋಡೋದಕ್ಕೂ ನೂಕು ನುಗ್ಲೇ ಅಂತ ಈಗ ನೆನಪಿಸ್ಕೊಳ್ಳಿ. ನಮಗೆ ವ್ಯವಧಾನವಿಲ್ಲ, ಆಕಾಶ ನೋಡಬೇಡ ನೋಡಬಾರ್ದು ಅಂತ ಆಕಾಶ ಏನು ಹೇಳಿಲ್ಲ, ಆದರೆ ನಮಗೆ ಆ ವ್ಯವಧಾನ ಇಲ್ಲ. ಆಗೀಗ ಆಕಾಶದಲ್ಲಿ ಹಾರೋಂಥ ವಿಮಾನವನ್ನು ನೋಡ್ತೇವೆ ಅಥವಾ ಯಾವುದಾದ್ರೂ ಹೆಲಿಕಾಪ್ಟರ್ಗಳನ್ನು ನೋಡ್ತೇವೆ, ಆಗೀಗ ನಾವೇ ಆಕಾಶಕ್ಕೂ ಹಾರಿರ್ತೇವೆ. ಅಂಥ ಸಮಯದಲ್ಲಿ ಆಕಾಶದಲ್ಲಿ ತೇಲ್ತಾ ಇರೋ ವಿಮಾನದಲ್ಲಿ ನಾವು ಕೂತಿದ್ದಾಗ ಆಕಾಶ ಖಂಡಿತ ನಮಗೆ ಕಾಣೋದಿಲ್ಲ, ಯಾಕೆಂದರೆ ಆ ಹಾರ್ತಾ ಇರೋ ವ್ಯಕ್ತಿಯೇ ಆಕಾಶದ ಒಂದು ಭಾಗವಾಗಿ ಬಿಡ್ತಾನೆ.

ಜೀವನ ಚಕ್ರ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆಗೆ ಸಾಹಿತ್ಯ ಜಿ ಉದಯಶಂಕರ್ ಅವರದು, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಪರಿಮಳ ಕಾರ್ಯಕ್ರಮದಲ್ಲಿ ಆಕಾಶ ನೋಡೋದಕ್ಕೆ ನೂಕು ನುಗ್ಗಲೆ ಅಂತ ಕೇಳಿದ್ದೆ, ಖಂಡಿತ ಇಲ್ಲ. ಯಾಕೆಂದರೆ ಇದುವರೆಗೂ ನಾವು ಮಾತನಾಡಿದ ಅಂಶಗಳ ಕುರಿತಾಗಿ ಗಮನ ಹರಿಸಿದ್ರೆ ಖಂಡಿತ ಆಕಾಶ ಮುಕ್ತವಾದ ಒಂದು ಬೋಧಿ ವೃಕ್ಷ ಇದ್ದ ಹಾಗೆ, ಅದರಲ್ಲಿ ಏನೂ ಅಡಗಿಕೊಳ್ಳೋದಕ್ಕೆ ಸಾಧ್ಯ.

ಇಲ್ಲ, ಎಲ್ಲವೂ ಕೂಡ ಕವಿಗಳ ಸಾಲುಗಳಿಗೆ ಅಥವಾ ವಿಜ್ಞಾನಿಗಳ ವಿಶ್ಲೇಷಣೆಗೆ ಒಳಪಟ್ಟಿರುವಂಥದ್ದು. ಹಾಗಾಗಿ ಆಕಾಶ ಮುಕ್ತವಾಗಿ ನೋಡಿ, ಆಕಾಶವನ್ನು ಆನಂದಿಸಿ, ಅದರ ಸೌಂದರ್ಯವನ್ನು ಸವಿಯಿರಿ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಬೇರೆ ಬೇರೆ ರೀತಿಯಲ್ಲಿ ಕಾಣುವ ಆಕಾಶವನ್ನು ಸವಿಯಿರಿ, ಮನಸ್ಸನ್ನು ಪ್ರಫುಲ್ಲಿತಗೊಳಿಸಿಕೊಳ್ಳಿ. ಯಾಕೆಂದರೆ ಆಕಾಶ ನೋಡೋದಕ್ಕೆ ಖಂಡಿತ ನೂಕು ನುಗ್ಗಲು ಇಲ್ಲ, ನಿಮ್ಮ ಆಕಾಶ ನಿಮ್ಮದೇ. ಇಷ್ಟು ಹೇಳ್ತಾ ಪರಿಮಳ ಕಾರ್ಯಕ್ರಮ ಮುಗಿಸುವ ಸಮಯವಾಗಿದೆ. ಇನ್ನು ಯಾರ್ಯಾರು ಏನೇನು ಸಂದೇಶ ಕಳಿಸಿದ್ದೀರಾ ನೋಡೋಣ. ನಾಗರಾಜ್ ಶರ್ಮಾ, ಆಕಾಶವನ್ನು ನಾನೆಂದೂ ಕಡೆಗಣಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಣ್ಣಿಗೆ ಕಾಣುವ ಸತ್ಯ ಅಂದ್ರೇ ಸೂರ್ಯ, ಚಂದ್ರ, ಹಗಲು, ರಾತ್ರಿ, ಮಿನುಗುವ ನಕ್ಷತ್ರ, ಇದನ್ನು ಖಂಡಿತ ಕಣ್ತುಂಬಿಕೊಳ್ತೇನೆ. ದೇವರ ರೂಪವನ್ನು ಅಲ್ಲಿ ಕಾಣೋದು ನನ್ನ ಅಭ್ಯಾಸ. ಜೊತೆಗೆ ಕೆಲವೊಮ್ಮೆ ಆಕಾಶವಾಣಿಯಲ್ಲಿ ಬರುವ ಇಂಪಾದ ಹಾಡುಗಳನ್ನು ಕರ್ಣಗಳಿಗೆ ತುಂಬಿಸಿಕೊಳ್ತೇನೆ. ಆಕಾಶದ ಮೂಲಕ ಅದು ಹಾದು ಬರುತ್ತೆ. ಕಾರ್ಯಕ್ರಮ ಮತ್ತು ವಿಷಯ ಹಾಗೆ ಇವತ್ತಿನ ಹಾಡುಗಳು ಎಲ್ಲವೂ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ಹಾಡುಗಳು ಇಷ್ಟವಾಯಿತು ಅಂತ ನಿರ್ಮಲಾ ಮತ್ತು ನಾಗರತ್ನ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ, ಅದರ ಆಕಾಶದಲ್ಲಿ ಕಾಣುವ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ಧೂಮಕೇತುಗಳು, ಅಲ್ಲಿ ಆಗುವ ವಿಶೇಷ ಬದಲಾವಣೆಗಳು ವಿಸ್ಮಯ ತರುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ, ರೀಸೆಂಟ್ ಆಗಿ ಚಂದ್ರ ಮತ್ತು ಶುಕ್ರ ಹತ್ತಿರ ಹತ್ತಿರ ಇದ್ದದ್ದು ನೋಡಿದವರಿಗೆ ಗೊತ್ತು ಅದರ ಸೊಬಗು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು. ನೋಡಿ, ಇಂಥ ಹಲವಾರು ವೈಶಿಷ್ಟ್ಯತೆಗಳನ್ನು, ವಿಶೇಷತೆಗಳನ್ನು ನಾವು ನೋಡ್ತಾ ಇರ್ತೇವೆ. ಇನ್ನು ತ್ರಿವೇಣಿ ಸುದರ್ಶನ್ ರಾಜು ಹೊಯ್ಸಳ ಜೆ ಪಿ ನಗರದಿಂದ, ಮತ್ತು ಶ್ವೇತಾರಾವ್ ಸುಳ್ಯದಿಂದ ಹೇಳ್ತಾ ಇದ್ದಾರೆ, ಆಕಾಶ, ನೀರು, ತಂಗಾಳಿ ಎಲ್ಲ ಪದಗಳಿಂದಲೇ ನಮ್ಮ ಸಾಹಿತಿ ಚಿ ಉದಯಶಂಕರ್ ಅವರು ಅದೆಷ್ಟು ಗೀತೆಗಳನ್ನು ರಚಿಸಿದ್ದಾರೆ. ಆಕಾಶ ಬಗೆಗಿನ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ವಿರೂಪಾಕ್ಷಪ್ಪ, ಕಾವ್ಯ, ಗೌರಿ, ರೇಣುಕ, ಮಡಿವಾಳರ್, ರುದ್ರಪ್ಪ ಮಡಿವಾಳರ್, ಇಂದರಿಗಿ ಕೊಪ್ಪಳದಿಂದ ಹೇಳ್ತಾ ಇದ್ದಾರೆ, ಮುಗಿಲಿನ ಕುರಿತು ಕಾರ್ಯಕ್ರಮ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ಕೇಳಿ. ಹಾಗೆ ಹೇಮಾವತಿ ಮಾರುತಿನಗರದಿಂದ, ಬಾನಂಗಳದ ಎಲ್ಲ ಹಾಡುಗಳು ಕಿವಿಗೆ ಇಂಪಾಗಿದ್ದವು ಅಂತ ಹೇಳ್ತಾ ಇದ್ದಾರೆ. ಹನುಮಂತಪ್ಪ ಮಡಿವಾಳರ್ ಇವರು ಕೂಡ ಪರಿಮಳ ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಧನ್ಯವಾದಗಳು. ಮುಕ್ತವಾಗಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಾ. ಹಾಗೆ ಮನಬಿಚ್ಚಿ ಆಕಾಶವನ್ನು ನೋಡಿ ಆಸ್ವಾದಿಸಿ ಆನಂದಿಸಿ. ಕವಿತಾ ಶ್ರೀನಿವಾಸ್, ನಿಮ್ಮ ಸಂದೇಶ ಬಂದಿದೆ. ಆಕಾಶ, ಅಂಬರ, ಬಾನು, ಈ ಎಲ್ಲ ವಿವಿಧ ಹೆಸರುಗಳಿರುವಂತಹ ಹಾಡುಗಳನ್ನು ಕೇಳಿ ನಾವು ಪ್ರತಿದಿನವೂ ಆಕಾಶವಾಣಿಯಲ್ಲಿ ಎಂಜಾಯ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಹಲಸೂರಿನ ರಾಜೇಶ್ ಅವರು ಕೂಡ ಕಾರ್ಯಕ್ರಮ ಮತ್ತು ಹಾಡುಗಳು ಇಷ್ಟವಾಯಿತು ಅಂತ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸ್ಪಂದನೆಗೆ ಧನ್ಯವಾದಗಳು.

ಪರಿಮಳ ಕಾರ್ಯಕ್ರಮದಲ್ಲಿ ಇದುವರೆಗೆ ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ಗೆಳತಿ ನಂದಿನಿ. ಈ ದಿನದ ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ಸಂಜೆಯ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾರೆ ಸಂತೋಷ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತುಳು ಭಾಷೆಗೆ ರಾಜ್ಯದ ಎರಡನೇ ಅಧಿಕೃತ ಭಾಷೆಯ ಮಾನ್ಯತೆ ನೀಡುವುದಾಗಿ ಸರ್ಕಾರ ಘೋಷಿಸಿದೆ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂತೆ ನೂತನ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೆ ತರಲು ನಿರ್ಧರಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನಡೆಯಲಿರುವ 20ನೇ ರೋಜ್ಗಾರ್ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಯುವಕರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ಕೆಎಲ್ಇ ಸಂಸ್ಥೆಯ 1,500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಹಾಗೂ ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಬೀದಿಬದಿ ವ್ಯಾಪಾರಿಗಳಿಂದ ಪಾದಾಚಾರಿ ಮಾರ್ಗಗಳು ಮರು ಒತ್ತುವರಿಯಾಗದಂತೆ ನಿರಂತರವಾಗಿ ನಿಗಾ ವಹಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ನ ಹೆಸರು ಮತ್ತು ಚಿಹ್ನೆಯನ್ನು ಚುನಾವಣಾ ಆಯೋಗ ತಾತ್ಕಾಲಿಕವಾಗಿ ತಡೆ ಹಿಡಿದಿರುವುದರಿಂದ ಮುಂಬರುವ ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ಮಮತಾ ಬ್ಯಾನರ್ಜಿ ಬಣ ಮತ್ತು ರಿತಭೃತಾ ಬ್ಯಾನರ್ಜಿ ಬಣ ಎರಡೂ ಆಯೋಗಕ್ಕೆ ಪ್ರಸ್ತಾವನೆಗಳನ್ನು ಸಲ್ಲಿಸಿವೆ. ಭಾರತದಲ್ಲಿ ಸಂಪೂರ್ಣ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಸರ್ಕಾರ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಕನ್ನಡ ಪುಸ್ತಕ ಪ್ರಾಧಿಕಾರ ತುಮಕೂರಿನಲ್ಲಿಂದು ಆಯೋಜಿಸಿದ್ದ ಸಮಾರಂಭದಲ್ಲಿ ಚಿತ್ರಕಲಾವಿದ ಜಾನಪದ ತಜ್ಞ ದಿವಂಗತರ ಪಿಆರ್ ತಿಪ್ಪೇಸ್ವಾಮಿ ಅವರ ಸಮಗ್ರ ಸಾಹಿತ್ಯ ಸಂಪುಟಗಳನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆಗೊಳಿಸಿದರು. ಪಾಕಿಸ್ತಾನದ ಖೈಬರ್ ಪಖ್ತುಂಕ್ವಾ ಪ್ರಾಂತ್ಯದ ಕೊಹತ್ ಜಿಲ್ಲೆಯಲ್ಲಿರುವ ಮಸೀದಿಯೊಂದರ ಬಳಿ ಸಂಭವಿಸಿದ ಸ್ಫೋಟದಲ್ಲಿ 15 ಸಾವನ್ನಪ್ಪಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತ ಉತ್ತಮ ಆರಂಭ ಕಂಡಿದ್ದು ಇಂದು ನಡೆದ ಮಹಿಳಾ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಜಪಾನ್ ತಂಡವನ್ನು 8 ಮಣಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6

ಕಾರ್ಯಕ್ರಮ ವಿವರಣೆ ನಂತರ 5:05 to 8:00 ಕಾರ್ಯಕ್ರಮಗಳು. ಕಾರ್ಯಕ್ರಮಗಳು ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸಿ. ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 6:02 ಗಾನಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:30 ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಕುರಿತಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್.

ನಾಳೆ ಬೆಳಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 9:00 ಶುಭೋದಯ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. ಏಳು ಗಂಟೆ 45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಮಾನಸಿಕ ಅಸ್ವಸ್ಥತೆಗೆ ಯುನಾನಿ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಮಾ ನಾಗರಾಜ್, ಪ್ರಾಧ್ಯಾಪಕರು, ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಸವೇಶ್ವರ ನಗರ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ವಿಶೇಷ 9:30 ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಕುರಿತಾದ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಹತ್ತು ಗಂಟೆ 2 ನಿಮಿಷಕ್ಕೆ ಓಲ್ಡ್ ಇಸ್ ಗೋಲ್ಡ್, 11:02 ಹೊಸ ಹಾಡು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:02 ಕನ್ನಡ ಚಿತ್ರಗೀತೆಗಳು, 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ವೀಕೆಂಡ್ ಸ್ಪೆಷಲ್, 2:40 ಚಿತ್ರತಾಣ, 3:00 ಸಖಿ ಸಹೇಲಿ ಹಾಗೂ ಇತರ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 to 8:00 ಸೇಫ್ ಟೌನ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸಿ. ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ. 6:02 ಗಾನಭಜಾನ, 6:55

ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ, ಸಾದರ್ ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಜೋಡಿ ಹಕ್ಕಿ. 9:15 ಹಿಂದಿ ಮೆಲೋಡಿ, 10:02 ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರಾ ಸ್ನೇಹಿತರೆ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರಿ. ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 5:58 ಈ ಸಮಯ ಸೇಫ್ ಟ್ರೈನಲ್ಲಿ ಓಲ್ಡ್ ಈಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

ಸಂಜೆಯ ಮಧುರವಾದ ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಹೆಚ್ಚು ಕಾಯಿಸೋದು ಬೇಡ. ನಿಮ್ಮನ್ನು ಮೊದಲನೇ ಗೀತೆಯನ್ನು ಕೇಳೋದಕ್ಕೆ ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರ ಸ್ನೇಹಿತರೆ? ಗುಡ್. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿಯಾಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಮೊದಲನೆಯ ಗೀತೆಯನ್ನು ಕೇಳಿ ಬರೋಣ. ಸಾಹಸ ಸಿಂಹ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಇದು ನಿಮ್ಮ ಮೆಚ್ಚಿನ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 5:15. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸಿ. ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
5: ವೆಲ್ಕಮ್ ಟು ಸ್ಪೈಸ್, ದ ವಾಯ್ಸ್ ಆಫ್ ಹೋಪ್ ವಿತ್ ಮೀ ಆರ್ ಜೆ ಚೇತನ್. ಓ, I have such a cuddly and cute conversation to have with you guys today, and I speak of this from experience. Growing up for me, having 2 working parents, my grandparents were my main caregivers. They taught me a lot, some with love, others with discipline. But I truly owe my values and beliefs today to them, especially my grandmother. What an amazing woman she was, a true blessing in disguise. With inspiration from her today, I want to talk to you guys about what it is like to have a grandparent more involved in raising a child. Is it a blessing or a challenge? And I would like to share my opinion on both. Want to be involved in this conversation? Then write to us on feedbackamc1@gmail.com. That's feedbackamc1@gmail.com. You can also call or message us on 0951522-7039. That's 0951522-7039. Have you guys noticed that the role of grandparents in the family dynamics has significantly evolved? Once primarily seen as loving, occasional visitors or sources of wisdom and tradition, many grandparents today are stepping into the primary caregiver role for their grandchildren. Whether due to economic pressures, parental absence, divorce, or other life circumstances, I've seen so many children being raised these days by their grandparents. Takes me back to my childhood, but it also makes me question on whether this

ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಸಂಜೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇಂದು ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಕಾರ್ಯಕ್ರಮದ ಆರಂಭದಲ್ಲೇ ಅನೇಕ ವೆಲ್ಕಮ್ ಸಂದೇಶಗಳು, ಗೀತೆಗಳನ್ನ ಕೇಳ್ತಾ ಗೀತೆಯೊಂದನ್ನು ಕೇಳಿ ಮೆಚ್ಚುಗೆ ಸಂದೇಶ ಎಲ್ಲ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಇವತ್ತು ಏನು ವಿಶೇಷ? ವಿಶೇಷ ಅಂತ ಏನಿಲ್ಲ, ಗೀತೆಗಳನ್ನ ಕೇಳ್ತಾ ಸಾಗೋಣ. ಹಾಗೆ ಹಾಗೂ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬರ್ತಾ ಇದೆ. ಅವರಿಗೆ ವಿಶೇಷನ ತಿಳಿಸ್ತಾ ಗೀತೆಗಳನ್ನು ಕೇಳ್ತಾ ಸಾಗೋಣ. ಮುಂದಿನ ಗೀತೆ ಬಿಳಿಗಿರಿಯ ಬನದಲ್ಲಿ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಯಶ್ ಜಾನಕಿ ಅವರ ಗಾಯನ, ಶಿವದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಇದ್ವಿ. ಮುಂದಿನ ಗೀತೆ ಸಹೋದರರ ಸವಾಲ್ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಚಿ ಉದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ.

ಹೊಳಿಸ್ಕೊಳ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಮುಂದಿನ ಗೀತೆಯನ್ನ ಕೇಳುವಂತ ಸಮಯ. ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆ, ದೇಶ್ ಜಾನಕಿ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ಬಪ್ಪಿ ಲಾಹಿರಿ ಅವರ ಸಂಗೀತ.

ಮುಂಜಾವಿಂದ ಸಂಜೆವರೆಗೂ ಮಾಲಿಶ್ ಮಾಡ್ತೀವಿ, ಒಳ್ಳೆ ಹುರುಳಿ ನೋಡಿ ತಂದು ಬೇಸಿ ಬಿಸಾಕ್ತೀವಿ.

ಲದ್ದಿ ಏನು ಗಿದ್ದಿ ಏನು ಬಾಚಿ ತಳ್ತೀವಿ ಜಗಟ ಜಗಟ ಏನೇ ಬಂದ

0: ಸ್ನೇಹಿತರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತೆ ಹಿ ಸೇವಾ 2026 ಸ್ವಚ್ಛತಾ ಹಿ ಸೇವಾ ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ರಸ್ತೆ ಬದಿ

0: ಕಸ ಬಾಟಲ್ಗಳನ್ನ ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರೇ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್, ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು? ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು? ಇನ್ಯಾರು? ನಾವೇ ತಾನೆ.
1: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ, ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.
2: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಒಂದು ಭಾರತಿ ಆಕಾಶವಾಣಿ ಕನ್ನಡ ಸಂಜೆಯ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರೆ, ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಹೇಳ್ತಾ ಇದೆ, ಗೀತೆಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ. ಭಾಳ ಖುಷಿ ಆಗ್ತಿದೆ, ನಿಮ್ಮ ಇಷ್ಟನೇ ನಮ್ಮ ಇಷ್ಟ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಜೀವನ ಚಕ್ರ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಗಾಯನ, ಚಿ ಉದಯ್ ಶಂಕರ್ ಅವರ ರಚನೆ, ರಾಜನಾಗೇಂದ್ರ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಇದಾಗಿತ್ತು ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಾದೇಶಿಕ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ನಿರಂತರ ಸಹಕಾರ ಮತ್ತು ಸಮನ್ವಯ ಮುಂದುವರಿಸಲು ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ದೂರವಾಣಿ ಕರೆ ಮಾಡಿದರು. ಉಭಯ ನಾಯಕರು ಪಶ್ಚಿಮ ಏಷ್ಯಾದ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ನಡೆಯಲಿರುವ 20ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ನೇಮಕಗೊಂಡ 51,000 ಹೆಚ್ಚು ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ಬೆಂಗಳೂರಿನ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿರುವ ಉದ್ಯೋಗ ಮೇಳದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಖಾತೆ ಸಚಿವೆ ಶೋಭಾ ಕರಂಬ್ಲಾಜೆ ಭಾಗವಹಿಸಲಿದ್ದಾರೆ. ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನದಲ್ಲಿ ಭಾರತದಲ್ಲಿಯೇ ಜನಿಸಿದ ಹೆಣ್ಣು ಚೀತಾ 4 ಮರಿಗಳಿಗೆ ಜನ್ಮ ನೀಡಿದೆ. ಪ್ರಾಜೆಕ್ಟ್ ಚೀತಾ ಅಡಿ ಇದೊಂದು ಮಹತ್ವದ ಮೈಲಿಗಲ್ಲಾಗಿದೆ. ಈ ಯೋಜನೆಯು 4 ವರ್ಷಗಳನ್ನು ಪೂರೈಸಿದ ಮರುದಿನವೇ ಈ ಸಂತಸದ ಸುದ್ದಿ ವರದಿಯಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಸಂಯೋಜಿತ ಕಾಲೇಜುಗಳ ಪ್ರಾಂಶುಪಾಲರ ಸಮ್ಮೇಳನ ಮತ್ತು ನಿವೃತ್ತ ಪ್ರಾಂಶುಪಾಲರ ಅಭಿನಂದನಾ ಸಮಾರಂಭ ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂದು ನೆರವೇರಿತು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 20 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,295 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 76 ಅಂಕಗಳು ಏರಿಕೆ ಕಂಡು ದಿನದ ಅಂತ್ಯಕ್ಕೆ 23,346 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.88 ರೂಪಾಯಿಯಷ್ಟಾಗಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಾಳೆ ನಡೆಯಲಿರುವ 2026 ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಮನು ಭಾಕರ್ ಮತ್ತು ಶಾಟ್ಪುಟ್ ಪಟು ತಜಿಂದರ್ ಪಾಲ್ ಸಿಂಗ್ ತೂರ್ ಭಾರತದ ಧ್ವಜಧಾರಿಗಳಾಗಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6:36 ಈ ಸಮಯ ಗಾನಭಜನ ಕಾರ್ಯಕ್ರಮದ ಸಮಯ. ಗಾನಭಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಗಾನಭಜನ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ವಿಶೇಷವಾದ ವಿಷಯಗಳನ್ನು ಹೊತ್ತು ತಂದು ಆ ವಿಷಯದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಸಾಗೋದೇ ಗಾನಭಜನ ಕಾರ್ಯಕ್ರಮ. ಜೊತೆಗೆ ಗೀತೆಗಳೊಂದಿಗೆ ಸಾಗೋದು ಇನ್ನು ಏನು ವಿಷಯ ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆ ನಾವು ನೋಟ್ ಮಾಡಿಟ್ಕೊಳ್ಳಿ, 9483109129. 9483091029 ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ, ಹಾಗೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನನ್ನ ಜೊತೆಯಾಗಿದ್ದರೆ ಅನ್ನೋದನ್ನು ತಿಳಿಸೋದಕ್ಕಾಗಿ ವಾವ್ ಈಗಾಗಲೇ ಅನೇಕ ನಮ್ಮ ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು? ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದ. ಹಾಗೆ ಯಾರಿದು? ಕವಿತಾ ಶ್ರೀನಿವಾಸ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಏನು ವಿಷಯವನ್ನು ಮಾತನಾಡ್ತೀನಿ ಅಂತ ತಿಳಿಸ್ತೀನಿ. ವಿಷಯ ಏನಪ್ಪ ಅಂತ ಅಂದರೆ ಒಂದು ಮಾತನ್ನು ಹೇಳ್ತೀನಿ, ಆ ಮಾತಲ್ಲೇ ಇಂದಿನ ವಿಷಯ ಹಾಡಿಗಿರುತ್ತೆ. ಅದನ್ನು ಗೆಸ್ ಮಾಡ್ತಾ ಇರಿ, ಒಂದು ಗೀತೆಯ ನಂತರ ತಿಳಿಸ್ತೀನಿ ಏನು ವಿಷಯ ಅಂತ. ವಿಷಯ ಹೇಗಿದೆ? ಕಲ್ಚರಲ್ ಇನ್ಫಿಲ್ಟ್ರೇಷನ್ ಏನು ಅಂತ ಗೆಸ್ ಮಾಡ್ತೀರಿ? ಏನಿದು ಕಲ್ಚರಲ್ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊತಾ ಗೆಸ್ ಮಾಡ್ತಾ ಇರಿ. ಅದರ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗೋಣ.

ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಕುರಿತು ಮಾತನಾಡೋಣ ಅಂತ ಹೇಳಿದ್ದೆ. ಏನಿದು ಅಂತ ಗೆಸ್ ಮಾಡ್ತೈರಿ ಅಂತ ಹೇಳಿದೆ. ನಮ್ಮ ಅನೇಕ ಸ್ನೇಹಿತರ ಜೊತೆಯಾಗಿರ್ತೀನಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಮಂಡಿಗಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ, ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ನಿಮ್ಮೆಲ್ಲರ ಓಕೆ ಅನೇಕ ಮೆಚ್ಚುಗೆಯ ಸಂದೇಶಗಳು ವಿಷಯದ ಕುರಿತು ಈಗಾಗಲೇ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ. ಇನ್ನು ಕಾರ್ಯಕ್ರಮದ ವಿಷಯದ ಕುರಿತು ಮಾತನಾಡ್ತಾ ಸಾಗೋಣ ಸ್ನೇಹಿತರೆ. ಹಲಸೂರಿನ ರಾಜೇಶ್ ಅವರು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಇಂದಿನ ಕಾರ್ಯಕ್ರಮದ ವಿಶೇಷ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಏನೀಗಂದರೆ ಅಂತ ಅಂದರೆ, ಒಂದು ಸಂಸ್ಕೃತಿಯೊಳಗೆ ಮತ್ತೊಂದು ಸಂಸ್ಕೃತಿ ಬೆರೆತು ಒಂದು ಮಿಶ್ರ ಸಂಸ್ಕೃತಿಯಾಗಿ ಸಾಗುವಂಥದ್ದು ಇಂದಿನ ಕಾರ್ಯಕ್ರಮದ ವಿಶೇಷವಾದ ವಿಷಯ. ಏನಿದು ಕಲ್ಚರಲ್ ಇನ್ಫಿಲ್ಟ್ರೇಷನ್, ಸಾಂಸ್ಕೃತಿಕ ಒಳನುಸುಳುವಿಕೆ ಅಥವಾ ಒಳಗೊಳ್ಳುವಿಕೆ, ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯ ಜೊತೆ ಬೆರೆಯುವಿಕೆ, ಏನಿದ್ರ ವಿಷಯ ಅಂತ ನೀವು ಅಂದ್ಕೊತಾ ಇರ್ಬೋದು. ಈಗ ನಾವು ಎಂಥ ವರ್ಲ್ಡಲ್ಲಿದ್ದೀವಿ ಸ್ನೇಹಿತರೆ? ಎಸ್ಪೆಷಲಿ ಭಾರತದಲ್ಲಿ. ಭಾರತ ಹಿಂದಿನಿಂದಲೂ ಈ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಆಗ್ತಾ ಬಂದಿದೆ. ನಾವು ಪೌರಾಣಿಕವಾಗಿ ನೋಡೋದಾಯಿತು ಅಂತ ಅಂದರೆ ಹೇಗಿತ್ತು, ಗಂಗರ ಕಾಲದ ತಲಕಾಡಿನ ಗಂಗರ ಕುರಿತಾಗಿ ಉತ್ಖನನ ಮತ್ತು ರಿಸರ್ಚ್ ತುಂಬ ನಡೀತಾ ಇದೆ. ಯಾಕಂದರೆ ಅವರ ಟೈಮ್ ಪೀರಿಯಡ್ ಬಂದು ಒಂದು ಕ್ರೈಸ್ಟ್ ರೆಡಿಮರ್ ಅಂದರೆ ಜೀಸಸ್ನ ಆರಂಭದ ಇಂದಿನ ಶತಮಾನದಲ್ಲಿ ನಾವು ಏನು ಕ್ಯಾಲೆಂಡ್ರನ್ನು ಬಳಸ್ತಾ ಇದ್ದೀವಿ, ಆ ಕ್ಯಾಲೆಂಡರ್ 2000 ವರ್ಷದ ಹಿಂದಕ್ಕೆ ಹೋಗುತ್ತೆ. ಆ ಒಂದು ಕಾಲದಿಂದಲೂ ಸಹ ಒಂದು ನಂಟಿದೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಕರ್ನಾಟಕದ ಮಟ್ಟಿಗೆ ನಾವು ನೋಡೋದಾದರೆ ಇದು ಅತ್ಯಂತ ಪುರಾತನವಾದ ಒಂದು ರಾಜಮನೆತನ. ಈ ರಾಜಮನೆತನ ಹೌದು ಓಕೆ, ಇದರಲ್ಲಿ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಏನು ಅಂತ ನೀವು ಕೇಳ್ಬೋದು. ಅಲ್ಲಿ ಸಾಂಸ್ಕೃತಿಕವಾಗಿ ಒಂದಷ್ಟು ಮತ್ತು ಸಾಂಸ್ಕೃತಿಕವಾಗಿ ವ್ಯಾಪಾರಸ್ಥಕವಾಗಿ ಒಂದಷ್ಟು ಒಡನಾಟ ಮತ್ತು ವಿನಿಮಯಗಳು ನಡೀತಾ ಇತ್ತು. ಆಗಿನ ಕಾಲದಲ್ಲಿ ಉತ್ಖನವು ನಡೆದಂಥ ತಲಕಾಡಿನ ಮರಳಿನ ಉತ್ಖನ ನಡೆದಂಥ ಸಂದರ್ಭದಲ್ಲಿ ಈ ಗ್ರೀಕ್ ಕಾಯಿನ್ಗಳು ಸಿಕ್ಕಿದೆ. ಗ್ರೀಕ್ನ ಆ ಒಂದು ಕಾಯಿನ್ಸ್ ಏನು ಅವ್ರೇನು ಬಳಸ್ತಾ ಇದ್ರು, ಆ ಕಾಯಿನ್ಗಳು ಸಿಕ್ಕಿದೆ. ಇಲ್ಲಿ ಅದೇ ಕಾಯಿನು ಸಿಕ್ಕಿದ್ರಲ್ಲಿ ಏನಪ್ಪ ವಿಶೇಷ, ವ್ಯಾಪಾರ ಮಾಡ್ತಾ ಇದ್ರಲ್ವ, ಅದರಲ್ಲಿ ಏನಿದೆ ಅಂತ ಅಂದರೆ ಅದೇ ಥರದ ಕಾಯಿನ್ಗಳನ್ನು ನಮ್ಮ

ಇಟ್ಟದ್ರಂತೆ. ಈ ಉತ್ಖನನ ನಡೆದಾಗ ಸಿಕ್ಕಿದಂಥ ಪುರಾವೆಗಳಲ್ಲಿ ಅದು ಒಂದು. ಹೌದು, ಆಗ ಏನಾಯಿತು, ಇಲ್ಲಿ ಅಲ್ಲಿನ ಸಂಸ್ಕೃತಿಯನ್ನು ಫಾಲೋ ಮಾಡ್ತಾ ಇದ್ದಾರೆ. ಇದು ಸಂಸ್ಕೃತಿಯನ್ನು ಬೇರೆ ಸಂಸ್ಕೃತಿಯನ್ನು ಫಾಲೋ ಮಾಡೋದು ಹಿಂದಿನ ಕೇವಲ ಹಿಂದಿನ ಮಾತಲ್ಲ, ಹಿಂದಿನ ಮಾತು ಸಹ ಹೌದು. ಈ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಅನ್ನೋದು ಎಷ್ಟು ಸಿಂಪಲಾಗಿ ಹೇಳ್ಬೋದು ಅಂತ ಅಂದರೆ, ಈಗ ಒಂದು ಊರಿನಿಂದ ಇನ್ನೊಂದು ಊರಿಗೆ ಕೇವಲ ಒಂದು 30 ಕಿಲೋಮೀಟರ್ ಅಥವಾ 50 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತಹ ಎರಡು ಊರುಗಳ ಮಧ್ಯೆ ಒಂದು ಸಂಬಂಧಗಳು ಏರ್ಪಡ್ಬೋದು. ವ್ಯಾಪಾರ ಸಂಬಂಧ ಆಗ್ಬೋದು ಅಥವಾ ವೈವಾಹಿಕ ಸಂಬಂಧಗಳು ಏರ್ಪಟ್ಟಾಗ ಆ ಊರಿನ ಪದ್ಧತಿಗಳು ಈ ಊರಿನ ಪದ್ಧತಿಗಳು ಎರಡು ಮಿಕ್ಸ್ ಆಗಿ ಕೆಲವು ಊರಿನ ಪದ್ಧತಿಗಳು ಹಿಂದೆ ಇಲ್ಲದ ಪದ್ಧತಿಗಳು ಈಗ ಆರಂಭ ಆಗೋದಕ್ಕೆ ಆರಂಭ ಆಗುತ್ತೆ. ಇದನ್ನೇ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದರ ಕುರಿತು ವಿಸ್ತೃತವಾಗಿ ಮಾತನಾಡ್ತಾ ಸಾಗೋಣ ಇಂದಿನ ಕಾರ್ಯಕ್ರಮದಲ್ಲಿ. ಈಗೊಂದು ಕಲ್ಚರಲ್ ಇನ್ಫಿಲ್ಟರ್ ಆಗಿರುವಂಥ ಒಂದು ಗೀತೆಯನ್ನು ಕೇಳಿಸ್ತೀನಿ, ಬನ್ನಿ ಕೇಳಿ ಬನ್ನಿ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಇದು ಭಾರತೀಯ ಆಕಾಶವಾಣಿ ಕನ್ನಡ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಗಾನ ಭಜನ ಕಾರ್ಯಕ್ರಮದಲ್ಲಿ ಇಂದು ನಾವು ತೆಗೆದುಕೊಂಡಿರುವಂಥ ವಿಷಯ ಕಲ್ಚರಲ್ ಇನ್ಫಿಲ್ಟ್ರೇಷನ್. ಏನಿದು ಕಲ್ಚರಲ್ ಇನ್ಫಿಲ್ಟ್ರೇಷನ್ ಅಂತ ತಿಳಿಸ್ತಾ ಇದ್ದೀನಿ ನಿಮಗೆ. ಇದು ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿ ಆ ಸಂಸ್ಕೃತಿ ಹಳೆಯ ಸಂಸ್ಕೃತಿಯ ಮತ್ತೊಂದು ಭಾಗವಾಗಿ ರೂಪುಗೊಳ್ಳೋದೇ ಕಲ್ಚರಲ್ ಇನ್ಫಿಲ್ಟ್ರೇಷನ್, ಸಾಂಸ್ಕೃತಿಕ ಒಳನುಸುಳುವಿಕೆ. ಇನ್ನು ಸಿಂಪಲಾಗಿ ಹೇಳಬೇಕು ಅಂತಂದರೆ ಇದನ್ನು ನೀವು ಹೇಗೆಲ್ಲ ಗಮನಿಸ್ತೀರ ಅನ್ನೋದನ್ನು ಹಾಗೆ ಜನರಲ್ಲಾಗಿ ಹೇಳ್ತಾ ಹೋಗ್ತೀನಿ. ನಿಮ್ಮ ಮನೆಯ ಮಕ್ಕಳು ಅವರು ಜನ್ ಆಲ್ಫಾ ಆಗ್ಬೋದು, ಜನ್ ಸಿ ಆಗ್ಬೋದು, ಅವರಲ್ಲಿ ಒಂದು ಸಾಮಾನ್ಯವಾದ ವಿಷಯವನ್ನು ಗಮನಿಸಿ. ಅವರಲ್ಲಿ ಒಂದು ಟ್ರೆಂಡ್ ಶುರುವಾಗಿದೆ, ಯಾವುದಪ್ಪ ಅಂತ ಅಂದರೆ ಕೊರಿಯನ್ ಕಲ್ಚರನ್ನು ಫಾಲೋ ಮಾಡೋವಂಥದ್ದು, ಕೊರಿಯನ್ ಸೀರೀಸನ್ನು ನೋಡೋವಂಥದ್ದು. ಹೌದು, ಕಲೆಗೆ ಭೇದ ಇಲ್ಲ, ಅದರಲ್ಲಿ ಏನಿದೆ ವಿಶೇಷ ಎಲ್ಲರೂ ನೋಡ್ತಾರೆ. ಹಿಂದೆ ಎಲ್ಲ ಹೇಗೆ ಇಂಗ್ಲೀಷ್ ಮೂವೀಸ್ ಹಾಲಿವುಡ್ ಟ್ರೆಂಡ್ ಜನರನ್ನು ಆಕರ್ಷಿಸಿತ್ತು 1960s 70s 80s ಆ ಒಂದು ಸಂದರ್ಭದಲ್ಲಿ, ಅದೇ ರೀತಿ ಈಗ ಕೊರಿಯನ್ ವೇವ್ ಸ್ಟಾರ್ಟ್ ಆಗಿದೆ ಅಂತ ಅನ್ಬೋದು ಅಂತ ನೀವು ಹೇಳ್ಬೋದು. ಎಸ್, ಇದನ್ನೇ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಅನ್ನೋದು. ಸ್ನೇಹಿತರೆ ಗಮನಿಸ್ಕೊಡಿ ಹೇಗಿರುತ್ತಪ್ಪ ಅಂತಂದರೆ, ಸ್ನೇಹಿತರು ಈಗ ಜನ್ಸಿ ಜನ್ ಆಲ್ಫಾ ನಿಮ್ಮ ಸ್ನೇಹಿತರು ಮಾತನಾಡ್ತಾ ಇರ್ತಾರೆ, ಏ ಕೊರಿಯನ್ ಸೀರೀಸ್ ನೋಡಿದೆಯಾ, ಆ ಮೂವಿ ನೋಡಿದೆಯಾ, ಈ ಮೂವಿ ನೋಡಿದೆಯಾ. ವಾರದಲ್ಲಿ ಒಂದು ಸೀರೀಸನ್ನು ನೋಡೋಂಥದ್ದು ಹ್ಯಾಬಿಟಾಗಿ ರೂಪಿಸ್ಕೊತಾರೆ. ಹಾಗೆ ಇದರ ಪ್ರಭಾವ ಏನಾಯಿತು ಅಂತ ಅಂದರೆ, ಒಮ್ಮೆ ಜನರಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾರ್ಕೆಟಿಂಗ್ ಮಾಡೋದಾಗುತ್ತೆ. ಸ್ನೇಹಿತರೆ ಈಗ ಅನೇಕ ಮಾಲ್ಗಳಲ್ಲಿ ಕೊರಿಯನ್ ಸೀರೀಸ್ಗಳನ್ನು, ಮೂವಿಗಳನ್ನು, ಸಿಡಿಗಳನ್ನು, ಹಾಗೆ ಕೊರಿಯನ್ ಕಲ್ಚರಲ್ಲಿ ಬಳಸುವಂತಹ ವಸ್ತುಗಳನ್ನು ನಾವು ಮಾಲ್ಗಳಲ್ಲಿ ಕಾಣ್ತಾ ಇದ್ದೇವೆ. ಎಷ್ಟೋ ಜನ ಹಳೆಯ ಜನಗಳು ರೇಗಿಸ್ಬೋದು, ಹೇಗೆ ಇರೋ ಇರೋನೆಲ್ಲ ಒಂದೇ ಥರ ಇದ್ದರೆ ಏನು ಡಿಫ್ರೆನ್ಸನ್ನು ಹೇಗೆ ಗೊತ್ತಾಗುತ್ತೆ, ಅದನ್ನು ಹೇಗೆ ಮಾತಾಡ್ತೀಯ ನೀನು ಅಂತ ಎಲ್ಲ ರೇಗಿಸ್ಬೋದು ಮನೆ ಮಂದಿ ಜನಗಳಿಗೆ, ಸ್ನೇಹಿತರಿಗೆ. ಆದರೆ ಆ ಕಲ್ಚರ್ ಎಷ್ಟು ಪ್ರಭಾವ ಬೀರಿದೆ ಅಂತ ಅಂದರೆ, ಇಂದಿನ ಅನೇಕ ಜನ್ಸಿ ಜನ್ ಆಲ್ಫಾ ಇವರೆಲ್ಲರೂ ಸಹ ಒಂದು ಕೊರಿಯನ್ ಮೂವಿಯನ್ನು, ಒಂದಾದರೂ ಕೊರಿಯನ್ ಮೂವಿಯನ್ನು ನೋಡಿರ್ತಾರೆ. ಹಾಗೆ ಆ ಒಂದು ಟ್ರೆಂಡನ್ನು ಫಾಲೋ ಮಾಡ್ತಾ ಇರ್ತಾರೆ, ಅಲ್ಲಿ ಟ್ರೆಂಡ್, ಅಲ್ಲಿ ಮೂವಿಗಳನ್ನು, ಅಲ್ಲಿ ಗೀತೆಗಳನ್ನು, ಇವೆಲ್ಲವನ್ನು ಫಾಲೋ ಮಾಡೋದು. ಹಾಗೆ ಒಮ್ಮೆ ಎಲ್ಲ ಸಂಸ್ಕೃತಿಯನ್ನು ಫಾಲೋ ಮಾಡೋದಕ್ಕೆ ಆರಂಭ ಆದ ಮೇಲೆ ಅವರ ಜೀವನ ಶೈಲಿಗಳು ನಮ್ಮ ಬಳಿಗೆ ಹತ್ತಿರ ಆಗೋದಕ್ಕೆ ಆರಂಭ ಆಗುತ್ತೆ. ಉದಾಹರಣೆಗೆ ಹೇಗಪ್ಪ ಅಂತಂದರೆ, ಅಲ್ಲಿನ ಊಟಗಳಾಗ್ಬೋದು, ಅವರು ಬಳಸುವಂತಹ ಕೆಲವು ಎಸೆನ್ಷಿಯಲ್ಸ್ ಆಗ್ಬೋದು, ಇವೆಲ್ಲವನ್ನು ಸಹ ಯಾರು ಆ ಕಲ್ಚರ್ಗೆ ಸಾಫ್ಟ್ ಪವರ್ ಅಂತ ಕರೀತಾರೆ. ಎಸ್ಪೆಷಲಿ ಈ ಸಿನಿಮಾಗಳನ್ನು, ಲಿರಿಕ್ಸ್ ಅಂದರೆ ಯಾವುದೇ ಒಂದು ಆರ್ಟ್ ಫಾರ್ಮನ್ನು ಸಾಫ್ಟ್ ಪವರ್ ಅಂತ ನಾವು ಕರಿಬೋದು. ಹಾಗೆ ನಮ್ಮ ಕ್ವಿಷನ್ಸ್ ಆಗ್ಬೋದು, ಇಲ್ಲಿ ಊಟ ಉಪಚಾರಗಳು, ರೀತಿ ರೀತಿಗಳು, ಇವೆಲ್ಲವೂ ಸಾಫ್ಟ್ ಪವರ್ ಆಗುತ್ತೆ. ಆ ಸಾಫ್ಟ್ ಪವರ್ ಯಾವತ್ತೂ ಸಹ ಪ್ರಬಲವಾಗಿ ಇನ್ನೊಬ್ಬರ ಮೇಲೆ, ಒಂದು ಒಂದು ದೇಶದ ಸಂಸ್ಕೃತಿ ಮೇಲೆ ಪ್ರಭಾವವನ್ನು ಬೀರಲಾಗುತ್ತೆ. ಇದರ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ ಸ್ನೇಹಿತರೆ. ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ಕಾರ್ಯಕ್ರಮದ ಗಾನಭಜನ ಕಾರ್ಯಕ್ರಮದ ವಿಷಯ ಕಲ್ಚರಲ್ ಇನ್ಫಿಲ್ಟ್ರೇಷನ್.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಅನ್ನುವಂಥ ಒಂದು ವಿಷಯದ ಕುರಿತು ಮಾತನಾಡ್ತಿದ್ದೀನಿ. ಹೇಗೆ ಕಲ್ಚರಲ್ ಇನ್ಫಿಲ್ಟರ್ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಒಂದಷ್ಟು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಟ್ಟು ಇದರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಆಫ್ರಿಕನ್ ಯೂನಿಯನ್ ಇದೆಯಲ್ಲ, ಆಫ್ರಿಕಾ ದೇಶಗಳ ಒಕ್ಕೂಟ ಇದೆಯಲ್ಲ ಅದು, ಆ ಒಂದು ದೇಶಗಳ ಒಕ್ಕೂಟದ ಕೆಲವು ಸದಸ್ಯರು ಒಮ್ಮೆ ಹೇಗೆ ಬೇರೆ ಸಂಸ್ಕೃತಿ ಅವರ ಮೇಲೆ ಪ್ರಭಾವ ಬೀರ್ತು ಅನ್ನೋದನ್ನು ಹೇಳ್ತಾರೆ. ನಾವು ಬುಡಕಟ್ಟು ಜನಾಂಗದವರಾಗಿದ್ವಿ, ನಾವು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ವಿ, ನಮ್ಮದೇ ರೀತಿ ನೀತಿಗಳನ್ನು ನಾವು ಪಾಲಿಸ್ತಾ ಇದ್ವಿ. ಒಮ್ಮೆ ಬ್ರಿಟಿಷ್ ವಸಾಹತು ಶಾಹಿ ನಮ್ಮ ಮೇಲೆ ಅಥವಾ ಯುರೋಪ್ನ ವಸಾಹತು ಶಾಹಿ ನಮ್ಮ ಮೇಲೆ ಪ್ರಭಾವ ಬೀರಿದ ನಂತರ ನಾವು ಅವರ ಒಂದು ಸಂಸ್ಕೃತಿಯನ್ನು, ಭಾಷೆಯನ್ನು, ಅವರ ಸಂಸ್ಕೃತಿಯ ಭಾಗವಾದ ದೇವರನ್ನು ಎಲ್ಲವನ್ನು ತೆಗೆದುಕೊಂಡ್ವಿ. ಆದರೆ ನಾವು ಎಜುಕೇಷನನ್ನು ಅಷ್ಟು ಸೀರಿಯಸ್ ಆಗಿ ನಾವು ತೆಗೆದುಕೊಳ್ಳಲಿಲ್ಲ ಅಂತ ಹೇಳ್ತಾರೆ. ಈಗ ಹೇಗಾಗಿರುತ್ತಪ್ಪ ಅಂತ ಅಂದರೆ, ಅನೇಕ ಆಫ್ರಿಕಾದಲ್ಲಿರುವಂತಹ ಯುರೋಪಿಯನ್ ಕಾಲೋನೀಸ್ಗಳಲ್ಲಿ ಯುರೋಪಿಯನ್ ಕಲ್ಚರನ್ನೇ ನಾವು ಹೆಚ್ಚಾಗಿ ಕಾಣ್ತೀವಿ. ಆಫ್ರಿಕಾದ ಮೂಲ ಕಲ್ಚರ್ ಏನಿತ್ತು ಅದು ಇಲ್ಲವಾಗಿದೆ. ಈಗೇನಾಗುತ್ತಪ್ಪ ಅಂತ ಅಂದರೆ, ಹೌದು ಆಫ್ರಿಕಾ ಯಾವುದೋ ಒಂದು ಬೇರೆ ಖಂಡ, ಮತ್ತೊಂದು ದೇಶ ಬೇರೆ ಯಾವುದೋ ಖಂಡದಲ್ಲಿ ಯಾವುದೋ ಒಂದು ಊರು, ಯಾವುದೇ ಒಂದು ಆಚರಣೆಯಲ್ಲಿ ಮನುಷ್ಯ ಜಾತಿ ಒಂದು ಬಿಟ್ಟರೆ ಇನ್ಯಾವುದೇ ರೀತಿ ಸಾಮ್ಯತೆ ಇಲ್ಲದೆ ಇರುವಂತಹ ಜನರ ಮತ್ತೊಂದು ಕಲ್ಚರ್ ನಮ್ಮ ಕಲ್ಚರ್ ಮೇಲೆ ಅಷ್ಟೊಂದು ಪ್ರಭಾವ ಬೀರೋದಕ್ಕೆ ಸಾಧ್ಯನ ಅಂದರೆ, ಹೌದು ಖಂಡಿತ ಸಾಧ್ಯ. ಅದರ ನಿದರ್ಶನವಾಗಿ ಆಫ್ರಿಕಾದ ಅನೇಕ ಕಾಲೋನಿಯಾಗಿರುವಂಥ ಅನೇಕ ಆಫ್ರಿಕಾದ ತುಂಬ ರಾಷ್ಟ್ರಗಳು ಈ ಒಂದು ಯುರೋಪ್ನ ಕಾಲೋನಿಗಳಾಗಿದ್ದು, ಈ ಕಾಲೋನಿಗಳಲ್ಲಿ ಆ ಬ್ರಿಟಿಷ್ ಅಥವಾ ಯುರೋಪಿಯನ್ ಬೇರೆ ಬೇರೆ ಫ್ರೆಂಚ್ ಕಲ್ಚರ್ ಆಗ್ಬೋದು, ಬ್ರಿಟಿಷ್ ಕಲ್ಚರ್ ಆಗ್ಬೋದು, ಡಚ್ ಕಲ್ಚರ್ ಆಗ್ಬೋದು, ಎಲ್ಲ ಕಲ್ಚರನ್ನು ನೋಡೋದಕ್ಕೆ ಸಿಗುತ್ತೆ. ಈಗ ಆಗಿರುವಂತಹ ಪರಿಸ್ಥಿತಿ ಹೇಗಿದೆ, ನಾವು ಅವರಂತೆ ಬಟ್ಟೆಗಳನ್ನು ತೊಡೋದು, ಅವರಂತೆ ಮಾತನಾಡೋದು, ಅವರು ಏನೆಲ್ಲ ಅವರು ತಿನ್ನುವಂಥ ಊಟ ಆಚಾರ ವಿಚಾರ ಇವೆಲ್ಲವನ್ನು ನಾವು ಫಾಲೋ ಮಾಡ್ತಾ ಬರ್ತಾ ಇರ್ತೀವಿ. ಆದರೆ ಆಗ ಏನಾಗುತ್ತೆ, ನಮ್ಮ ಕಲ್ಚರ್ ನಮ್ಮ ಸಂಸ್ಕೃತಿ ಅನ್ನೋದು ಅದು ನಶಿಸ್ತಾ ಹೋಗಿ ಹೋಗಿ ಇನ್ನೊಂದು ಸಂಸ್ಕೃತಿ ನಮ್ಮ ಜೊತೆ ಬೆರೆಯುತ್ತೆ, ಇಲ್ಲವಾದರೆ ನಮ್ಮ ಸಂಸ್ಕೃತಿ ಜೊತೆ ಆ ಒಂದು ಸಂಸ್ಕೃತಿಯು ಸಹ ಇರುತ್ತೆ. ಎರಡು ಸಂಸ್ಕೃತಿಗಳು ಮಿಕ್ಸ್ ಆಗಿ ಕಲ್ಚರಲ್ಲಿ ಒಂದು ಸಂಸ್ಕೃತಿಯ ಜೊತೆ ಇನ್ನೊಂದು ಸಂಸ್ಕೃತಿ ಬೆರೆತು ಸಾಕ್ತಾ ಹೋಗೋದೇ ಈ ಕಲ್ಚರಲ್ ಇನ್ಫಿಲ್ಟ್ರೇಷನ್. ಸ್ನೇಹಿತರೆ, ಮತ್ತಷ್ಟು ಈ ಕಲ್ಚರ್ ಇನ್ಫಿಲ್ಟ್ರೇಷನ್ ಕುರಿತು ಮಾತನಾಡ್ತಾ ಸಾಗೋಣ. ಮತ್ತೊಂದು ಗೀತೆಯ ಕಾಲಾವಕಾಶದಲ್ಲಿ ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತಿ ಆಕಾಶವಾಣಿ ಕನ್ನಡ ಗಾನಭಜಾನ ಕಾರ್ಯಕ್ರಮದಲ್ಲಿಂದು ಕಲ್ಚರಲ್ ಇನ್ಫಿಲ್ಟ್ರೇಷನ್ ಕುರಿತು ಮಾತನಾಡ್ತಿದ್ದೀವಿ.

ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀನಿ. ನಿಮ್ಮ ಒಂದು ಸಂಸ್ಕೃತಿಯೊಡನೆ ಇನ್ನೊಂದು ಸಂಸ್ಕೃತಿ ಮಿಕ್ಸ್ ಆಗುವಂತಹ ಒಂದು ಪರಿ ಇದು. ನಿಮ್ಮ ಗಮನಕ್ಕೆ ಬಂದಂತಹ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಕುರಿತು ನೀವು ನಮ್ಮ ಹತ್ರ ಹಂಚ್ಕೊಳ್ಬೋದು ಸ್ನೇಹಿತರೆ. ಹಾಗೆ ಇನ್ನೂ ಸುಲಭವಾಗಿ ಹೇಗಪ್ಪ ಹೇಳ್ಬೋದು ಅಂತ ಅಂದರೆ, ಯಾವುದೋ ಒಂದು ಆಚರಣೆಯನ್ನು, ಒಂದು ಹಬ್ಬ ಆಗ್ಬೋದು, ಅದು ಯಾವುದೇ ಧರ್ಮದ್ದಾದರೂ ಆಗ್ಬೋದು, ಧರ್ಮದ ಆಚರಣೆಗಳಿರ್ತವೆ, ಒಂದಷ್ಟು ಪದ್ಧತಿಗಳಿರುತ್ತೆ. ಒಂದು 5 ಡೇಸ್ 6 ಡೇಸ್ ಅದರಲ್ಲಿ ಒಂದು ಮೆರವಣಿಗೆ ಆಗ್ಬೋದು, ಅಥವಾ ಈ ಒಂದು ಹಬ್ಬಗಳು ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಒಂದಷ್ಟು ದಿನಗಳು ಒಂದೊಂದು ಊರಿನಲ್ಲಿ 15 ದಿನಗಳ ಕಾಲವರೆಗೂ ಸಹ ಹಬ್ಬಗಳು ನಡೀತಾ ಇರುತ್ತೆ. ಇದೇ ರೀತಿ ಹಬ್ಬಗಳು ನಡೆಯುವಾಗ ಒಂದಷ್ಟು ಉತ್ಸವದಲ್ಲಿ ಈ ತರಹ ಕ್ರೀಡೆಗಳಿರಬೇಕು, ಒಂದಷ್ಟು ಆಚರಣೆಗಳಿರಬೇಕು ಅನ್ನೋದಿರುತ್ತೆ. ಅದು ಆ ಒಂದು ಮಣ್ಣಿನ ಅಸ್ಮಿತೆಗೆ, ಆ ಒಂದು ಭಾಗದ ಜನರಿಗೆ, ಆ ಒಂದು ಕಲ್ಚರ್ ಅದು ಹೊಂದ್ಕೊಂಡ್ಬಿಟ್ಟಿರುತ್ತೆ. ಹೇಗೆ ಈಗ ನಮ್ಮ ಕರಾವಳಿ ಕಡೆ ಅಲ್ಲಿ ನಾವು ನೋಡ್ತು ಅಂತ ಅಂದರೆ, ಅಲ್ಲಿ ಸಿಗುವಂತಹ ಅಡಿಕೆದು ಹೊಂಬಳೆ ಪ್ರತಿಯೊಂದು ಹೆಚ್ಚಿನ ದೇವರುಗಳಿಗೆ ಪೂಜೆ ಮಾಡೋದಕ್ಕೆ ಬಳಸ್ತಾರೆ. ಯಾಕೆ ಬಳಸ್ತಾರೆ ಅಂತ ಅಂದರೆ, ಅಲ್ಲಿನ ದೇವರ ಒಂದು ಆಚರಣೆಯ ಭಾಗ. ಯಾವುದೇ ಹಬ್ಬಗಳು ಹೇಗಿರುತ್ತಪ್ಪ ಅಂತಂದರೆ, ಆ ಒಂದು ಊರುಗಳಿಗೆ ವಿಶೇಷವಾಗಿ ಅಲ್ಲಿ ಸಿಗುವಂಥ ವಸ್ತುಗಳನ್ನೇ ಬಳಸ್ಕೊಂಡು, ಅಲ್ಲಿ ಸಿಗುವಂಥ ಆಹಾರ ಪದಾರ್ಥಗಳನ್ನೇ ಬಳಸ್ಕೊಂಡು ಆಚರಣೆಯನ್ನು ಮಾಡೋದಾಗಿರುತ್ತೆ. ಆದರೆ ಒಂದಷ್ಟು ಆಚರಣೆಗಳ ಮಧ್ಯೆ ಯಾವುದೋ ಒಂದು ಬೇರೆ ಊರಲ್ಲಿ ಆ ಊರಿನ ಆಚರಣೆ ಚೆನ್ನಾಗಿ ನಡೀತಾ ಇದೆ, ಆ ದೇಶದ ಆಚರಣೆ ಚೆನ್ನಾಗಿ ನಡೀತಾ ಇದೆ ಅಂತ ಅಂದರೆ, ಆ ಆಚರಣೆಗಳನ್ನ ತಂದು ನಮ್ಮ ಆಚರಣೆಗಳೇನಿರುತ್ತೆ ಆ ಆಚರಣೆ ಜೊತೆ ಬೆರೆತ್ಕೊಂಡು ಸಾಗುವಂಥ ಪ್ರಯತ್ನ ಮಾಡಿಸಿದಾಗ, ಅದನ್ನು ನಾವು ಇಮಿಟೇಟ್ ಮಾಡೋದಕ್ಕೆ ಹೋದಾಗ, ನಮ್ಮದಲ್ಲದ ಕಲೆಯನ್ನು ನಾವು, ನಮ್ಮದಲ್ಲದ ಆಚರಣೆಯನ್ನು, ಬೇರೆ ಒಂದು ಆಚರಣೆಯನ್ನು ನಮ್ಮದು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಕಲ್ಚರಲ್ ಇನ್ಫಿಲ್ಟ್ರೇಷನ್ಸ್ ಆಗುತ್ತೆ. ಒಂದು ಸಂಸ್ಕೃತಿಯಲ್ಲಿ ಇನ್ನೊಂದು ಸಂಸ್ಕೃತಿ ಬೆರೆತೋಗುತ್ತೆ. ಇದು ಹೇಗಪ್ಪ ಅಂತ ಅಂದರೆ, ಒಂದು ಅರ್ಥದಲ್ಲಿ ಪಾಸಿಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಆಚರಣೆ, ಓಕೆ ವಿಷಯಗಳು ಕೂಡ ಬೆಟರ್ ಅಂತಾರಲ್ಲ, ಆ ಥರ ಒಂದು ಉತ್ತಮವಾದ ಫಲಿತಾಂಶಗಳಿರುತ್ತೆ ಅದರಲ್ಲಿ. ಇನ್ನು ಕೆಲವು ಟೈಮ್ ಏನಾಗುತ್ತೆ ಅಂದರೆ, ಹಿಂದಿನ ಕಲ್ಚರ್ ಏನಿರುತ್ತೆ ಆ ಕಲ್ಚರ್ ಅದೊಂದು ಅದನ್ನು ಕಡೆಗಾಣಿಸೋದಕ್ಕೆ ಆರಂಭ ಆಗುತ್ತೆ. ಹಿಂದೆ ಅಸ್ಮಿತೆ ಆಗಿತ್ತಲ್ಲ, ಆ ಒಂದು ಕಲ್ಚರ್ನ ಅಸ್ಮಿತೆ ಆಗಿತ್ತಲ್ಲ, ಆ ಒಂದು ಸಂಸ್ಕೃತಿಯ ಅಸ್ಮಿತೆ ಆಗಿತ್ತಲ್ಲ, ಆ ಅಸ್ಮಿತೆಯನ್ನು ಬಿಟ್ಟು ಪರಕೀಯವಾದ ಮತ್ತೊಂದು ಆಚರಣೆಯನ್ನು ನಮ್ಮ ಒಳಗೆ ತಂದು ಆ ಆಚರಣೆಯನ್ನು ಪೋಷಿಸಿ ನಮ್ಮ ಸಂಸ್ಕೃತಿಯನ್ನು ಮರೆಯುವಂಥ ಕೆಲಸಗಳ ಅಪಾಯವೂ ಸಹ ಇದೆ. ಮತ್ತಷ್ಟು ಮಾತನಾಡೋಣ ಸ್ನೇಹಿತರೆ. ವಿಷಯವನ್ನು ಕುರಿತು ಸಾಕಷ್ಟು ನಿಮ್ಮ ಮೆಚ್ಚುಗೆ ಸಂದೇಶಗಳು ಬರ್ತಾಯಿದೆ, ಬಹಳ ಖುಷಿಯಾಗ್ತದೆ. ಹೀಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನೀವು ಸಹ ಸ್ಪಂದಿಸಿ. ಯಾವ ಸಂದೇಶಗಳು ನೀವು ಕಂಡಂಥ ಕಲ್ಚರಲ್ ಇನ್ಫಿಲ್ಟ್ರೇಷನ್ ವಿಷಯಗಳನ್ನು ನಮ್ಮ ಹತ್ರ ಹಂಚಿಕೊಡಿ. ಸ್ಟುಡಿಯೋ ಸಮಯ ಇನ್ನೇನು 6:40 ಆಗಲಿದೆ. 6:40ಕ್ಕೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವ ಸ್ನೇಹಿತರೆ, 6:40ಕ್ಕೆ ಸರಿಯಾಗಿ ಏನು ಬರುತ್ತಪ್ಪ ಅಂತಂದರೆ ಪ್ರದೇಶ ಸಮಾಚಾರ ಇರುತ್ತೆ. ಪ್ರದೇಶ ಸಮಾಚಾರದ ನಂತರ ಮಾತುಗಳು ಗೀತೆಗಳೊಂದಿಗೆ ನಾವು ಸಾಗ್ತಾ ಹೋಗೋಣ ಸ್ನೇಹಿತರೆ. ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತುಳು ಭಾಷೆಗೆ ರಾಜ್ಯದ ಎರಡನೇ ಅಧಿಕೃತ ಭಾಷಾ ಮಾನ್ಯತೆ, ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031 ಸಂಪುಟ ಸಭೆಯಲ್ಲಿ ಅನುಮೋದನೆ. ಭಾರತೀಯ ವಾಯುಪಡೆಗೆ ಹೆಚ್ಎಎಲ್ ನಿರ್ಮಿತ ಲಘು ಯುದ್ಧ ವಿಮಾನ ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜೀವ ವೈವಿಧ್ಯದ ಸಂರಕ್ಷಣೆ, ಸುಸ್ಥಿರ ಬಳಕೆ, ವಿಕಸಿತ ಭಾರತದ ಭವಿಷ್ಯಕ್ಕೆ ನಿರ್ಣಾಯಕ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಹುಬ್ಬಳ್ಳಿಯಲ್ಲಿ ನಾಳೆ ಖಾಸಗಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ವಾರ್ತೆಗಳ ವಿವರ. ರಾಜ್ಯದ ಎರಡನೇ ಹೆಚ್ಚುವರಿ ಭಾಷೆಯನ್ನಾಗಿ ತುಳು ಭಾಷೆ ಘೋಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಮೂಲಕ ತುಳು ಭಾಷಿಕರ ಹಲವು ದಶಕಗಳ ಹೋರಾಟಕ್ಕೆ ಜಯ ದೊರೆತಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವಂತಹ ತುಳು ಭಾಷೆಯು ಪ್ರಾಚೀನ ಹಾಗೂ ಆಧುನಿಕ ಸಾಹಿತ್ಯಿಕ ಸಮೃದ್ಧತೆಯನ್ನು ಹೊಂದಿರುವಂತಹ ಅಪೂರ್ವ ಭಾಷೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ತುಳು ಭಾಷೆಯ ವಿಚಾರದಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯವಾಗುವಂತೆ ಘೋಷಣೆ ಆಗ್ಬೇಕು ಅನ್ನೋದು ನಿಮ್ಮೆಲ್ಲರ ಬಯಕೆ ಕೂಡ ಇತ್ತು. ತುಳು ಒಂದು ಭಾಷೆಯನ್ನಾಗಿ ಇವತ್ತು ನಾವು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯವಾಗುವಂತೆ ಈ ಘೋಷಣೆಯನ್ನ ನಾವೆಲ್ಲರೂ ಕೂಡ ರಾಜ್ಯದ ಎರಡನೆಯ ಹೆಚ್ಚುವರಿ ಭಾಷೆಯಾಗಿ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ.
0: ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ 549.79 crore ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುಮೋದನೆ ದೊರೆತಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂತೆ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026 ಸಂಪುಟ ಹಸಿರು ನಿಶಾನೆ ತೋರಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಪ್ರವಾಸೋದ್ಯಮ ಮಂಡಳಿ ಸ್ಥಾಪನೆ, ಹೂಡಿಕೆದಾರರ ಅನುಕೂಲಕ್ಕಾಗಿ ಪ್ರವಾಸೋದ್ಯಮ ಹೂಡಿಕೆ ಸಹಾಯ ಕೇಂದ್ರಗಳು ಮತ್ತು ಏಕಗವಾಕ್ಷಿ ವ್ಯವಸ್ಥೆಗಳನ್ನು ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 500 crore ವೆಚ್ಚದಲ್ಲಿ ಈ ನೀತಿ ಅನುಷ್ಠಾನ ಮಾಡಲಾಗುತ್ತಿದೆ. ಕರಾವಳಿ ಜಿಲ್ಲೆಗಳ ದ್ವೀಪಗಳ ಅಭಿವೃದ್ಧಿ ಉದ್ದೇಶದಿಂದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಒಟ್ಟು 12 ದ್ವೀಪಗಳನ್ನು ಅಭಿವೃದ್ಧಿಪಡಿಸಲು ಸಂಪುಟ ಅನುಮೋದನೆ ನೀಡಿದೆ. ಕಾರವಾರ ವಿಮಾನ ನಿಲ್ದಾಣವನ್ನು 250.5 crore ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ. ಮಂಗಳೂರು ಮೀನುಗಾರಿಕಾ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 60-200 ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಮಂಕಿ ಬಂದರಿನ ಬಹು ಉಪಯೋಗಿ ಬಂದರು ಮತ್ತು ಹಡಗು ನಿರ್ಮಾಣ ಕೇಂದ್ರ ಅಭಿವೃದ್ಧಿ ಮತ್ತು ಗಂಗೊಳ್ಳಿಯಲ್ಲಿ ಹಡಗುಗಳ ನಿರ್ಮಾಣ ಅಂಗಗಳ ಅಭಿವೃದ್ಧಿಗೂ ಹಸಿರು ನಿಶಾನೆ ದೊರೆತಿದೆ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031 ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2031 ವೇಳೆಗೆ ಬಯೋ ಆರ್ಥಿಕತೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ. ಸಮುದ್ರ ಸಂಪನ್ಮೂಲಗಳನ್ನು ಸೌಂದರ್ಯವರ್ಧಕಗಳು, ಔಷಧಿ ಉತ್ಪನ್ನ, ಜೈವಿಕ ಗೊಬ್ಬರ ಹಾಗೂ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಪರಿವರ್ತಿಸುವ ಮೂಲಕ ಕರಾವಳಿ ಆರ್ಥಿಕತೆಯಲ್ಲಿ ಹೆಚ್ಚಿನ ಮೌಲ್ಯವರ್ಧನೆ ಸಾಧಿಸುವುದು ನೀತಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ನೀತಿಯ ಅನುಷ್ಠಾನದ ಮೂಲಕ ರಾಜ್ಯದಲ್ಲಿ 10,000 ಹೆಚ್ಚು ಉದ್ಯೋಗದ ಅವಕಾಶ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಂಗಳೂರು ನೂತನ ಕೇಂದ್ರ ಕಾರಾಗೃಹದ ಮುಖ್ಯ ಗೋಡೆ ನಿರ್ಮಾಣಕ್ಕೆ 10 crore ಅಂದಾಜು ವೆಚ್ಚದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೆಚ್ಎಲ್ ನಿರ್ಮಿತ ಲಘು ಯುದ್ಧ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ ಸಂಸ್ಥೆಗೆ ಹಸ್ತಾಂತರಿಸಿದರು. 2 ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT-40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಿದರು. ಇದೇ ವೇಳೆ ಧ್ರುವ್ ಎಂಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ ಸಂಸ್ಥೆಗೆ ನೀಡಿದರು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಧ್ರುವ್ ಎಂಜಿ AS-4 ನಿಯಮಾವಳಿಗೆ ಅನುಗುಣವಾಗಿ ಭಾರತದಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ.

0: ಇದೇ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಸಾಧನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿನ ತಾಂತ್ರಿಕ ಮತ್ತು ಆತ್ಮನಿರ್ಭರತೆಯ ಜೊತೆಗೆ ಪ್ರಗತಿ ಪಥದ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆತ್ಮನಿರ್ಭರ ಭಾರತದ ಮೂಲಕ ಈ ಸಾಧನೆ ಮಾಡಲಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುದ್ಧ ತಂತ್ರಜ್ಞಾನ ಬದಲಾಗುತ್ತಿದ್ದು ವಾಯುಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಇದೇ ವೇಳೆ ಈ ಲಘು ಯುದ್ಧ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಿದ ತಂತ್ರಜ್ಞರಿಗೆ ಮತ್ತು ಸಿಬ್ಬಂದಿಗೆ ರಾಜನಾಥ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೀವ ವೈವಿಧ್ಯದ ಸಂರಕ್ಷಣೆ ಮತ್ತು ಸಸ್ಯತಳಿ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯು ವಿಕಸಿತ ಭಾರತದ ನಿರ್ಮಾಣಕ್ಕೆ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಧೀನದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಭಾರತದ ಪರ್ಯಾಯ ದ್ವೀಪದ ಸಸ್ಯತಳಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು ಜೀವ ವೈವಿಧ್ಯ ತಾಣದಿಂದ ಸುಸ್ಥಿರ ಜೈವಿಕ ಸಂಪನ್ಮೂಲ ಕೇಂದ್ರದವರೆಗೆ ಎಂಬ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿ ಅವರು ಮಾತನಾಡಿದರು. ಇಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಸ್ಥಳೀಯ ಬೆಳೆ ಪ್ರಭೇದಗಳೇ ನಾಳೆಯ ಹವಾಮಾನ ಸಹಿಷ್ಣು, ರೋಗ ನಿರೋಧಕ ಮತ್ತು ಪೌಷ್ಟಿಕಾಂಶಯುಕ್ತ ಬೆಳೆಗಳಾಗುವ ಸಾಮರ್ಥ್ಯವನ್ನು ಹೊಂದಿದೆ. ಇಂದು ಸಂರಕ್ಷಿಸುವ ಬೀಜಗಳೇ ಭವಿಷ್ಯದ ಆಹಾರ ಭದ್ರತೆಗೆ ಭದ್ರ ಅಡಿಪಾಯವಾಗಲಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವ ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವಂತಹ KLE ಸಂಸ್ಥೆಯ 1,500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಮತ್ತು ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಗ್ರಾಮಕ್ಕೆ ಭೇಟಿ ನೀಡಲಿರುವ ಅವರು ಬೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನಡೆಯಲಿರುವ 20ನೇ ರೋಜ್ಗಾರ್ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಯುವಕರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ರೋಜ್ಗಾರ್ ಮೇಳವು ದೇಶದಾದ್ಯಂತ 45 ಸ್ಥಳಗಳಲ್ಲಿ ನಡೆಯಲಿದೆ. ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಕಾವೇರಿ ಹಾಲ್ನಲ್ಲಿ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 20 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಈಗ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ಒಂದು ನೋಟ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಈ ಯೋಜನೆ ಅಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕ ಮತ್ತು 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ದೇಶದ ಒಟ್ಟು ಸೆಮಿಕಂಡಕ್ಟರ್ ಕಂಪನಿಗಳಲ್ಲಿ 18%ಕ್ಕಿಂತ ಹೆಚ್ಚು ಬೆಂಗಳೂರಿನಲ್ಲೇ ನೆಲೆಯೂರಿವೆ. ಬೆಂಗಳೂರಿನಲ್ಲಿ ಸುಮಾರು 626 ಸೆಮಿಕಂಡಕ್ಟರ್ ಸಂಬಂಧಿತ ಕಂಪನಿಗಳು ಇವೆ. ಭಾರತದ ಸೆಮಿಕಂಡಕ್ಟರ್ ಈಕ್ವಿಟಿ ನಿಧಿಯಲ್ಲಿ ಬೆಂಗಳೂರು ಸುಮಾರು 40.1% ಪಾಲನ್ನು ಹೊಂದಿದೆ. ಚಿಪ್ ವಿನ್ಯಾಸ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಪರೀಕ್ಷಾ ಕೇಂದ್ರಗಳಿಗೆ ದೇಶದಲ್ಲಿ ಬೆಂಗಳೂರು ಖ್ಯಾತಿಯನ್ನ ಗಳಿಸಿದೆ. ಬೀದಿಬದಿ ವ್ಯಾಪಾರಿಗಳಿಂದ ಪಾದಚಾರಿ ಮಾರ್ಗಗಳು ಮರು ಒತ್ತುವರಿಯಾಗದಂತೆ ನಿರಂತರವಾಗಿ ನಿಗಾ ವಹಿಸಬೇಕು ಎಂದು ಗ್ರೇಟ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಒಂದು ವೇಳೆ ವ್ಯಾಪಾರಿಗಳು ಒತ್ತುವರಿ ಮಾಡಿದರೆ ಅಥವಾ ಮುಂದಾದರೆ ಅವರ ವಸ್ತುಗಳನ್ನು ವಶಕ್ಕೆ ಪಡೆದು ದಂಡ ವಿಧಿಸಬೇಕು ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ವರ್ಚುವಲ್ ಸಭೆಯಲ್ಲಿ ಮಾತನಾಡಿದ ಅವರು, ಶಿಸ್ತಿನ ಕಾರ್ಯಾಚರಣೆಯ ಪರಿಣಾಮ ಈಗಾಗಲೇ 5 ಪಾಲಿಕೆಯ ವ್ಯಾಪ್ತಿಯಲ್ಲಿ ಒಟ್ಟಾರೆಯಾಗಿ 1,373 ಕಿಲೋಮೀಟರ್ ರಸ್ತೆಯಲ್ಲಿ ಒತ್ತುವರಿ ತೆರವುಗೊಳಿಸಿ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಎಂದು ಅಧಿಕಾರಿಗಳ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಮರು ಒತ್ತುವರಿ ಪ್ರಕರಣಗಳನ್ನು ತಕ್ಷಣ ಗುರುತಿಸಿ ಫೋಟೋ ಹಾಗೂ ಜಿಯೋಟ್ಯಾಗ್ ಮಾಹಿತಿಯೊಂದಿಗೆ ವರದಿ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕು. ಮಾರ್ಷಲ್ ಮತ್ತು ಬೀಟ್ ಪೊಲೀಸ್ ಸಿಬ್ಬಂದಿ ಜಂಟಿಯಾಗಿ ನಿಯಮಿತವಾಗಿ ಪರಿಶೀಲನೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ಲಕ್ಕವಳ್ಳಿ ವಲಯದಲ್ಲಿ ಕಡವೆ ಬೇಟೆಯಾಡಿದಂತಹ ಮೂವರು ಆರೋಪಿಗಳನ್ನು

ಅರಣ್ಯ ಇಲಾಖೆಯವರು ದಾಳಿ ನಡೆಸಿ ಬಂಧಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಯ 2026-27 ಸಾಲಿನ ಸರ್ವ ಸದಸ್ಯರ ಸಭೆ ಮತ್ತು ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಂಬಂಧಪಟ್ಟಂತಹ ಜಿಲ್ಲಾ ಮಟ್ಟದ ಕಾರ್ಯಪಡೆ ಸಮಿತಿ ಸಭೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಳು ಭಾಷೆಗೆ ರಾಜ್ಯದ 2ನೇ ಅಧಿಕೃತ ಭಾಷಾ ಮಾನ್ಯತೆ, ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031 ಸಂಪುಟ ಸಭೆಯಲ್ಲಿ ಅನುಮೋದನೆ. ಭಾರತೀಯ ವಾಯುಪಡೆಗೆ HAL ನಿರ್ಮಿತ ಲಘು ಯುದ್ಧ ವಿಮಾನ ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜೀವ ವೈವಿಧ್ಯದ ಸಂರಕ್ಷಣೆ, ಸುಸ್ಥಿರ ಬಳಕೆ, ವಿಕಸಿತ ಭಾರತದ ಭವಿಷ್ಯಕ್ಕೆ ನಿರ್ಣಾಯಕ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಹುಬ್ಬಳ್ಳಿ ನಾಳೆ ಖಾಸಗಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಮಾತಿನ ಪ್ರಸಾರ 7:35 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸ್ನೇಹಿತರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
2: ರಸ್ತೆ ಬದಿ ಕಸ ಬಾಟಲ್ಗಳನ್ನು ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗು ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ, ನಾಗರಿಕರೇ ಇವರು, ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್, ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು, ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ, ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು, ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು, ಇನ್ಯಾರು, ನಾವೇ ತಾನೇ.
3: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ, ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.

0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಗೀತ ಪ್ರಪಂಚದ ದೊಡ್ಡ ಹೆಸರು ವೀಣಾ ಚೊಕ್ಕಮ್ಮ ಅವರು. ಆಗ ಅನೇಕರಿಗೆ ಕಲಿಸಿಕೊಟ್ಟು ಬಹಳಷ್ಟು ಶಿಷ್ಯರನ್ನ ತಯಾರು ಮಾಡಿದರು. ಕಲೆಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶ ಕಡಿಮೆ ಇದ್ದಾಗ ವೀಣೆಯೇ ನನ್ನ ಜೀವನ ಅಂದವರು ಚೊಕ್ಕಮ್ಮ. ಹಾಡುಗಾರಿಕೆಯಲ್ಲೂ ಪ್ರವೀಣರು ಪರಿಣತರು. ವೀಣಾ ಚೊಕ್ಕಮ್ಮ ಅವರ ಕಲಾ ಪ್ರೀತಿ ಹೀಗಿತ್ತು.
2: ನನಗೆ ನನ್ನ ಸಾಕು ತಾಯಿ ಹಾರ್ಮೋನಿಯಂ ಬರ್ತಾ ಇತ್ತು. ಬಾಬಾ ಅವರೇ ಸಾಕಿದ್ರಿಂದ ಅವರು ನನ್ನ ತಂದೆ, ಅವರಿಗೆ ಪಿಟೀಲ್ ಬರ್ತಾ ಇತ್ತು. ಅವರಿಬ್ಬರಿಗೂ ತುಂಬ ಸಂಗೀತ ಇಚ್ಛೆ ಇದ್ದರಿಂದ ನನಗೆ ಅವರುಗಳೇ ಸ್ವಲ್ಪ ಪೂಜೆ ಹಾಡುಗಳು ಎಲ್ಲನೂ ಹೇಳ್ಕೊಡೋರು. ಆಮೇಲೆ ಆಗ ಯಾರೋ ಒಬ್ರು ಬೀದಿಲಿ ಹೋಗ್ತಾಯಿದ್ರು, ನಮ್ಮ ಮನೆಗೆ ಬಂದರು. ಅವರು ನಾನು ಮಾತಾಡಿ ಕುಣಿತಾ ಇದ್ದಾಗ ಆಟ ಆಡೋ ಸ್ವಭಾವನೆಲ್ಲ ಕೇಳಿಕೊಂಡು, ಈ ಮಗುಗೆ ಶರೀರ ಚೆನ್ನಾಗಿದೆ, ಸಂಗೀತ ಹೇಳಿಸಿ ಅಂತ ಮನೇಲಿ. ಅವ್ರು ಹೇಳತ್ಲು, ಆಗಲೇ ನೀವು ಯಾರು ಅಂತ ವಿಚಾರಿಸ್ತು. ಅವರು ಸಂಗೀತದ ಮೇಷ್ಟ್ರಿ ಆಗಿದ್ದರು, ವಿರೂಪಾಕ್ಷಸ್ತ್ರಿಗಳು ಅಂತ ಧಾರವಾಡದ ಕಡೆಯವರು. ಅವ್ರ ಹತ್ರ ನೀವೇ ಹೇಳ್ಕೊಡಿ ಅಂತ 6ನೇ ವಯಸ್ಸಿಗೆ ನನಗೆ ಹಾರ್ಮೋನಿಯಂ ಮೇಲೆ ಹಾಡುಗಾರಿಕೆ ಒಂದೆರಡು ಕೀರ್ತನೆವರೆಗೂ ಹೇಳ್ಕೊಟ್ರು.
3: ವರಸಿತಗಿರಿ ನಿಲಯುನಿ ಪ್ರಿಯ ಪ್ರಣಯಿನಿ ಪರಾಶಕ್ತಿ

ಒಂದ್ಸಲ ಪ್ರಸನ್ನ ಸೀತಾರಾಮ ಮಂದಿರದಲ್ಲಿ ಚಂಪೆ ಬರೋದು ಲೇಟ್ ಆಗೋಯ್ತು. ಆಗ ನೀನೆ ಕೂತ್ಕೊಂಡು ಒಂದ್ ಸ್ವಲ್ಪ ಅವ್ರು ಬರೋ ತನಕ ನುಡಿಸುವಂತ ನನ್ನನ್ನು ಬಲವಂತ ಮಾಡಿ ಆವಾಗ ಒಂದು ಪ್ರೋಗ್ರಾಮ್ ಕೊಟ್ಟೆ ಅಲ್ಲಿ. ಆಮೇಲೆ ಮದ್ರಾಸ್ನಲ್ಲಿ ಕಲಾಕ್ಷೇತ್ರದಲ್ಲಿ ಪುಳಿಯಾರ್ ಕೃಷ್ಣಮಾಚಾರ್ಯ ಅವರು ಇದ್ರು. ಅಕಸ್ಮಾತ್ ಆಗಿ ರುಕ್ಮಿಣಿ ದೇವಿಯವರು ಅಲ್ಲಿ ಬಂದಿದ್ರು. ಆವಾಗ ನೀನು ಒಂದು ಎರಡು ಕೀರ್ತನೆ ನುಡಿಸು ಅಂದರು. ಅಲ್ಲೇ ಅವರೇ ಒಂದು ವೀಣೆ ತರಿಸ್ಕೊಟ್ರು, ನುಡಿಸ್ದೆ. ಆಮೇಲೆ ಅವರು ಬಹಳವಾಗಿ ಸಂತೋಷಪಟ್ಟು ಆಶೀರ್ವಾದ ಮಾಡಿದ್ರು. ಆ ಸನ್ನಿವೇಶನ ಮರೆಯೋಕ್ಕಾಗೋದಿಲ್ಲ. ಯಾವುದೋ ಪ್ರೋಗ್ರಾಮ್ಗೆ ಸಂಗೀತಕ್ಕೆ ಹೋಗಿದ್ದೆ. ಅಲ್ಲಿ ಸಂಗೀತ ಸಾಮಾನ್ಯವಾಗಿ ದಕ್ಷಿಣ ದೇಶದಿಂದ ತಮಿಳು ಕೀರ್ತನೆಗಳು ಪಾಪನಾಶಂ ಒಂದು ಹಾಡೋಣ ಅಂತ ಕಲ್ಯಾಣಿಯಲ್ಲಿ ಚಿದಂಬರಂ ಅಂತ ಕೀರ್ತನೆಯನ್ನು ಹಾಡ್ತಾ ಇದ್ದೆ. ಅದರೊಳಗೆ ಚರಣದಲ್ಲಿ ಮೋಹಾಂಧಕಾರ ಮದಿಲ್ ಮುಳುಗಿ ಎನ್ನಲ್ಲ ಎನ್ನಾಳುಂ ಮೋಶಂ ಪೋಹಾದೇನ್ರ ಮೂಢನಂಜಮೆ ಅನ್ನೋ ಜಾಗದಲ್ಲಿ ನೆರವುಲು ಮಾಡಿದೆ. ನೆರವುಲು ಮಾಡುವಾಗ ಯಾರೋ ಅದು ನಾನು ಹಾಡೋದಕ್ಕಿಂತ ಅವ್ರ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ತು ಅವ್ರು ಬಂದು ತುಂಬ ಅಳ್ತಾ ನನಗೆ ಆಶೀರ್ವಾದ ಮಾಡಿ ಒಂದು ಗುಲಾಬಿ ಹಾರನ ಕೊಟ್ಟು ಸನ್ಮಾನಿಸಿದ್ರು. ಅದನ್ನ ಮರೆಯ. ಆಮೇಲೆ ಒಂದು ಪ್ರೋಗ್ರಾಮ್ಗೆ ಮದ್ರಾಸ್ಗೆ ರೇಡಿಯೋಗೆ ಪ್ರೋಗ್ರಾಮ್ಗೆ ಹೋಗಬೇಕಾಯ್ತು. ಹೋಗಬೇಕಾದಾಗ ನಮ್ಮ ಭಾವನವರು ಸ್ವಲ್ಪ ಪಕ್ವಾದ ಜೊತೆಗೆ ಅಭ್ಯಾಸ ಮಾಡಿಸಿ ಅಂತ ಶೇಷಪ್ಪನವ್ರಿಗೆ ನಮ್ಮ ಗುರುಗಳಿಗೆ ಹೇಳಕ್ಕೆ. ಅವ್ರು ಅಭ್ಯಾಸ ಮಾಡಿಸ್ತಾ ಇದ್ದಾಗ ಈ ಅಮೀರ್ ಕಲ್ಯಾಣಿಯಲ್ಲಿ ಮಾನಮೂಲಯದ ಚರಣದಲ್ಲಿ ಎಡಪು ಬಿಟ್ಟು ತಕ ಬಿಟ್ಟು ಹಾಸನಾಧಿಪತಿಯಿಂದ ರಿಪೀಟ್ ಆಗುತ್ತೆ. ಸಿಂ ಅನ್ನೋದು ಹಿಂದ್ಗಡೆ ಆವೃತ್ತಿಗೆ ಸೇರ್ಕೊಳ್ಳುತ್ತೆ. ಆವಾಗ ಅವರು ಇದನ್ನ ಒಂದು ಎಡ್ಪಾಗಿಟ್ಟು ಸಿಂಹಾಸನಾಧಿಪತಿ ಅಂತ ನೀ ರಿಪೀಟ್ ಮಾಡು, ಹೀಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಕೊಟ್ರು. ಅದ್ರ ಮೇಲೆ

0: ನಾನು ಓ ಇವ್ರಿಗೆ ಸಂಗೀತನ ಹೇಳ್ಕೊಡಕ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆವತ್ತಿನಿಂದಾನು ಸಂಗೀತಕ್ಕೆ ನನಗೆ ಬಹಳವಾಗಿ ಮುಂದುವರ್ಸೋಕ್ಕೆ ಸಹಾಯ ಮಾಡಿದ್ದಾರೆ. ನನ್ನ ಶ್ರೇಯಸ್ಸಿಗೆಲ್ಲ ಅವರೇ ಕಾರಣರು. ನನಗೆ ವೀಣೆ ಮೇಲೆ ಅಭ್ಯಾಸ, ಆದ್ರೂ ತಂಬೂರಿ ಮೇಲೆ ಹಾಡಿ ಅಭ್ಯಾಸ ಇದೆ, ಅದು ಕಚೇರಿ ಮಾಡ್ತೀನಿ. ಬರೀ ವೀಣೆ ಏನು ನುಡಿಸಿಯೂ ಅಭ್ಯಾಸ ಇದೆ. ಆದರೆ ವೀಣೆ ತೆಗೆದುಕೊಂಡು ಕೂತ್ಕೊಂಡ್ರೆ ನನ್ನ ಮನಸ್ಸಿಗೆ ಜಾಸ್ತಿಯಾಗಿ ಸ್ಫೂರ್ತಿ ಬರುತ್ತೆ, ಸಂತೋಷ ಉಂಟಾಗುತ್ತೆ.
1: ಕಲಾವಿದೆ ವೀಣಾ ಚೊಕ್ಕಮ್ಮ ಅವರ ಮಾತನ್ನು ಕೇಳಿದಿರಿ ಇವತ್ತಿನ ರತ್ನ ಭಂಡಾರದಲ್ಲಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದ್ರೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7:00. ಈಗ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮಂಗಳೂರಿನಲ್ಲಿ ಇಂದು ನಡೆದಂತಹ ಸಂಪುಟ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ 549.79 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುಮೋದನೆ ದೊರೆತಿದೆ. ಕರಾವಳಿ ಜಿಲ್ಲೆಗಳ ದ್ವೀಪಗಳ ಅಭಿವೃದ್ಧಿ ಉದ್ದೇಶದಿಂದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಒಟ್ಟು 12 ದ್ವೀಪಗಳನ್ನು ಅಭಿವೃದ್ಧಿಪಡಿಸಲು ಸಂಪುಟ ಅನುಮೋದನೆ ನೀಡಿದೆ. ಎಚ್ಎಎಲ್ ಸಂಸ್ಥೆಯಲ್ಲಿ ತಯಾರಿಸಿದಂತಹ ವಿವಿಧ ತರಬೇತಿ ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಉಪಸ್ಥಿತರಿದ್ದರು. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ರಿಜ್ವಾನ್ ಹರ್ಷದ್ ಅಧ್ಯಕ್ಷತೆಯಲ್ಲಿ ನಾಳೆ ಕಾಪು ತಾಲೂಕು ಮಟ್ಟದ ಪ್ರಜಾಸೇವೆ ಆಂದೋಲನ ಸಭೆ ಜರುಗಲಿದೆ. ಸಾರ್ವಜನಿಕರು ಸರ್ಕಾರದ ವಿವಿಧ ಯೋಜನೆಗಳ ಸವಲತ್ತು ಪಡೆಯಲು ಅರ್ಜಿ ಸಲ್ಲಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬೆಂಗಳೂರಿನ ಜೆಸಿ ರಸ್ತೆಯ ನಯನ ರಂಗಮಂದಿರದಲ್ಲಿ ನಾಳೆ ಸಂಜೆ 4 ಗಂಟೆಗೆ ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮದ 251ನೇ ಸಂಚಿಕೆ ಮೂಡಿಬರಲಿದೆ. ಸಾಹಿತಿ ಮತ್ತು ಮಾಜಿ ಸಚಿವರಾದಂತಹ ಡಾ ಲೀಲಾದೇವಿ ಆರ್ ಪ್ರಸಾದ್ ಅವರು ಈ ತಿಂಗಳ ಅತಿಥಿಯಾಗಿದ್ದಾರೆ. ಮೈಸೂರು ತಾಲೂಕಿನಲ್ಲಿ ನಡೆಯುತ್ತಿರುವಂತಹ ಎಸ್ಐಆರ್ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಇಂದು ಚಾಮುಂಡಿ ಬೆಟ್ಟದಲ್ಲಿ ಸ್ವೀಪ್ ಚಟುವಟಿಕೆ ಜರುಗಿತು. ಈ ವೇಳೆ ತಹಸೀಲ್ದಾರ್ ಮಹೇಶ್ ಕುಮಾರ್ ಮಾತನಾಡಿ, ಸಾರ್ವಜನಿಕರು ತಮ್ಮ ವ್ಯಾಪ್ತಿಯ ಮತಗಟ್ಟೆಗಳಿಗೆ ಭೇಟಿ ನೀಡಿ ತಮ್ಮ ಹೆಸರನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿಗಳು ಇದ್ದರೆ ಸರಿಪಡಿಸಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತುಂಕ್ವಾ ಪ್ರಾಂತ್ಯದ ಕೋಹತ್ ಜಿಲ್ಲೆಯಲ್ಲಿ ಮಸೀದಿಯೊಂದರ ಬಳಿ ಇಂದು ಸಂಭವಿಸಿದ ಸ್ಫೋಟದಲ್ಲಿ 15 ನಾಗರಿಕರು ಮೃತಪಟ್ಟಿದ್ದು 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಜಪಾನ್ನ ಐಚಿ ನಗೋಯದಲ್ಲಿ ನಾಳೆಯಿಂದ ಅಕ್ಟೋಬರ್ 4ರವರೆಗೆ 20ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟ ಜರುಗಲಿದೆ. 37 ಕ್ರೀಡೆಗಳಲ್ಲಿ 500ಕ್ಕೂ ಹೆಚ್ಚು ಭಾರತೀಯ ಕ್ರೀಡಾಪಟುಗಳು ಸ್ಪರ್ಧಿಸಲಿದ್ದಾರೆ. ಈ ಬಾರಿ 45 ದೇಶಗಳು ಮತ್ತು ಪ್ರದೇಶಗಳ ಕ್ರೀಡಾಪಟುಗಳು 43 ಕ್ರೀಡೆಗಳ 469 ಪದಕ ಸ್ಪರ್ಧೆಗಳಲ್ಲಿ ಭಾಗಿಯಾಗಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವವಂತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
4: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026.

0: issued in public interest by the Department of Animal Husbandry and Dairy, Government of India.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಹೇಗೆಲ್ಲ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಆಗುತ್ತೆ, ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯನ್ನು ಹೇಗೆ ತನ್ನ ವಶ ಮಾಡಿಕೊಳ್ಳುತ್ತೆ ಅನ್ನೋದಕ್ಕೆ ಅನೇಕ ಎಕ್ಸಾಂಪಲ್ಗಳನ್ನು ನಿಮಗೆ ಕೊಟ್ಟಿದ್ದೆ. ಆಫ್ರಿಕನ್ ಕಂಟ್ರಿಗಳಲ್ಲಿ ಆದಂಥ ಬದಲಾವಣೆ, ಇತ್ತೀಚಿನ ದಿನಗಳಲ್ಲಿ ಕೊರಿಯನ್ ಕಲ್ಚರ್ ಆಗ್ಬೋದು, ಹಾಗೆ ಹಿಂದೆ ನಾವು 60s, 70s, 80s ಆ ಸಂದರ್ಭದಲ್ಲಿ ನೋಡೋದಾದರೆ ಹಾಲಿವುಡ್ ಹೇಗೆ ಪ್ರಭಾವ ಬೀರಿತು, ಅಲ್ಲಿನ ಕಲ್ಚರ್ ಹೇಗೆ ಪ್ರಭಾವ ಬೀರಿತು ಅನ್ನೋದನ್ನು ಸಹ ತಿಳಿಸ್ಕೊಟ್ವಿ. ಪೋಸ್ಟ್ LPG ಆದ ನಂತರ ಭಾರತೀಯರ LPG ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವ ಸ್ನೇಹಿತರೆ, ಲಿಬರಲೈಜೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಈ ಒಂದು ನೀತಿಯನ್ನು 92ರ ನಂತರ ಭಾರತದಲ್ಲಿ ಅಳವಡಿಸ್ಕೊಂಡ ನಂತರ ಭಾರತದ ಮಾರುಕಟ್ಟೆ ವಿಶ್ವದ ಅನೇಕ ಭಾಗಗಳಿಗೆ ತೆರೆದುಕೊಳ್ಳುತ್ತೆ. ಇದರಿಂದ ಅನೇಕ ಅನುಕೂಲಗಳಂತೂ ಖಂಡಿತ ಆಗೇ ಇದೆ. ಇದರ ಮೂಲಕ ಅಲ್ಲಿನ ವಸ್ತುಗಳು, ಬಟ್ಟೆಗಳು ಇವೆಲ್ಲವೂ ಸಹ ಸುಲಭವಾಗಿ ಭಾರತೀಯರ ಕೈಯಲ್ಲಿ ಸೇರೋದಕ್ಕೆ ಆರಂಭ ಆಯಿತು. ನಾವು ಅವರಂತೆ ಕಾಣೋದಕ್ಕೆ, ಅವರು ನಮ್ಮಂತೆ ಕಾಣೋದಕ್ಕೆ, ಇವೆಲ್ಲವೂ ಸಹ ನಮ್ಮಲ್ಲಿರುವಂಥ ವಸ್ತುಗಳು ಅಲ್ಲಿ ಹೋಗೋದು, ಅಲ್ಲಿರುವಂಥ ವಸ್ತುಗಳು ನಮ್ಮಲ್ಲಿ ಬರೋದು, ಈ ರೀತಿಯಾಗಿ ವ್ಯಾಪಾರ ವಹಿವಾಟುಗಳ ಮೂಲಕ ಈ ಸಂಸ್ಕೃತಿ ಅನ್ನೋದು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಇದು ಹಬ್ತವಾಗುತ್ತೆ. ಹೇಗಪ್ಪ ಇದು ಜಾಗತೀಕರಣದ ಸಮಯ ಇದು, ಈಗೆಲ್ಲ ನಿಮಗೆ ಗೊತ್ತಿದೆ. LPG ಬಗ್ಗೆನೂ ಸಹ ನಾನು ಹೇಳಿದೆ. ಸಮಾಜಗಳು ಸಾಮಾನ್ಯವಾಗಿ ಒಂದು ಸಮಾಜದ ಒಂದು ಕಲ್ಚರನ್ನು ಇನ್ನೊಂದು ಸಮಾಜ ಅಳವಡಿಸ್ಕೊಳ್ತಾ ಹೋಗುತ್ತೆ, ತಮ್ಮ ಕಲ್ಚರನ್ನ ಜೊತೆ ಬೆರೆಸ್ಕೊಳ್ತಾ ಹೋಗುತ್ತೆ. ಅದು ತಮ್ಮ ಕಲ್ಚರ್ಗಿಂತ ಅತಿಯಾಗೂ ಸಹ ಆಗ್ಬೋದು, ಅಥವಾ ಕಲ್ಚರ್ಗೆ ಪೂರಕವಾಗಿ ಅದು ಒಂದು ಹೊಸ ಸಂಸ್ಕೃತಿಯನ್ನು ಉಟ್ಕೊಳ್ತಾ ಸಾಗ್ಬೋದು. ಹೇಗಪ್ಪ ಆಗುತ್ತೆ ಅಂತ ಅಂದರೆ ಭಾಷೆಗಳ ಬದಲಾವಣೆಗಳಾಗ್ಬೋದು ಸ್ನೇಹಿತರೆ. ಅನೇಕರಿಗಾಗಲೇ ಕೊರಿಯನ್ ವೇವ್ ಹೇಗೆ ನಮ್ಮ ಯುವಕರಲ್ಲಿ ಮನೆ ಮಾಡಿದೆ ಅಂತ ಹೇಳಿದೆ. ಅಲ್ಲಿನ ಭಾಷೆಯನ್ನು ಕಲಿಯೋದಕ್ಕೆ ಇಷ್ಟಪಡ್ತಾರೆ. ಇದು ಸಾಫ್ಟ್ ಪವರ್ ಆಗುತ್ತೆ ಯಾವಾಗೂ. ಒಂದು ಭಾಷೆಯ ಯಾವುದೇ ಕಲ್ಚರ್ ಇಷ್ಟ ಆದಾಗ ಅಲ್ಲಿಯ ಭಾಷೆಯನ್ನು ಕಲಿಯೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಆ ರೀತಿ ಭಾಷೆಯನ್ನು ಕಲಿಯೋದಕ್ಕೆ ಆರಂಭ ಆದಾಗ ನಮ್ಮ ಭಾಷೆಯ ಕಡೆ ಗಮನವು ಕಡಿಮೆ ಆಗುತ್ತೆ. ಅಂದರೆ ನಾವು ಮಾತನಾಡ್ತೀವಿ ಇಲ್ಲ ಅಂತಲ್ಲ, ಆದರೆ ಯಾವಾಗಲೂ ಒಂದು ಭಾಷೆಯನ್ನು ನಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಅಂತ ಅವರ ಮೂಲ ಭಾಷೆಯನ್ನು ಎಲ್ಲರೂ ಸಹ ಬಿಡದೇನೆ ಎಷ್ಟೇ ಭಾಷೆಯನ್ನು ಕಲೀಲಿ, ಆ ಒಂದು ಭಾಷೆಯನ್ನು ಅವರು ಅತಿಯಾಗಿ ಒಂದು ಬಳಸ್ತೇನೆ, ತಮ್ಮ ಭಾಷೆಗೆ ಬೆಲೆ ಕೊಟ್ಟಾಗ ಅದು ಯಾವುದೇ ಒಂದು ಕಲ್ಚರಲ್ ಇನ್ಫಿಲ್ಟ್ರೇಷನ್ ಆದ್ರೂ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಅನ್ಬೋದು. ಈಗ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ ಸ್ನೇಹಿತರೆ. ನೀವು ಕೇಳ್ತಾ ಇದ್ರ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಅನ್ನುವಂಥ ವಿಷಯದ ಕುರಿತು ಮಾತಾಡ್ತಿದ್ವಿ. ಹೌದು, ಕಲ್ಚರಲ್ ಇನ್ಫಿಲ್ಟ್ರೇಷನ್ ಎಲ್ಲ ಕಡೆ ಆಗಿದೆ, ಏನು ಮಾಡೋದು, ಅದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತ ಅಂದರೆ ನಮ್ಮ ಸ್ಥಳೀಯ ಭಾಷೆ, ಸ್ಥಳೀಯ ಪದ್ಧತಿಗಳು, ಸ್ಥಳೀಯ ಕಲ್ಚರ್, ಸ್ಥಳೀಯ ಇತಿಹಾಸ ಇವೆಲ್ಲವನ್ನು ತಿಳಿಸೋದ್ರ ಮೂಲಕ ನಮ್ಮ ಸಂಸ್ಕೃತಿ ಎಂತಹ ಮಹತ್ತರವಾದದ್ದು ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗತ್ತೆ. ಇಂತಹ ಕೆಲಸವನ್ನು ಕನ್ನಡ ಕಟ್ಟುವಂಥ ಕೆಲಸದಲ್ಲಿ ಆಗಿದೆ ಅಂದರೆ ನೀವು ನಂಬ್ತೀರ ಸ್ನೇಹಿತರೆ? ಖಂಡಿತ ಹೌದು. ನಾನು ಯಾವಾಗಲೂ ನಮ್ಮ ಧಾರವಾಡವನ್ನು ಯಾಕೆ ಅಷ್ಟು ಉತ್ತರ ಕರ್ನಾಟಕವನ್ನು ಇಷ್ಟಪಡ್ತೀನಿ ಅಂತ ಅಂದರೆ ಕನ್ನಡದ ಅಸ್ಮಿತೆಯೇ ಅದು. ಕನ್ನಡ ಜೀವ ತಳೆದು ಸ್ಟ್ರಾಂಗಾಗಿ ಹುಟ್ಟೋದಕ್ಕೆ ಹೋರಾಟಗಳು ನಡೆದಂತಹ ಜಾಗ ಅದು. ಹೀಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಕರ್ನಾಟಕ ಅನೇಕ ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಅಲ್ಲಿನ ಭಾಷೆಗಳ ಪ್ರಭಾವ ನಮ್ಮ ಭಾಷೆಗಳ ಮೇಲೆ, ಈಗ ಬೇರೆ ಬೇರೆ ಭಾಷೆಗಳು, ಮಹಾರಾಷ್ಟ್ರ ಆಗ್ಬೋದು, ಆಂಧ್ರ, ತೆಲಂಗಾಣ, ಇಂದಿನ ತಮಿಳುನಾಡು, ಕೇರಳ, ಎಲ್ಲ ಭಾಷೆಗಳ ಗಡಿ ಪ್ರದೇಶಗಳಲ್ಲಿ ಭಾಷೆಗಳ ಇನ್ಫ್ಲುಯೆನ್ಸ್ ತುಂಬಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈಗ ನಾನು ಹೇಳಿದ್ನಲ್ಲ, ಹೇಗೆ ನಾವು ನಮ್ಮ ಸ್ಥಳೀಯ ಇತಿಹಾಸವನ್ನು ನೆನಪಿಸೋದ್ರ ಮೂಲಕ, ಸ್ಥಳೀಯ ಭಾಷೆನ ಮಾತಾಡೋದ್ರ ಮೂಲಕ ಕಲ್ಚರಲ್ ಇನ್ಫಿಲ್ಟ್ರೇಷನನ್ನು ತಡಿಬೋದು ಅಂತ. ಆಗ ಒಂದು ಸಂದರ್ಭದಲ್ಲಿ ಒಬ್ಬರು ಇಂಗ್ಲಿಷ್ ಅವರು ಕಮಿಷನರ್ ಬರ್ತಾರೆ ಧಾರವಾಡದ ಒಂದು ಪ್ರಾಂತ್ಯಕ್ಕೆ. ಅಲ್ಲಿ ಅವರು, ಇಲ್ಲಿ ಜನಗಳು ಬೇರೆ ಯಾವುದೋ ಭಾಷೆ ಮಾತನಾಡ್ತಿದಾರಲ್ಲ, ಇದು ಮರಾಠಿ ಅಲ್ವಲ್ಲ ಅಂತ ಕೇಳ್ತಾರೆ. ಆವಾಗ ಹೌದು, ಈ ಭಾಷೆಯನ್ನು ಕನ್ನಡ ಅಂತ ಕರೀತಾರೆ, ಈ ಭಾಗದ ಜನ ಕನ್ನಡವನ್ನೇ ಮಾತನಾಡ್ತಾರೆ ಅಂದಾಗ, ಹೌದು, ಮತ್ತು ಈ ಭಾಷೆಗೆ ಯಾಕೆ ಯಾವುದೇ ಪ್ರೋತ್ಸಾಹ ಇಲ್ಲ, ಶಾಲೆಗಳಿಲ್ಲ, ಈ ಭಾಷೆಯನ್ನು ಬೆಳೆಸಬೇಕು ಅಂತ ಆ ಒಬ್ಬರು ಅಧಿಕಾರಿ ಭಾಷೆಯನ್ನು ಬೆಳೆಸೋದಕ್ಕೆ ಸಹಾಯವನ್ನು ಮಾಡ್ತಾರೆ, ಶಾಲೆಯನ್ನು ಆರಂಭ ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಕನ್ನಡವನ್ನು ಕಟ್ಟಿದಂಥ ಅನೇಕ ಮಹನೀಯರಲ್ಲಿ ನಮ್ಮ ಆಲೂರು ವೆಂಕಟರಾಯರು, ಅವರು ಕನ್ನಡದ ಕುಲಪುರೋಹಿತ, ಇವರು ಸಹ ಒಬ್ಬರು. ಇವರು ನಮ್ಮ ಹೇಗೆ ಬಂಗಾಳದಲ್ಲಿ ಭಾರತದ ಅಸ್ಮಿತೆಯನ್ನು ತಿಳಿದುಕೊಂಡು, ಬಂಗಾಳಿ ಭಾಷೆಯ ಅಸ್ಮಿತೆಯನ್ನು ತಿಳಿದುಕೊಂಡು ಬ್ರಿಟಿಷ್ನವರ ವಿರುದ್ಧ ಹೋರಾಡೋಕ್ಕೆ ಆರಂಭ ಮಾಡಿದ್ರು. ಯಾಕಂದರೆ ತಮ್ಮ ಭಾಷೆಯ ವೈಶಿಷ್ಟ್ಯ, ತಮ್ಮ ನೆಲದ ವೈಶಿಷ್ಟ್ಯ ತಮ್ಮ ಭಾಷೆಯ ಮೂಲಕ ತಿಳ್ಕೊತಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಸಹ ಕರ್ನಾಟಕ ಗತ ವೈಭವ ಅನ್ನುವಂಥ ಕೃತಿಯನ್ನು ಬರೆದು ಕರ್ನಾಟಕದ ಇತಿಹಾಸದ ಮಹತ್ವ ಏನು ಅನ್ನೋದನ್ನು ಎಲ್ಲರಿಗೂ ತಿಳಿಸುವಂಥ ಪ್ರಯತ್ನವನ್ನು ಆಲೂರು ವೆಂಕಟರಾಯರು ಮಾಡ್ತಾರೆ. ಆಗ ಆ ಪುಸ್ತಕವನ್ನು ಓದಿದಂಥ ಅನೇಕರು, ಓ, ನಮ್ಮ ಕನ್ನಡಕ್ಕೊಂದು ಅಸ್ಮಿತೆ ಇದೆ, ನಮ್ಮ ಇತಿಹಾಸ ಶ್ರೇಷ್ಠವಾದ ಇತಿಹಾಸ ಅಂತ ಅವರು ಎಲ್ಲರೂ ಸಹ ಕನ್ನಡವನ್ನು ಮಾತನಾಡೋದಕ್ಕೆ ಆರಂಭ ಮಾಡ್ತಾರೆ, ಕನ್ನಡ ಶಾಲೆಗಳಲ್ಲಿ ಓದೋದಕ್ಕೆ ಆರಂಭ ಮಾಡ್ತಾರೆ, ಕನ್ನಡ ಹೋರಾಟಗಳು ನಡೆಯುತ್ತೆ. ಇದರ ಫಲವಾಗಿ ಅಖಂಡ ಕರ್ನಾಟಕವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಹೌದು, ಕಲ್ಚರಲ್ ಇನ್ಫಿಲ್ಟ್ರೇಷನ್ ಇದಕ್ಕೇನು ಸಂಬಂಧ ಅಂದರೆ, ಹೌದು, ಬೇರೆ ಭಾಷೆಗಳ ಒಂದು ಪ್ರಭಾವ ನಮ್ಮ ಭಾಷೆಯ ಮೇಲೆ ಅಥವಾ ಆ ಒಂದು ಸ್ಥಳೀಯ ಭಾಗದ ಭಾಷೆಯ ಮೇಲೆ ಬೀರುವಾಗ ಅನೇಕರು ಆ ತಮ್ಮ ಭಾಷೆಯ ಮಹತ್ವವನ್ನು ಅರಿತುಕೊಂಡು, ತಮ್ಮ ಭಾಷೆಯ ಇತಿಹಾಸವನ್ನು ತಿಳಿದುಕೊಂಡು, ಇಂತಹ ಶ್ರೇಷ್ಠವಾದ ಭಾಷೆ ನಮ್ದ ಅಂತ ಬೇರೆ ಒಂದು ಭಾಷೆಗೆ ಅಥವಾ ಬೇರೆ ಒಂದು ಕಲ್ಚರ್ಗೆ ಮಾರು ಹೋಗದೆ ತಮ್ಮ ಭಾಷೆಯನ್ನೇ ಶ್ರೇಷ್ಠ ಭಾಷೆಯಾಗಿ ಎತ್ತಿ ಹಿಡಿದಂಥ ಜಾಗ ಧಾರವಾಡ. ಆ ವಿದ್ಯಾವರ್ಧಕ ಆಗ್ಬೋದು, ಅದರ ಸಂಘಟನೆಗಳಾಗ್ಬೋದು, ಅದರ ಕೆಲಸಗಳಾಗ್ಬೋದು, ಇವೆಲ್ಲವೂ ಸಹ ಕನ್ನಡದ ಉಳಿವಿಗಾಗಿ ಮಾಡಿದಂಥ ಹೋರಾಟಗಳು. ಈ ರೀತಿಯಾಗಿ ತಮ್ಮ ಸ್ಥಳೀಯ ಭಾಷೆ, ಸ್ಥಳೀಯ ಕಲ್ಚರನ್ನು ಪ್ರೋತ್ಸಾಹಿಸೋದ್ರ ಮೂಲಕ ಯಾವುದೇ ಕಲ್ಚರ್ ಬಂದರೂ ಅದರ ಪ್ರಭಾವವನ್ನು ನಮ್ಮ ಸ್ಥಳೀಯ ಸಂಸ್ಕೃತಿಯ ಮೇಲೆ ಆಗದೇ ಇರೋ ಥರ ನಾವು ನೋಡ್ಕೊಳ್ಬೋದು. ಇದಾಗಿತ್ತು ಇಷ್ಟು ಮಾತುಗಳು ಸ್ನೇಹಿತರೆ. ಇನ್ನೇನಿದ್ರು ನಿಮ್ಮ ಸಂದೇಶಗಳನ್ನ ನೋಡುವಂಥ ಸಂದರ್ಭ, ಕೆಲವೇ ಸಂದರ್ಭದಲ್ಲಿ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದಂಥ ವಿಷಯ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ನೀವು ಸಹ ಕಲ್ಚರಲ್ ಇನ್ಫಿಲ್ಟ್ರೇಷನ್ ಕುರಿತು ನಿಮ್ಮ ಅನುಭವಗಳನ್ನು ಅಥವಾ ನಿಮ್ಮ ಗಮನಕ್ಕೆ ಬಂದಂಥ ವಿಷಯಗಳನ್ನು ಅಥವಾ ಕಾರ್ಯಕ್ರಮದ ಕುರಿತಾದ ಅನಿಸಿಕೆಗಳನ್ನು ನಮ್ಮ ಹತ್ರ ಹಂಚಿಕೊಳ್ಳಿ. ಕೇಳ್ತಾ ಇದ್ದೀರಾ ವಿದ್ಯುತ್ ಭಾರತಿ ಆಕಾಶವಾಣಿ ಕನ್ನಡ.

0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7:22. ಈಗ ಕೇಳಿ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ, ಸಾದರ್ ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮತ್ತೊಡೊಮ್ಮೆ ಮರಳಿ ನೀನು ಜುಗಿಸು, ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ. ಗುರಿಯ ನೈದದೊಡೊಮ್ಮೆ ಮರಳಿ ನೀನು ಜುಗಿಸು, ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ. ಕರುಮರುಣ ಸಂಧಿಸಿಯೋ ಕೈಗೂಡಬಹುದು ಗುರಿ, ಪರವೆ ಇಡದುಜ್ಜುಗಿಸು ಮಂಕುತಿಮ್ಮ. ಕರುಮರುಣ ಸಂಧಿಸಿಯೋ ಕೈಗೂಡಬಹುದು ಗುರಿ, ಪರವೆ ಇಡದುಜ್ಜುಗಿಸು ಮಂಕುತಿಮ್ಮ.

ಬಹಳ ಚೆನ್ನಾಗಿದೆ ಇದು. ಗುರಿಯ ನೈದದೊಡೊಮ್ಮೆ ಮರಳಿ ನೀನು ಉಜ್ಜಗಿಸು, ಕರಯುಕ್ತಿ ಪೆರ್ಚಿಯೋ ದೈವ ಕರುಣಿಸಿಯೋ ಕರುಮರಣ ಸಂಧಿಸಿಯೋ ಕೈಬೂಡಬಹುದು ಗುರಿ, ಪರವಿಡದೆ ಉಜ್ಜುಗಿಸು ಮಂಕುತಿಮ್ಮ. ನಾವು ಸಾಮಾನ್ಯದಲ್ಲಿ ಗುರಿ ಸಾಧಿಸಬೇಕು ಅಂತ ಹೋಗ್ತೇವೆ ಜೀವನದಲ್ಲಿ. ಆದರೆ ಒಂದು ಮಾತು ನೆನಪಿಡಬೇಕಾದದ್ದು, ಜೀವನಕ್ಕೆ ಒಂದು ಗುರಿ ಅನ್ನೋದಿಲ್ಲ, ಗುರಿಗಳ ಸಾಲು ಸಾಲೇ ಇದೆ ನಮ್ಮ ಕಣ್ಣು ಮುಂದೆ. ಗುರಿಗಳಂದರೆ ಹಿಮಾಲಯ ಹತ್ತಿದ ಹಾಗೆ, ಓಹೋ ಒಂದು ಬೆಟ್ಟ ಹತ್ತಿ ನಿಂತ್ಕೊಂಡಿದೆ ಮತ್ತೊಂದು ದೊಡ್ಡ ಬೆಟ್ಟ ಕಾಣಿಸುತ್ತೆ, ಅದನ್ನ ಹತ್ತಿ ಇನ್ನೊಂದು ಪರ್ವತ ಕಾಣಿಸುತ್ತೆ, ಅದ್ರ ಮುಂದೆ ಇನ್ನೊಂದು ಪರ್ವತ. ಹಾಗೆ ಒಂದು ಗುರಿಯನ್ನು ಮುಟ್ಟಿದ ತಕ್ಷಣ ಮತ್ತೊಂದು ಗುರಿ ಕಾಣಿಸುತ್ತೆ. ಅದಕ್ಕೆ ಗುರಿಯ ನೈದಿದೊಡೆ ಒಂದು ಗುರಿ ಸೇರಿದ ತಕ್ಷಣ ಮತ್ತೆ ಮರುಳಿ ನೀನು ಉಜ್ಜಗಿಸು, ಮತ್ತೆ ಕೆಲಸ ಶುರು ಮಾಡು. ಕರಯುಕ್ತಿ ಪೆರ್ಚೆಯೋ, ಕರಯುಕ್ತಿ ಅಂದರೆ ಸ್ಕಿಲ್, ನಮ್ಮ ಕೌಶಲ, ನನ್ನ ಕೌಶಲ ಹೆಚ್ಚಾಗಿಯೋ ಅಥವಾ ದೈವ ಕರುಣಿಸಿಯೋ ದೈವದ ಕೃಪೆಯಿಂದನೋ, ಕರ್ಮ ಋಣ ಸಂಧಿಸಿಯೋ, ನಿನ್ನ ಪೂರ್ವಜನ್ಮದ ಕರ್ಮ ಅದರ ಋಣ ಸಂಧಿ ಆಗ್ತದೋ ಹೇಗೋ, ಈ ಮೂರರಿಂದ ನಿನ್ನ ಕೌಶಲ ಹೆಚ್ಚಾಗಿಯೋ ಭಗವಂತನ ಕೃಪೆಯಿಂದನೋ ಅಥವಾ ನಿನ್ನ ಕರ್ಮ ಋಣ ಸಂದಾಯ ಆಗಿಯೋ ನಿನ್ನ ಗುರಿ ಕೈ ಸಿಗ್ತದೆ. ಆದರೆ ಅದನ್ನು ಚಿಂತೆ ಮಾಡಬೇಡ, ಪರವೇ ಇಡದೆ ಉಜ್ಜಗಿಸು ಮಂಕುತಿಮ್ಮ. ನಿನ್ನ ಕೆಲಸ ಕೆಲಸ ಮಾಡುವಂಥದ್ದು, ಯಾವುದನ್ನು ಚಿಂತೆ ಮಾಡಬೇಡ. ಆ ಚಿಂತೆ ಮಾಡದ ಕೆಲಸ ಮಾಡಿದಾಗ ನಿನ್ನ ಕೌಶಲದಿಂದನೋ ಭಗವಂತನ ಕರುಣೆಯಿಂದನೋ ಅಥವಾ ನಿನ್ನ ಕರ್ಮಋಣ ಸಂದಾಯವಾಗಿಯೋ ನಿನ್ನ ಗುರಿ ಸೇರ್ತದೆ. ಅದರಿಂದ ನನ್ನ ಕೆಲಸ ಉಜ್ಜುಗಿಸುವುದು, ಕರ್ತವ್ಯ ಮಾಡುವಂಥದ್ದು.

0: ಕಳಲಿ ಪರಮಕಲೆ ಜೀವನದ ಲಲಿತ ಕಲೆ, ಕಲಿಸಲದ ನಳವಲ್ಲ ಬಾಹ್ಯ ಬೋಧನೆಯಿಂ. ಕಲೆಗಳಲ್ಲಿ ಪರಮಕಲೆ ಜೀವನದ ಲಲಿತ ಕಲೆ, ಕಲಿಸಲದ ನಳವಲ್ಲ ಬಾಹ್ಯ ಬೋಧನೆಯಿಂ. ಒಲಿದೊಲಿಸಿ ಕೊಳುವ ಲೌಕಿಕನಯದ ಸೊಗಸನೀಂ, ತಿಳಿವುದೊಳ ಹದದಿಂದ ಮಂಕುತಿಮ್ಮ.
1: ಒಲಿದೊಲಿಸಿ ಕೊಳುವ ಲೌಕಿಕನಯದ ಸೊಗಸನೀಂ, ತಿಳಿವುದೊಳ ಹದದಿಂದ ಮಂಕುತಿಮ್ಮ.

0: ಇದು ಅದ್ಭುತವಾದಂಥ ಪದ್ಯ. ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ. ಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕಲೆ ಯಾವುದು ಅಂತಂದರೆ ಜೀವನದ ಲಲಿತ ಕಲೆ. 64 ಕಲೆಗಳಿದ್ದಾವೆ ಅಂತ ಹೇಳ್ತಾರೆ ನಮ್ಮ ಭಾರತದಲ್ಲಿ. ಆದರೆ ಅತ್ಯಂತ ಶ್ರೇಷ್ಠವಾದ ಕಲೆ ಜೀವನವನ್ನು ನಡೆಸುವಂಥ ಕಲೆ, ಜೀವನದ ಲಲಿತ ಕಲೆ. ಕಲಿಸನದ ನಳವಲ್ಲ, ಅದನ್ನು ಕಲಿಸೋದಕ್ಕೆ ಬರೋದಿಲ್ಲ. ಯಾವುದು ಟ್ಯೂಷನ್ ಕೊಟ್ಟು ಕ್ಲಾಸಿಗೆ ಹಾಕಿ ಮಾಡೋಕ್ಕೆ ಬರೋದೇ ಇಲ್ಲ. ಅದು ಬಾಹ್ಯ ಬೋಧನೆಯಿಂದ, ಹೊರಗಿನ ಬೋಧನೆಯಿಂದ ಆ ಜೀವನದ ಲಲಿತ ಕಲೆಯನ್ನು ಕಲಿಸೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಹೇಗೆ ಮಾಡಬೇಕು? ಒಲಿದು ಒಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸನೀಂ ತಿಳಿಯುವುದು ಒಳಹದದಿಂದ ಮಂಕುತಿಮ್ಮ. ಎಷ್ಟು ತೂಕದ ಮಾತು. ಡಿ ವಿ ಜಿ ನೆನೆಸ್ಕೊಂಡ್ರೆ ಅವ್ರ ಜೊತೆಗಿರುವಂಥ ಭಾಗ್ಯ ನನಗಿತ್ತು. 3 ವರ್ಷ ಅವ್ರ ಜೊತೆಗಿದ್ದವನು. ಆ ಪದವನ್ನು ಬಳಸುವಂಥ ರೀತಿಯನ್ನು ಗಮನಿಸಬೇಕು. ಒಲಿದು ಒಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸನ್ ನೀಂ ತಿಳಿಯುವುದು ಒಳಹದದಿಂದ ಮಂಕುತಿಮ್ಮ. ಹೊರಗಿನ ಬಾಹ್ಯ ಬೋಧನೆಯಿಂದ ಜೀವನ ಹೇಗೆ ನಡೆಸಬೇಕು ಅಂತ ಯಾರಿಗೂ ಹೇಳಲ್ಲ. ಜೀವನ ಹೇಗೆ ನಡೆಸಬೇಕು ಅಂತ ಕ್ಲಾಸ್ ಮಾಡೋರ ಮನೆಯಲ್ಲೇ ಜಗಳ ಇರ್ತದೆ, ಅದು ಪ್ರಯೋಜನ ಇಲ್ಲ. ಆದರೆ ಒಲಿದು ಜೀವನ ನಡೆಸಬೇಕಾದ್ರೆ ಮತ್ತೊಬ್ಬರನ್ನ ಒಲಿಬೇಕು, ಒಲಿಸಿಕೊಳ್ಳಬೇಕು. ಆ ಲೌಕಿಕ ನಯದ ಸೊಗಸನು ಹೇಗೆ ತಿಳ್ಕೋಬೇಕು? ತಿಳಿಯುವುದು ಒಳಹದದಿಂದ ಮಂಕುತಿಮ್ಮ. ನಿನ್ನ ಜೀವನದ ಅನುಭವದಿಂದ, ಒಳಗಿನ ತಿಳುವಳಿಕೆಯಿಂದ ಮಾಡ್ಕೋಬೇಕಾದ್ದು. ಜೀವನಕ್ಕೊಂದು ಹದ ಅಂತಿದೆ, ಯಾವುದು ಅತಿಯಾದಾಗ ಹದ ತಪ್ಪಿ ಹೋಗ್ತದೆ. ಹಾಗೆ ಒಳಹದದಿಂದ ಆ ಲೌಕಿಕ ನಯದ ಸೊಗಸನನ್ನು ತಿಳ್ಕೊಂಡಾಗ ಜೀವನದ ಕಲೆ ಲಲಿತ ಕಲೆ ಆಗ್ತದೆ ಅಂತ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ಬಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ, ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತಾದ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
4: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
3: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು.
1: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
0: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ, ಹಿರಿಯರು

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಕಲ್ಚರ್ ಇನ್ಫಿಲ್ಟ್ರೇಷನ್ ಅನ್ನುವಂಥ ಒಂದು ವಿಷಯದ ಕುರಿತು ಮಾತನಾಡಿದ್ವಿ ಸ್ನೇಹಿತರೆ. ಕಲ್ಚರಲ್ ಇನ್ಫಿಲ್ಟ್ರೇಷನ್, ಈಗ ವಾರ್ತೆಗಳಿದೆ, ವಾರ್ತೆಗಳನ್ನ ಕೇಳಿ ಬರೋಣ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 21ನೇ ಆವೃತ್ತಿಯ ಉದ್ಯೋಗ ಮೇಳ ನಾಳೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತೀಯ ವಾಯುಪಡೆಗೆ ತರಬೇತಿ ವಿಮಾನ ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಪ್ರಾದೇಶಿಕ ಶಾಂತಿ ಭದ್ರತೆ ಸ್ಥಿರತೆಗೆ ಸಹಕಾರ ಮುಂದುವರಿಕೆ. ಭಾರತ ಯುಎಇ ಪುನರುಚ್ಚಾರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನಡೆಯಲಿರುವ 20ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ನೂತನವಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಉದ್ಯೋಗ ಮೇಳವು ದೇಶಾದ್ಯಂತ 45 ಸ್ಥಳಗಳಲ್ಲಿ ಜರುಗುತ್ತದೆ. ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯ ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಮತ್ತು ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗದ ಅವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ಧಿಗೆ ಈ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಹೆಚ್ಎಲ್ ಸಂಸ್ಥೆ ತಯಾರಿಸಿದಂತಹ ವಿವಿಧ ತರಬೇತಿ ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಉಪಸ್ಥಿತರಿದ್ದರು. ಭಾರತೀಯ ವಾಯುಪಡೆಗೆ 2 ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ ಎಫ್ಟಿಡಿ 40 ತರಬೇತಿ ವಿಮಾನಗಳನ್ನು ಹಸ್ತಾಂತರಿಸಲಾಯಿತು. 2023-2034 ವೇಳೆಗೆ ಹೆಚ್ಎಲ್ ವಾಯುಪಡೆಗೆ 29 MK-1A 2 ಆಸನ ವಿಮಾನಗಳನ್ನು ತಲುಪಿಸುವಂತಹ ಗುರಿಯನ್ನು ಹೊಂದಲಾಗಿದೆ. ಇದರ ಜೊತೆಗೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಾಯಿತು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಧ್ರುವ್ ಎನ್ಜಿ AS-4 ನಿಯಮಾವಳಿಗೆ ಅನುಗುಣವಾಗಿ ಭಾರತದಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ರಕ್ಷಣಾ ಸಚಿವಾಲಯ 70 FTT-40 ವಿಮಾನಗಳ ಪೂರೈಕೆಗೆ ಒಪ್ಪಂದ ಮಾಡಿಕೊಂಡಿದ್ದು, ಇವುಗಳ ಸೇರ್ಪಡೆ ಭಾರತೀಯ ವಾಯುಪಡೆಯ ಪೈಲಟ್ ತರಬೇತಿ ಕ್ಷೇತ್ರದಲ್ಲಿ ದೇಶದ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ. ಇದೇ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಸಾಧನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿನ ತಾಂತ್ರಿಕ ಮತ್ತು ಆತ್ಮನಿರ್ಭರತೆಯ ಜೊತೆಗೆ ಪ್ರಗತಿ ಪಥದ ಮಹತ್ವದ ಮೈಲಿಗಲ್ಲು ಎಂದು ಶ್ಲಾಘಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುದ್ಧ ತಂತ್ರಜ್ಞಾನ ಬದಲಾಗುತ್ತಿದ್ದು, ವಾಯುಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅಗತ್ಯ ಇದೆ ಎಂದು ಪ್ರತಿಪಾದಿಸಿದ್ದಾರೆ. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರನಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೆಮಿಕಾನ್ ಇಂಡಿಯಾ 2026 ಕಾರ್ಯಕ್ರಮದ ಸಂವಾದವೊಂದರಲ್ಲಿ ಮಾತನಾಡಿದ ಅವರು, ಬೌದ್ಧಿಕ ಆಸ್ತಿಯ ರಕ್ಷಣೆಯಿಂದ ಹಿಡಿದು ಜಾಗತಿಕ ಕಂಪನಿಗಳು ಭಾರತದಲ್ಲಿಯೇ ಸಂಪೂರ್ಣ ಉತ್ಪನ್ನಗಳನ್ನು ವಿನ್ಯಾಸಗೊಳಿಸಲು ಅನುವು ಮಾಡಿಕೊಡುವವರೆಗೆ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ವಿಶ್ವಾಸ ಎಂಬುದು ಅತ್ಯಂತ ನಿರ್ಣಾಯಕವಾಗಿದೆ ಎಂದು ಪ್ರತಿಪಾದಿಸಿದರು. ಮುಂದಿನ 10 ವರ್ಷಗಳಲ್ಲಿ 85,000 ಸೆಮಿಕಂಡಕ್ಟರ್ ವಿನ್ಯಾಸ ಎಂಜಿನಿಯರ್ಗಳಿಗೆ ತರಬೇತಿ ನೀಡುವ ಗುರಿಯನ್ನು ಭಾರತ ಹೊಂದಿದೆ ಎಂದು ತಿಳಿಸಿದ ಅವರು, ಈಗಾಗಲೇ 4 ವರ್ಷಗಳಲ್ಲಿ 70,000 ಮಂದಿಗೆ ತರಬೇತಿಯನ್ನು ನೀಡಲಾಗಿದೆ. ದೇಶಾದ್ಯಂತ ವಿದ್ಯಾರ್ಥಿಗಳು ಈಗ ಚಿಪ್ಗಳನ್ನು ವಿನ್ಯಾಸಗೊಳಿಸುತ್ತಿದ್ದಾರೆ. ಸುಮಾರು 400 ಎಂಜಿನಿಯರಿಂಗ್ ವಿದ್ಯಾರ್ಥಿ ಕಾಲೇಜುಗಳಿಗೆ ಉದ್ಯಮ ಮಟ್ಟದ ಎಲೆಕ್ಟ್ರಾನಿಕ್ ಡಿವೈಸ್ ಆಟೋಮೇಷನ್ ಪರಿಕರಗಳು ಲಭ್ಯವಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಸೆಮಿಕಂಡಕ್ಟರ್ ವಲಯಕ್ಕಾಗಿ ಭಾರತಕ್ಕೆ ಸ್ಪಷ್ಟವಾದ 20 ವರ್ಷಗಳ ಕಾರ್ಯ ಯೋಜನೆ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ ಸಚಿವ ವೈಷ್ಣವ್, ಸುಸ್ಥಿರ ಮತ್ತು ದೀರ್ಘಕಾಲೀನ ಬೆಳವಣಿಗೆಗಾಗಿ ಬಲವಾದ ಅಡಿಪಾಯ ನಿರ್ಮಿಸುವುದು ಭಾರತದ ವಿಧಾನವಾಗಿದೆ ಎಂದು ಹೇಳಿದ್ದಾರೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 6 ಪ್ರಮುಖ ಕ್ಷೇತ್ರಗಳ ಮೇಲೆ ಗಮನ ಹರಿಸುತ್ತದೆ. ಇವುಗಳಲ್ಲಿ ವಿನ್ಯಾಸ, ಕಚ್ಚಾ ವಸ್ತುಗಳು, ಉತ್ಪಾದನೆ, ಜೋಡಣೆ, ಪರೀಕ್ಷೆ, ಗುರುತಿಸುವಿಕೆ ಮತ್ತು ಪ್ಯಾಕೇಜಿಂಗ್, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಸಂಗ್ರಹಣೆ ಸೇರಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾದೇಶಿಕ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ನಿರಂತರ ಸಹಕಾರ ಮತ್ತು ಸಮನ್ವಯ ಮುಂದುವರಿಸಲು ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಸಯೀದ್ ಅಲ್ ನಹ್ಯಾನ್ ದೂರವಾಣಿ ಕರೆ ಮಾಡಿ ಮಾತನಾಡಿದರು. ಉಭಯ ನಾಯಕರು ಪಶ್ಚಿಮ ಏಷ್ಯಾದ ಇತ್ತೀಚೆಗೆ

0: ಬೆಳವಣಿಗೆಗಳ ಕುರಿತು ಅಭಿಪ್ರಾಯವನ್ನ ವಿನಿಮಯ ಮಾಡಿಕೊಂಡರು. ಇಂಧನ, ರಕ್ಷಣಾ, ತಂತ್ರಜ್ಞಾನ, ಹೂಡಿಕೆ ಮತ್ತು ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ನೂತನ ಕ್ರಮಗಳ ಬಗ್ಗೆಯೂ ಚರ್ಚೆ ನಡೆಸಲಾಯಿತು. ಯುಎಇ ಅಧ್ಯಕ್ಷರು ಭಾರತದ ಯಶಸ್ವಿ ಬ್ರಿಕ್ಸ್ ಅಧ್ಯಕ್ಷತೆಗಾಗಿ ಪ್ರಧಾನ ನರೇಂದ್ರ ಮೋದಿ ಅವರನ್ನ ಅಭಿನಂದಿಸಿದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಯುವರಾಜ ಶೇಖ್ ಖಾಲೇದ್ ಭಾಗವಹಿಸಿದ್ದನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದರು. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ನಲ್ಲಿ ಮಹತ್ವದ ಫಲಿತಾಂಶಗಳನ್ನು ಸಾಧಿಸಲು ಯುಎಇ ನೀಡಿದ ಸಹಕಾರ ಮತ್ತು ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನು ಒಳಗೊಂಡಂತಹ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ವರದಿ ಇದೀಗ ಮೂಡಿಬರಲಿದೆ. 2021 December 21 ಸೆಮಿಕಾನ್ ಇಂಡಿಯಾ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. 76,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಯೋಜನೆ ಜಾರಿಗೆ ಬಂದಿತು. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆ ತಗ್ಗಿಸಲು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಯಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಮತ್ತು ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಮತ್ತು 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟಕಗಳನ್ನು ವಿಸ್ತರಣೆ ಮಾಡಲಾಗಿದೆ. ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನದಲ್ಲಿ ಭಾರತದಲ್ಲಿಯೇ ಜನಿಸಿದ ಹೆಣ್ಣು ಚೀತಾ 4 ಮರಿಗಳಿಗೆ ಜನ್ಮವನ್ನು ನೀಡಿದೆ. ಪ್ರಾಜೆಕ್ಟ್ ಚೀತಾ ಅಡಿ ಇದೊಂದು ಮಹತ್ವದ ಮೈಲಿಗಲ್ಲಾಗಿದೆ. ಈ ಯೋಜನೆಯು 4 ವರ್ಷಗಳನ್ನು ಪೂರೈಸಿದ ಮರುದಿನವೇ ಈ ಸಂತಸದ ಸುದ್ದಿ ವರದಿಯಾಗಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಹರ್ಷ ವ್ಯಕ್ತಪಡಿಸಿರುವಂತಹ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಈ 4 ಮರಿಗಳ ಜನನವು ಭರವಸೆ, ಸ್ಥಿತಿಸ್ಥಾಪಕತ್ವ ಮತ್ತು ದೇಶದಲ್ಲಿ ಚೀತಾ ಸಂರಕ್ಷಣೆಗೆ ಹೆಚ್ಚುತ್ತಿರುವ ಯಶಸ್ಸಿನ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಕುನು ರಾಷ್ಟೀಯ ಉದ್ಯಾನವನ ಮತ್ತು ಪ್ರಾಜೆಕ್ಟ್ ಚೀತಾ ತಂಡಕ್ಕೆ ಸಚಿವರು ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಸೃಜನಶೀಲ ಆರ್ಥಿಕತೆಯು ವೇಗವಾಗಿ ಬೆಳೆಯುತ್ತಿದೆ. ಆಲೋಚನೆ, ಕಲ್ಪನಾ ಶಕ್ತಿ, ಸಂಸ್ಕೃತಿ, ನಾವೀನ್ಯತೆ ಮತ್ತು ಬೌದ್ಧಿಕ ಆಸ್ತಿಯು ಈ ಬೆಳವಣಿಗೆಗೆ ಚಾಲನೆ ನೀಡುತ್ತಿವೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಹರಿಯಾಣದ ಸೋನಿಪತ್ನಲ್ಲಿ ಓಪಿ ಜಿಂದಾಲ್ ಗ್ಲೋಬಲ್ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಕಾನೂನು, ನೀತಿ ಮತ್ತು ಸೃಜನಶೀಲ ಆರ್ಥಿಕತೆ ಕುರಿತಂತಹ ವಿಚಾರ ಸಂಕಿರಣ ಉದ್ದೇಶಿಸಿ ಅವರು ಮಾತನಾಡಿದರು. ಚಲನಚಿತ್ರ, ಸಂಗೀತ, ಗೇಮಿಂಗ್, ಅನಿಮೇಷನ್, ವಿನ್ಯಾಸ, ಪ್ರಕಾಶನ, ಜಾಹೀರಾತು ಮತ್ತು ಡಿಜಿಟಲ್ ವಿಷಯಗಳಂತಹ ಕ್ಷೇತ್ರಗಳು ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ. ಸೃಜನಶೀಲ ಆರ್ಥಿಕತೆಯು ಜಾಗತಿಕ ಜಿಡಿಪಿಗೆ 3.1% ಮತ್ತು ಜಾಗತಿಕ ಉದ್ಯೋಗದಲ್ಲಿ 6.2% ಕೊಡುಗೆಯನ್ನು ನೀಡುತ್ತದೆ ಎಂದು ಅವರು ತಿಳಿಸಿದರು. ಸುಮಾರು 5.7 ಕೋಟಿ ಭಾರತೀಯರು ಈಗಾಗಲೇ ಸಾಂಸ್ಕೃತಿಕ ಮತ್ತು ಸೃಜನಶೀಲ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾರತದ ಮಾಧ್ಯಮ ಮತ್ತು ಮನರಂಜನಾ ವಲಯದ ಮೌಲ್ಯವು ಸುಮಾರು 2.5 ಟ್ರಿಲಿಯನ್ ರೂಪಾಯಿಗಳಷ್ಟಿದೆ ಎಂದು ಸಚಿವ ಡಾ ಎಲ್ ಮುರುಗನ್ ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಕೊಹತ್ ಜಿಲ್ಲೆಯಲ್ಲಿ ಮಸೀದಿಯೊಂದರ ಬಳಿ ಸಂಭವಿಸಿದ ಸ್ಫೋಟದಲ್ಲಿ 15 ನಾಗರಿಕರು ಮೃತಪಟ್ಟಿದ್ದು 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ನಾಳೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತೀಯ ವಾಯುಪಡೆಗೆ ತರಬೇತಿ ವಿಮಾನ, ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಪ್ರಾದೇಶಿಕ ಶಾಂತಿ ಭದ್ರತೆ ಸ್ಥಿರತೆಗೆ ಸಹಕಾರ ಮುಂದುವರಿಕೆ, ಭಾರತ ಯುಎಇ ಪುನರುಚ್ಚಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಇದು ನಿಮ್ಮ ಮೆಚ್ಚಿನ ಯುದ್ಧ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ಇಂದು ಕಲ್ಚರಲ್ ಇನ್ಫಿಲ್ಟ್ರೇಷನ್ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತೀವಿ. ಸ್ನೇಹಿತರೆ, ಇನ್ನೇನಿದ್ರು ನಿಮ್ಮ ಸಂದೇಶಗಳನ್ನ ನೋಡ್ತೀನಿ ಈ ಒಂದು ಗೀತೆಯ ನಂತರ.

ಸಾವಿರ ಹೂವ ಎದೆಹನಿ ಬೇಕು, ಜೇನಿನ ಗೂಡಾಗಲು ಸಾವಿರ ಭಾವ ಸಂಧಿಸಬೇಕು ಕನ್ನಡ ಮಾತಾಗಲು. ಎಷ್ಟು ಅದ್ಭುತವಾದ ಸಾಲುಗಳ ಸ್ನೇಹಿತರೆ, ಅದೊಂದು ಸಾಲು ಸಾಕು ಕನ್ನಡದ ಶ್ರೇಷ್ಠತೆಯನ್ನು ವರ್ಣಿಸೋಕ್ಕೆ. ಹಂಸಲೇಖ ಅವರ ಸಾಲುಗಳು, ಮತ್ತೊಮ್ಮೆ ಆ ಸಾಲುಗಳಿಗೆ ನಮಿಸ್ತಾ ನಿಮ್ಮ ಸಂದೇಶಗಳನ್ನ ನೋಡೋದಕ್ಕೆ ಆರಂಭ ಮಾಡೋಣ. ಮೊದಲನೇದಾಗಿ ಯಾರ ಸಂದೇಶ ಅನ್ನೋದಾದರೆ, ಹನುಮಂತಪ್ಪ ಹುಲ್ಗಮನವರ್ ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗೋವಿಂದ ಮೆನನ್ ಕೋಲಾರಿಂದ, ಅರುಣಾಮಿತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪುಷ್ಪ ಶಾನ್ಭೋಗರ ಗದಗಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳು ಕಾರ್ಯಕ್ರಮ ಸೂಪರ್, ನಿಮ್ಮ ಪ್ರೋಗ್ರಾಮ್ ಎಷ್ಟೇ ಬ್ಯುಸಿ ಇದ್ದರೂ ಕೇಳ್ತಾ ಇದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಬಹಳ ಧನ್ಯವಾದ. ಹಾಗೆ ಪ್ರಭಕರ್ವಿ ಉತ್ತರಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಥಣಿ ತಾಲೂಕು ಶಿವನೂರದಿಂದ ಶಾಂತಗಿರಿ ಮಲ್ಲಯ್ಯ ಮಠದವರ ಸಂದೇಶ ಬಂದಿದೆ. ಹಾಗೆ ಶೈಲಿನಿ ಮುರಳೀಧರವರ ಸಂದೇಶ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರ ಮೆಚ್ಚುಗೆಯ ಸಂದೇಶ. ಹಾಗೆ ನಿರ್ಮಲ ಅವರು ಗೊರಗುಂಟೆಪಾಳ್ಯದಿಂದ ಸುಂದರವಾದ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಎಂಜಾಯ್ಮೆಂಟೇ ನಮಗೂ ಬೇಕಿರೋದು ಸ್ನೇಹಿತರೆ. ವಿಷ್ಣುವರ್ಧನ್ ಅವರ ಚಿತ್ರದ ಗೀತೆಗಳನ್ನು ಕೇಳಿ ಬಹಳ ಖುಷಿಯಾಯಿತು, ತುಂಬ ಇಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಅಂತ ಹೇಳ್ತಾ ಇದ್ದಾರೆ. ವರಲಕ್ಷ್ಮಿಯವರು ಪೀಣ್ಯದಿಂದ, ಹಾಗೆ ಉತ್ತಮವಾದ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಯಾರಿದು ಮೋನಿಕಾ ಅವರು ಹಾಸನದಿಂದ. ಕವಿತಾ ಶ್ರೀನಿವಾಸ ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಣಿಯವರು ಹಳೇಬೀಡಿನಿಂದ ಗೀತೆಗಳನ್ನ ಮೆಚ್ಚಿ, ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಜಯಕುಮಾರ್ ಅವರು ದಾಸನಹಳ್ಳಿಯಿಂದ, ಜಿ ಮಂಜುನಾಥ್ ಚಳ್ಳಕೆರೆಯಿಂದ, ಹಾಗೆ ಹೊಳಗುಂದಿ ಹೂವಿನ ಅಡಗಲಿಯಿಂದ ಶಾನ್ಭೋಗರ ಕೊಟ್ರೇಶ್ ಅವರ ಸಂದೇಶ ಬಂದಿದೆ. ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎಸ್ ಜಗದೀಶ್ವರಾಚಾರ್ ಅವರು ಮಹಾಲಕ್ಷ್ಮಿ ಲೇಔಟಿಂದ, ಕೌಸಲ್ಯ ಅವರು ಬನಶಂಕರಿಯಿಂದ, ಹಾಗೆ ವಣಶಿ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಲಸೂರಿನ ರಾಜೇಶ್ ಅವರ ಸಂದೇಶ ಬಂದಿದೆ. ನಮ್ಮ ಸಂಸ್ಕೃತಿ ನಾವು ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲಿಂಗಸೂರದಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿ, ಯಾವುದೇ ಕಾರಣಕ್ಕೂ ನಮ್ಮ ಮೂಲ ಸಂಸ್ಕೃತಿಯನ್ನು ಬಿಡಬಾರ್ದು, ಆಚರಿಸಬೇಕು, ಅವುಗಳ ಹಿನ್ನೆಲೆ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ಎಂಡಿಂಗ್ 5746 ಇವರ ಮೆಚ್ಚುಗೆ ಸಂದೇಶ ಬಂದಿದೆ. ಹೆಬ್ಬಾಳದ ರಮೇಶ್ ಅವರ ಮೆಚ್ಚುಗೆ ಸಂದೇಶ, ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವರ್ಷ ಅವರು ತುಂಬ ಒಳ್ಳೆಯ ಮಾಹಿತಿ, ಹಾಡುಗಳು ಚೆನ್ನಾಗಿ ಬಂತು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಂದೇಶ ಚನ್ನಪ್ಪ ಜೆಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮೀನಾ ಉಳ್ಳಾಳು ಉಲಾಳು ಓಕೆ ಮೀನಾ ಉಳ್ಳಾಳು ಉಪನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮನ್ಯರೇ ನಮಸ್ಕಾರ, ನಿಮಗೂ ನಮಸ್ಕಾರ. ಇವತ್ತಿನ ವಿಷಯ ಇಂದಿನ ಪೀಳಿಗೆಗೆ ಚಿಂತನಾರ್ಹವಾಗಿದೆ. ಕಾಲಾಂತರದಲ್ಲಿ ಸಂಸ್ಕೃತಿಯ ರೂಪಾಂತರ ಅನಿವಾರ್ಯವಾದರೂ ಅದರಲ್ಲಿ ಮೂಲ ಸ್ವರೂಪದ ಎಳೆಯನ್ನು ಬಿಡಬಾರದು ಎಂಬುದು ನಮ್ಮ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಹೊಡೆನೂರು ಉಷಾ ಪರಮೇಶ್ ಅರಕಲಗೂಡು ತಾಲೂಕಿನಿಂದ, ಹಾಗೆ ಶಶಿಕಲಾ ಮಾದಯ್ಯ ಪಂಕಜ ದಿನೇಶ್ ಲಿಖಿತ್ ವಿದ್ವತ್ ತಿಪ್ಟೂರು ಕೋಡಿಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಇವರು ಶಂಕರ್ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದ ಸ್ನೇಹಿತರೆ.

0: ಕೆಳಗರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಸ್ವಚ್ಛತೆಯ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ರಸ್ತೆ ಬದಿ ಕಸ ಬಾಟಲ್ಗಳನ್ನು ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗ್ ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ ನಾಗರಿಕರೇ ಇವರು ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್, ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು, ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು? ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು? ಇನ್ಯಾರು, ನಾವೇ ತಾನೆ.
2: ಕಂಡ ಕಂಡಲ್ಲಿ ಕಸ ಹಾಕದಿರಿ. ಕಸ ನಿರ್ವಹಣೆ, ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.
0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದ ಕೊನೆಯ ಗೀತೆಯೊಂದನ್ನು ಕೇಳಿ ಬರೋಣ ಸ್ನೇಹಿತರೆ.

ಇದಾಗಿತ್ತು ಇಂದಿನ ಗಾನಭಜಾನ ಕಾರ್ಯಕ್ರಮ. ಗಾನಭಜಾನ ಕಾರ್ಯಕ್ರಮದಲ್ಲಿ ಇಂದು ಕಲ್ಚರಲ್ ಇನ್ಫಿಲ್ಟ್ರೇಷನ್ ಅನ್ನುವಂಥ ಒಂದು ವಿಷಯದ ಕುರಿತು ನಿಮ್ಮ ಹತ್ರ ಮಾತನಾಡಿದೆ ಸ್ನೇಹಿತರೆ. ಪ್ರಸ್ತುತಪಡಿಸಿದಂಥ ವಿಷಯ ನಿಮ್ಮೆಲ್ಲರಿಗೂ ಮೆಚ್ಚುಗೆಯಾಗಿದೆ ಅಂತ ನಾನು ಭಾವಿಸ್ತೀನಿ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿದು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮಂಗಳೂರಿನಲ್ಲಿಂದು ಸಚಿವ ಸಂಪುಟ ಸಭೆ ಜರುಗಿತು. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂತೆ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026ಕ್ಕೆ ಸಂಪುಟ ಸಭೆ ಹಸಿರು ನಿಶಾನೆ ತೋರಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಾಳೆ ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಕೆಎಲ್ಇ ಸಂಸ್ಥೆಯ 1500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಮತ್ತು ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರನಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಸೆಮಿಕಾನ್ ಇಂಡಿಯಾ 2026 ಕಾರ್ಯಕ್ರಮದ ಸಂವಾದವೊಂದರಲ್ಲಿ ಅವರು ಮಾತನಾಡಿದರು. ಕಸ್ತೂರಿರಂಗನ್ ವರದಿ ವಿಚಾರವನ್ನು ರಾಜ್ಯ ಸರ್ಕಾರ ರಾಜಕೀಯವಾಗಿ ನೋಡದೆ ಜನಜೀವನ ಮತ್ತು ಪರಿಸರ ರಕ್ಷಣೆಯನ್ನು ಆಧರಿಸಿದಂತಹ ನಿರ್ಣಯ ಕೈಗೊಳ್ಳಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಚಿಕ್ಕಮಗಳೂರಿನಲ್ಲಿ ಒತ್ತಾಯಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಅರ್ಹ ಫಲಾನುಭವಿಗಳಿಗೆ ಸಕಾಲದಲ್ಲಿ ಸೌಲಭ್ಯ ತಲುಪಿಸುವುದು ಮತ್ತು ಅನರ್ಹರಿಗೆ ಸರ್ಕಾರದ ಹಣ ಸೋರಿಕೆಯಾಗದಂತೆ ತಡೆಯುವುದು ಮರುಪರಿಶೀಲನೆಯ ಪ್ರಮುಖ ಉದ್ದೇಶವಾಗಿದೆ. ಈ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ಮತ್ತು ಪಾರದರ್ಶಕವಾಗಿ ಕೈಗೊಳ್ಳಬೇಕು ಎಂದು ಗದಗ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಆಸೂಟಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಸೃಜನಶೀಲ ಆರ್ಥಿಕತೆಯು ವೇಗವಾಗಿ ಬೆಳೆಯುತ್ತಿದೆ. ಆಲೋಚನೆ, ಕಲ್ಪನಾಶಕ್ತಿ, ಸಂಸ್ಕೃತಿ, ನಾವೀನ್ಯತೆ ಮತ್ತು ಬೌದ್ಧಿಕ ಆಸ್ತಿಯು ಈ ಬೆಳವಣಿಗೆಗೆ ಚಾಲನಾ ಶಕ್ತಿಯಾಗಿ ಮುನ್ನಡೆಯನ್ನು ನೀಡುತ್ತಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಹರಿಯಾಣದ ಸೋನಿಪತ್ನಲ್ಲಿ ಓಪಿ ಜಿಂದಾಲ್ ಗ್ಲೋಬಲ್ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಕಾನೂನು, ನೀತಿ ಮತ್ತು ಸೃಜನಶೀಲ ಆರ್ಥಿಕತೆ ಕುರಿತ ವಿಚಾರ ಸಂಕಿರಣ ಉದ್ದೇಶಿಸಿ ಅವರು ಮಾತನಾಡಿದರು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.88 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಇದು ನಿಮ್ಮ ಮೆಚ್ಚಿನ ಯುದ್ಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 8:03:48. ಈ ಸಮಯ ಯುವಧ್ವನಿ ಕಾರ್ಯಕ್ರಮದ ಸಮಯ. ಯುವಧ್ವನಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಶುಕ್ರವಾರದ ರಾತ್ರಿಯ ಈ ವಿಶೇಷ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಲ್ಲ ಸ್ನೇಹಿತರೆ. ಯುವಕರಿಗೆ ಸ್ಫೂರ್ತಿದಾಯಕವಾದಂಥ ವಿಷಯಗಳು, ನಮ್ಮೆಲ್ಲರಿಗೂ ಸಂಬಂಧಪಟ್ಟಂಥ ವಿಷಯಗಳು, ವಿಶೇಷವಾಗಿ ಯುವಕರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಕ್ತೀವಿ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಏನು ಮಾತನಾಡ್ತೀವಿ ಅನ್ನೋದಕ್ಕೆ ಒಂದು ಯಾವ ವಿಷಯ ಅಂತ ಹೇಳಿಬಿಡ್ತೀನಿ. ಗೇಮ್ಸ್ ಬಗ್ಗೆನೇ, ಏಷ್ಯನ್ ಗೇಮ್ಸ್ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಾಗೋಣ ಸ್ನೇಹಿತರೆ. ನೀವು ಸಹ ಜೊತೆಯಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗಾಗಿ ಗೊತ್ತಿದೆಯಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9483020209 9483090209. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಒಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಮ್ಮ ಮಾತುಗಳು ಮುಂದುವರೆ.

ಯುವ ಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಇಂದು ಏಷ್ಯನ್ ಗೇಮ್ಸ್ ಕುರಿತು ಮಾತನಾಡೋಣ ಸ್ನೇಹಿತರೆ. ಏಷ್ಯನ್ ಗೇಮ್ಸ್ ನಿಮಗೆಲ್ಲ ಗೊತ್ತೇ ಇದೆ, ನಾಳೆಯಿಂದ ಆರಂಭವಾಗಿ ಅಕ್ಟೋಬರ್ 4ರವರೆಗೆ ನಡೆಯಲಿದೆ. ಹಾಗೆ ಇದೇ ಸಂದರ್ಭದಲ್ಲಿ ಖುಷಿಯ ವಿಷಯ ಏನಪ್ಪ ಅಂತ ಅಂದರೆ, ಮಹಿಳಾ ಕ್ರಿಕೆಟ್ ತಂಡವೂ ಸಹ, ಹಾಗೆ ಪುರುಷರ ಕ್ರಿಕೆಟ್ ತಂಡವೂ ಸಹ ಆಟವನ್ನು ಆಡ್ತಾ ಇದೆ. ಈಗಾಗಲೇ ಭಾರತ ಮಹಿಳಾ ತಂಡ ಉತ್ತಮವಾದ ಪ್ರದರ್ಶನವನ್ನು ನೀಡ್ತಾ ಬಂದಿರೋದು ಖುಷಿಯ ವಿಷಯ. ಇಂದಿನ ಏಷ್ಯನ್ ಕ್ರೀಡಾಕೂಟದ ಕುರಿತು ಅನೇಕ ಮಾಹಿತಿಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ತೀನಿ. ಹಾಗೆ ಕ್ರೀಡಾ ಆಸಕ್ತರಾಗಿದ್ದರೆ ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಈಗಾಗಲೇ ಒಂದು ಸಂದೇಶ ಬಂದಿದೆ, ಹಂಚಿಕೊಳ್ಳಿ ಸ್ನೇಹಿತರೆ, ನಿಮ್ಮ ಖುಷಿಯ ವಿಷಯ ಏನಿದೆ ಅದನ್ನು ಹಂಚಿಕೊಳ್ಳಿ, ನಾನು ಖಂಡಿತ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ. ಮತ್ತೊಂದು ಗೀತೆಯ ಕಾಲಾವಕಾಶ.

ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ಏಷ್ಯನ್ ಗೇಮ್ಸ್ ಕುರಿತು ಮಾತನಾಡ್ತಿದ್ದೀವಿ. ನಾಳೆಯಿಂದ ಏಷ್ಯನ್ ಗೇಮ್ಸ್ ಆರಂಭ ಆಗಲಿದೆ. ಜೊತೆಗೆ ಈಗಾಗಲೇ ಸೆಪ್ಟೆಂಬರ್ 10ರಿಂದಲೇ ಅನೇಕ ಯಾವುದೇ ಒಂದು ಗೇಮ್ಸ್ಗಳ ಮೊದಲೇ ಕೆಲವು ಗೇಮ್ಸ್ ಆಗುತ್ತಲ್ಲ, ಆ ಗೇಮ್ಸ್ ಎಲ್ಲ ಸೆಪ್ಟೆಂಬರ್ 10ರಿಂದನೇ ಆರಂಭ ಆಗಿಬಿಟ್ಟಿದೆ. ಇನ್ನು ನಡೀತಾ ಇರುವಂಥ ಸ್ಥಳ ಐಚಿ ಪ್ರಿಫೆಕ್ಚರ್ ಮತ್ತು ನಗೋಯಾ ಅನ್ನುವಂಥ ಜಾಗ, ಜಪಾನ್ ದೇಶದಲ್ಲಿ ಈ ಸ್ಪೋರ್ಟ್ಸ್ಗಳು ನಡೀತಾ ಇದೆ ಸ್ನೇಹಿತರೆ. ಹಾಗೆ ಈ ಬಾರಿ ಅನೇಕ ಕ್ರೀಡೆಗಳು, ನಿಮಗೆಲ್ಲ ಗೊತ್ತೇ ಇದೆ, ಅನೇಕ ಕ್ರೀಡೆಗಳು ಈ ಬಾರಿಯ ಏಷ್ಯನ್ ಗೇಮ್ಸ್ನಲ್ಲೂ ಸಹ ನಡೀತಾ ಇದೆ. ಏಷ್ಯಾದಲ್ಲಿ ಬರುವಂಥ ಎಲ್ಲ ರಾಷ್ಟ್ರಗಳು ಈ ಒಂದು ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸ್ತಾ ಇದೆ. ಅಂದರೆ ಈಸ್ಟ್ ಭಾಗ ಏನಿದೆ ಗ್ಲೋಬಲ್ ತೆಗೆದುಕೊಂತು ಅಂದರೆ ಈಸ್ಟ್ ಭಾಗದ ಅನೇಕ ದೇಶಗಳು ಏಷ್ಯಕ್ಕೆ ಒಳಪಡುತ್ತೆ. ನಾವು ಒಂದು ಲಿಸ್ಟನ್ನು ಸುಮ್ಮನೆ ನೋಡೋದಾದ್ರೂ ಅಫ್ಘಾನಿಸ್ತಾನ, ಹಾಗೆ ಬಹರೇನ್, ಬಾಂಗ್ಲಾದೇಶ್, ಭೂತಾನ್, ಬ್ರೂನಿ, ಕಾಂಬೋಡಿಯಾ, ಚೀನಾ, ಹಾಂಗ್ಕಾಂಗ್, ಭಾರತ, ಇಂಡೋನೇಷ್ಯಾ, ಇರಾನ್, ಇರಾಕ್, ಜಪಾನ್, ಜೋರ್ಡನ್, ಕಜಕಿಸ್ತಾನ್, ಕುವೈತ್, ಕಿರ್ಗಿಸ್ತಾನ್, ಲಾವೋಸ್, ಲೆಬನಾನ್, ಮಕಾವ್, ಮಲೇಷ್ಯಾ, ಮಾಲ್ಡೀವ್ಸ್, ಮಂಗೋಲಿಯಾ, ಮ್ಯಾನ್ಮಾರ್, ನೇಪಾಳ, ಉತ್ತರ ಕೊರಿಯಾ, ಒಮನ್, ಪಾಕಿಸ್ತಾನ್, ಪ್ಯಾಲೆಸ್ಟೈನ್, ಫಿಲಿಪೈನ್ಸ್, ಕತಾರ್, ಸೌದಿ ಅರೇಬಿಯಾ, ಸಿಂಗಾಪುರ, ದಕ್ಷಿಣ ಕೊರಿಯಾ, ಶ್ರೀಲಂಕಾ, ಸಿರಿಯಾ, ಚೈನೀಸ್ ತೈಪೇ, ಕಜಕಿಸ್ತಾನ್, ಥೈಲ್ಯಾಂಡ್, ಟಿಮೋರ್ ಲೆಸ್ತೆ, ತುರ್ಕ್ಮೆನಿಸ್ತಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಉಜ್ಬೇಕಿಸ್ತಾನ್, ವಿಯೆಟ್ನಾಂ, ಯಮನ್, ಎಲ್ಲ ದೇಶಗಳು ಈ ಬಾರಿಯ ಒಲಿಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸಿದೆ ಸ್ನೇಹಿತರೆ. ಇದರ ಕುರಿತು ಮತ್ತಷ್ಟು ಮಾತನಾಡೋಣ ಗೀತೆಗಳ ನಂತರ.

ಯುವ ಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಯುವ ಧ್ವನಿ ಕಾರ್ಯಕ್ರಮದಲ್ಲಿಂದು ಏಷ್ಯನ್ ಗೇಮ್ಸ್ ಕುರಿತು ಮಾತನಾಡ್ತಾ ಇದ್ದೀವಿ. ಉದ್ಘಾಟನೆ ಸಮಾರಂಭ ನಾಳೆ ನಡೀಲಿದೆ ಸ್ನೇಹಿತರೆ, ಅರೌಂಡ್ 6:00 ಆರಂಭ ಆಗುತ್ತೆ. ಪಲೋಮಾ ಮಿಝೋವೋ ಕ್ರೀಡಾಂಗಣದಲ್ಲಿ ಉದ್ಘಾಟನೆ ನಡೆಯಲಿದೆ. ಇನ್ನು ಈ ಬಾರಿಯ ಥೀಮ್ ಹಾರ್ಮೋನಿಕ್ ಹಾರ್ಟ್ ಬೀಟ್. ಹಾಗೆ ಜಪಾನಿನ ಚಲನಚಿತ್ರ ನಿರ್ಮಾಪಕ ಯುಕಿಹಿಕೋ ಸುತ್ಸುಮಿ ಅವರನ್ನು ಸಮಾರಂಭಗಳ ಸೃಜನಶೀಲ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. ಏಷ್ಯನ್ ಗೇಮ್ಸ್ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಇದರ ಇತಿಹಾಸ ಎಷ್ಟು ಸ್ವಾರಸ್ಯಕರವಾಗಿದೆ ಅಂತಂದರೆ ಆ ಇತಿಹಾಸ ಕುರಿತು ಮಾತನಾಡೋಣ ಈ ಒಂದು ಗೀತೆಯ ನಂತರ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂತಹ ವಿಷಯ ಏಷ್ಯನ್ ಗೇಮ್ಸ್ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಿದ್ದೀವಿ. ಇದರ ಇತಿಹಾಸವೇ ಒಂದು ರೋಚಕವಾದದ್ದು ಅಂತ ನಾನು ನಿಮ್ಗೆ ಹೇಳಿದೆ. ಹೌದು, ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ದ್ವಿತೀಯ ಮಹಾಯುದ್ಧದ ನಂತರ ದೇಶಗಳೆಲ್ಲ ಚದರಿ ಹೋಗಿದ್ವು. ಒಂದು ಯೂನಿಟಿ ಅನ್ನೋದೇ ದೇಶಗಳ ಮಧ್ಯೆ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ಆಟವು ಅವರೆಲ್ಲರನ್ನು ಒಂದುಗೂಡಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಈ ಕೆಲಸವನ್ನು ಮಾಡಿದ್ದು ಖುಷಿಯ ವಿಷಯ ಅಂತ ಅಂದರೆ ನಮ್ಮ ಭಾರತವೇ ಈ ಕೆಲಸವನ್ನು ಮಾಡಿದ್ದು. ಇಂಡಿಯನ್ ಒಲಿಂಪಿಕ್ ಕಮಿಟಿ ಇರುತ್ತಲ್ಲ, ಗುರುದತ್ ಸೋಂದಿ ಎನ್ನುವಂತಹ ಈ ವ್ಯಕ್ತಿ 1948 ಲಂಡನ್ ಒಲಿಂಪಿಕ್ಸಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಒಂದು ಪ್ಯಾನ್ ಏಷ್ಯಾ, ಕಂಪ್ಲೀಟಾಗಿ ಏಷ್ಯಾವನ್ನು ಒಳಗೊಂಡಿರುವಂತಹ ಒಂದು ಗೇಮ್ಸನ್ನು ಆರ್ಗನೈಸ್ ಮಾಡಬೇಕು ಅಂತ ಒಂದು ಮೊದಲನೇ ಪ್ಲ್ಯಾನನ್ನು ತರ್ತಾರೆ ಅವರು. ಇದರ ಫಲವಾಗಿ March 4, 1951 ನವದೆಹಲಿಯಲ್ಲಿ ಮೊದಲ ಬಾರಿಗೆ ಏಷ್ಯನ್ ಗೇಮ್ಸ್ ನಡೆಯುತ್ತೆ. ಸ್ನೇಹಿತರೆ, ಒಟ್ಟು 489 ಅಥ್ಲೀಸ್ಟ್ಗಳು ಭಾಗವಹಿಸ್ತಾರೆ. 11 ದೇಶಗಳು ಆ ಬಾರಿ ಕಾಂಪಿಟಿಷನಲ್ಲಿ ಪಾಲ್ಗೊಂಡಿರುತ್ತೆ. 57 ವಿವಿಧ ಬಗೆಯ ಸ್ಪೋರ್ಟ್ಸ್ ಇವೆಂಟ್ಗಳು ನಡೆಯುತ್ತೆ. ಆರಂಭ ಆಗಿದ್ದು ಕಾರಣನೂ ನಮ್ಮ ಭಾರತೀಯರೇ, ಆರಂಭ ಆಗಿದ್ದು ನಮ್ಮ ಭಾರತದಲ್ಲೇ. ಇದರ ಕುರಿತು ಮತ್ತಷ್ಟು ಮಾತನಾಡೋಣ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಸ್ನೇಹಿತರೆ, ಒಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೋ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಅಥವಾ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ https://aavedan.prasarbharati.org, ಮತ್ತೊಮ್ಮೆ ಹೇಳ್ತೀನಿ ಈ ಒಂದು ಲಿಂಕನ್ನು, https://aavedan.prasarbharati.org ಆನ್ಲೈನ್ ಮೂಲಕ October 5 ಒಳಗೆ ಅರ್ಜಿ ಸಲ್ಲಿಸಬಹುದು.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
0: ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂಥ ವಿಷಯ ಏಷ್ಯನ್ ಗೇಮ್ಸ್. ಇದರ ಇತಿಹಾಸ ಇದು ಆರಂಭ ಆಗೋದಕ್ಕೆ ಭಾರತವೇ

ಆಗುತ್ತೆ. ಇತ್ತೀಚೆಗೆ ಕೆಲವು ವಿಶೇಷ ಆಟಗಳಾದಂಥ ಕ್ರಿಕೆಟ್ ಮತ್ತು ಟೆಕ್ ಬಾಲ್ ಅನ್ನುವಂಥ ಆಟಗಳನ್ನು ಸೇರಿಸ್ಕೊಂಡಿರೋದು ಏಷ್ಯನ್ ಗೇಮ್ಸ್ನ ಒಂದು ರಿಜಿಡ್ ಅನ್ನಿಸ್ತಾ ಇರುವಂತಹ ಒಂದು ವಿಶೇಷವಾದ ಗುಣ ಅದು. ಎಲ್ಲ ಆಟಗಳನ್ನು ಆಡಿಸ್ತಾ ಇದ್ದಾರೆ, ಅಂದರೆ ಎಲ್ಲ ಸ್ಪೋರ್ಟ್ಸ್ಗಳು, ವಿಶೇಷವಾಗಿ ಈಗ ಕ್ರಿಕೆಟ್ ಅಂತ ಆಟಗಳು ಏಷ್ಯಾದಲ್ಲಿ, ವಿಶೇಷವಾಗಿ ಭಾರತದಂತಹ ದೇಶದಲ್ಲಿ ಅತ್ಯಂತ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂಥ ಗೇಮ್ಸನ್ನು ಸಹ ಇನ್ಕ್ಲೂಡ್ ಮಾಡಿಕೊಂಡು ಆಡಿಸ್ತಾ ಇರೋದು ವಿಶೇಷ. ಮತ್ತಷ್ಟು ಏಷ್ಯನ್ ಗೇಮ್ಸ್ ಕುರಿತು ಮಾತನಾಡೋಣ ಸ್ನೇಹಿತರೆ ಈ ಒಂದು ಗೀತೆಯ ನಂತರ.

ಕಣ್ಣಿನಲ್ಲಿ ಕೊಲ್ಲೋ ವಿದ್ಯೆ ಕಣ್ಣು ಮುಚ್ಚಿ ಕಲಿಸುವೆ, ಗಡಿಯಾರಕ್ಕೆ ಕಾಗದ ಬರೆದು ಕಾಯೋ ಕಷ್ಟ ತಿಳಿಸುವೆ. ಎಷ್ಟೋ ಅದ್ಭುತವಾದ ಸಾಲುಗಳು ನೋಡಿ ಸ್ನೇಹಿತರೆ, ಭಾಳ ಇಷ್ಟವಾದ ಸಾಲುಗಳು ಅದು, ಹಾಗೆ ನಿಮ್ಮ ಹತ್ರ ಹಂಚಿಕೊಂಡಿದ್ದೀನಿ. ಹಾಗೆ ಇದೆಷ್ಟು ಚೆನ್ನಾಗಿದೆ ಅಲ್ವಾ, ಪ್ರೇಮ ಬಂದ ಏನಾಗುತ್ತೆ ಅಂತ ಪ್ರೇಮ ಹೇಳೋ ರೀತಿ. ಚುಕ್ಕಿಟ್ಟು ರಂಗೋಲಿನ ಮರೆತು ಬಿಟ್ಟೆಯ, ಅದೇ ಅದೇ ಪುಸ್ತಕನ ತಳ್ಕಂಬಳ್ಕ ಓದಿರ್ತೀಯ, ನನ್ನ ಸಿನಿಮಾ ಹೀರೋಯಿನ್ ನಂಗೆ ನಗುತ್ತಿರ್ತೀಯ, ದಿನ 100 ಸಲ ನನ್ನ ಹೆಸರೇ ಗುನುಗುತ್ತಿರ್ತೀಯ. ಎಷ್ಟು ಚಂದವ ಸಾಲುಗಳೆಲ್ಲ, ಪ್ರೇಮ ಇದ್ದಾಗ ಈ ರೀತಿ ಆಗುತ್ತೆ ಒಮ್ಮೊಮ್ಮೆ. ಆದರೆ ಒಮ್ಮೊಮ್ಮೆ ಅಲ್ಲ, ಎಲ್ಲ ಸಂದರ್ಭದಲ್ಲೂ ಪ್ರೇಮದಲ್ಲಿ ಇದ್ದಾಗ ತನ್ನ ಹುಡುಗನೇ ನಾಯಕನಾಗಿ ಕಾಣಿಸ್ತಾನೆ, ತನ್ನ ಹುಡುಗಿಯ ನಾಯಕಿಯಾಗಿ ಕಾಣಿಸ್ತಾಳೆ, ಪುಸ್ತಕವನ್ನು ತಳ್ಕೊಂಬಳ್ಕ ಓದೋದು, ಇವೆಲ್ಲ ಸಣ್ಣ ಪುಟ್ಟ ವಿಷಯಗಳು. ಅದನ್ನೇ ಅಂದರೆ ಪುಸ್ತಕ ಓದ್ತಾ ಇರೋಲ್ಲ, ಪುಸ್ತಕವನ್ನು ಇಟ್ಕೊಂಡು ಪ್ರೇಮಿಯನ್ನು ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡೋದು, ರಂಗೋಲಿಯನ್ನು ಬಿಟ್ಟು ಮರೆತುಕೊಳ್ಳುವಂಥದ್ದು. ಹಾಗೆ ಈ ಥರ ಆಯಿತು ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಹೇಳುವಂಥ ಸಾಲುಗಳು, ಪ್ರೀತಿ ಬಂದ ಮೇಲೆ ಇಂಥ ಭಯ ಸಹಜ, ನಿನ್ನ ಕಳವಳಕ್ಕಿಲ್ಲ ನಾನೇ ಹೊಣೆ ಅಂತ ಹೇಳುವಂಥ ಮಾತು, ಪ್ರೇಮಿ ತನ್ನ ಪ್ರೇಯಸಿಯನ್ನು ಸಮಾಧಾನ ಪಡಿಸುವಂಥ ರೀತಿ ಅದ್ಭುತವಾಗಿದೆ. ಹಾಗೆ ಇಂದಿನ ಯುವಧ್ವನಿ ಕಾರ್ಯಕ್ರಮಕ್ಕೆ ಮರಳಿ ಬಂದ್ಬಿಡ, ಅದ್ಭುತವಾದ ಗೀತೆ ಆಗಿತ್ತಲ್ಲ, ನಿಮ್ಮ ಹತ್ರ ಹಂಚಿಕೊಳ್ಬೇಕು ಅನ್ನಿಸ್ತು. ಹಾಗೆ ನಿಮ್ಮ ಹತ್ರ ಎರಡು ಮಾತನ್ನು ಆ ಒಂದು ವಿಷಯದ ಕುರಿತು ಹೇಳಿದೆ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂಥ ವಿಷಯ, ಯುವಧ್ವನಿ ಕಾರ್ಯಕ್ರಮದಲ್ಲಿ ಏಷ್ಯನ್ ಗೇಮ್ಸ್ ಕುರಿತಾಗಿ ನಾವು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಅದರ ಇತಿಹಾಸವನ್ನು ಸಹ ತಿಳಿಸ್ತೇನೆ ನಿಮಗೆ. ಈಗ ದೊಡ್ಡ ಮಟ್ಟದ ಸ್ಪೋರ್ಟಿಂಗ್ ಈವೆಂಟ್ ಆಗಿ ನಡೀತಾ ಇದೆ ಏಷ್ಯನ್ ಗೇಮ್ಸ್. ಏನಕ್ಕಪ್ಪ ಅಂತ ಅಂದರೆ, ದ್ವಿತೀಯ ಮಹಾಯುದ್ಧದ ನಂತರ ದೇಶಗಳೆಲ್ಲ ಯುದ್ಧದ ಒಂದು ಬಾಧೆಯಿಂದ ಹೊಡೆದು ಬೇರೆ ಬೇರೆ ಆಗಿತ್ತು, ಯುನಿಟಿ ಅನ್ನೋದೇ ಇರಲಿಲ್ಲ. ಅದರಲ್ಲೂ ವಿಶೇಷವಾಗಿ ನಮಗೆ ಒಂದು ಏಷ್ಯಾದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಏಷ್ಯಾದಲ್ಲಿ ಇರುವಂತಹ ಪ್ರಬಲವಾದ ಎರಡು ದೇಶಗಳು ಭಾರತ ಚೀನಾ. ಇದು ವಿಶ್ವದ ಎಕನಾಮಿಯ 60%-ಕ್ಕೂ ಹೆಚ್ಚು ಭಾಗ ನಮ್ಮ ಏಷ್ಯಾದಿಂದನೇ ಬರುತ್ತೆ. ಆ ರೀತಿ ನೋಡೋದಾದರೆ ಕಂಪ್ಲೀಟ್ ಏಷ್ಯಾವನ್ನು ತೆಗೆದುಕೊಂಡ್ರೆ ಒಂದು 60% ಎಕನಾಮಿ ನಮ್ಮ ಏಷ್ಯಾದ ಖಂಡದಿಂದನೇ ಬರುತ್ತೆ. ಇಂಥ ಒಂದು ಏಷ್ಯಾ ಖಂಡಕ್ಕೆ ಒಂದು ಸ್ಪೋರ್ಟ್ಸಿಂಗ್ ಇವೆಂಟ್ ಇರಬೇಕು ಅನ್ನೋದು ಆಗಿನ ಭಾರತ ದೇಶದ ಆಶಯ. ಏಷ್ಯಾ ಗೇಮ್ಸನ್ನು ತಂದು ನಿಲ್ಲಿಸ್ತು. ಈಗ ಅನೇಕ ದೊಡ್ಡ ಮಟ್ಟದಲ್ಲಿ ಆರಂಭ ಆಗಿದೆ ಇದು. ತುಂಬ ಅನೇಕ ಏಷ್ಯಾದಲ್ಲಿರುವಂಥ, ಈಗಾಗಲೇ ನಿಮಗೆ ಲಿಸ್ಟನ್ನು ಕೊಟ್ಟಿದೆ, ಅಷ್ಟು ದೇಶಗಳು ಏಷ್ಯನ್ ಕ್ರೀಡೆಯಲ್ಲಿ ಭಾಗವಹಿಸೋದ್ರ ಮೂಲಕ ಏಷ್ಯನ್ ಕ್ರೀಡೆಗೆ ಒಂದು ದೊಡ್ಡ ಒಂದು ಬಲವನ್ನೇ ತಂದು ಕೊಟ್ಟಿದೆ ಅಂದರೆ ತಪ್ಪಾಗಲಾರ್ದು. ಮತ್ತಷ್ಟು ಗೀತೆಗಳಿದೆ ಸ್ನೇಹಿತರೆ, ಗೀತೆಗಳನ್ನ ಕೇಳ್ತಾ ವಿಷಯದ ಕುರಿತು ಮಾತನಾಡ್ತಾ ಸಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಯುವಧ್ವನಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರುವಂಥ ವಿಷಯ ಏಷ್ಯನ್ ಗೇಮ್ಸ್.

ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂಥ ವಿಷಯ ಏಷ್ಯನ್ ಗೇಮ್ಸ್ ಕುರಿತು ಮಾತನಾಡ್ತಿದ್ದೀವಿ. ಏಷ್ಯನ್ ಗೇಮ್ಸ್ ಸದ್ಯದಲ್ಲೇ ನಾಳೆಯಿಂದನೇ ಆರಂಭ ಆಗುತ್ತೆ. ಸೆಪ್ಟೆಂಬರ್ 10ರಿಂದನೇ ಪ್ರೀ ಗೇಮ್ಸ್ ಅಂತ ಏನೇನಿದೆ, ಮುಂದಿನ ಗೇಮ್ಗಳು, ಎಲ್ಲ ಗೇಮ್ಗಳು ಆರಂಭ ಆಗಿದೆ. ಈಗಾಗಲೇ ಏಷ್ಯನ್ ಗೇಮ್ಸ್ ನಡೀತಾ ಇರುವಂಥ ಜಾಗವನ್ನು ಸಹ ತಿಳಿಸಿದ್ದೀನಿ. ಅಲ್ಲಿ ಖುಷಿಯ ವಿಚಾರ ಏನಪ್ಪ ಅಂತ ಅಂದರೆ, ಕ್ರೀಡಾಪಟುಗಳ ಗ್ರಾಮ, ನಿಮಗೆಲ್ಲ ಗೊತ್ತಿದೆಯಲ್ವಾ, ಒಲಿಂಪಿಕ್ಸಲ್ಲಿ ಆಗ್ಬೋದು ಅಥವಾ ಏಷ್ಯನ್ ಗೇಮ್ಸಲ್ಲಿ ಆದರೂ ಆಗ್ಬೋದು, ಎಲ್ಲ ಕಡೆ ಕ್ರೀಡಾಪಟುಗಳ ಗ್ರಾಮ ಅನ್ನೋದಿರುತ್ತೆ. ಇಲ್ಲೂ ಸಹ ಕ್ರೀಡಾಪಟುಗಳ ಗ್ರಾಮ ಅನ್ನೋದು ಇದೆ. ಆದರೆ ವಿಶೇಷವಾಗಿ ಏನು ಮಾಡಿದಾರಪ್ಪ ಅಂತ ಅಂದರೆ, ಕೆಲವು ಹಡಗಿನಲ್ಲಿ ಕೆಲವು ಸ್ಪೋರ್ಟ್ಸ್ ಪರ್ಸನ್ಗಳನ್ನು ಅಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಇನ್ನೊಂದು ನಗೋಯ ಗಾರ್ಡನ್ ಆಫ್ ವಾರ್ಫ್ ಬಂದರ್ನಲ್ಲಿ ಕಂಟೈನರ್ಗಳ ಮೂಲ ಕಂಟೈನರ್ ಇರೋ ರೀತಿ ಒಂದು ಮನೆಗಳನ್ನು ನಿರ್ಮಿಸಿ ಅಲ್ಲಿ

ಕ್ರೀಡಾಪಟುಗಳು ಉಳಿದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಏಷ್ಯನ್ ಗೇಮ್ಸ್ ಕುರಿತು ಇನ್ನೊಂದು ಮಾಹಿತಿಯನ್ನು ಹಂಚ್ಕೋತೀನಿ ಈ ಒಂದು ಗೀತೆಯ ನಂತರ. ಕೇಳ್ತೀರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂಥ ವಿಷಯ ಏಷ್ಯನ್ ಗೇಮ್ಸ್ ನಾಳೆಯಿಂದ ಆರಂಭ ಆಗಲಿದೆ. ಅಧಿಕೃತವಾಗಿ 10ನೇ ತಾರೀಕಲ್ಲೇ ಆರಂಭ ಆಗಿತ್ತು. ಇನ್ನು ಇದರ ಒಂದು ಲೋಗೋ ಬಗ್ಗೆ ಮಾತನಾಡ ಸ್ನೇಹಿತರೆ. ಇದರ ಅಧಿಕೃತ ಲೋಗೋ ಏನಪ್ಪ ಅಂತ ಅಂದರೆ 16 ಕಿರಣಗಳಿರುವಂತಹ ಒಂದು ಲೋಗೋ. ಅದರ ಮಧ್ಯದಲ್ಲಿ ಬಿಳಿ ಒಂದು ವೃತ್ತವನ್ನು ಹೊಂದ್ಕೊಂಡಿದೆ ಸೂರ್ಯ, ಪ್ರಕಾಶಮಾನವಾದ ಸೂರ್ಯ. ಆ ಸೂರ್ಯನ ಸುತ್ತ ಒಂದು 16 ಕಿರಣಗಳಿರುವಂಥದ್ದು ಒಂದು ಇದು ಏಷ್ಯನ್ ಗೇಮ್ಸ್ನ ಲೋಗೋ ಆಗಿದೆ. ಇದರ ಅರ್ಥ ಸದಾಕಾಲ ಮಿನುಗುವಂತಹ ಮತ್ತು ಒಂದಾಗಿರುವಂತಹ ಬೆಚ್ಚಗಿನ ಉಜ್ವಲ ಚೈತನ್ಯವನ್ನು ಇದು ಪ್ರತಿನಿಧಿಸುತ್ತಂತೆ. ಈ ಚಿಹ್ನೆಯ ಕುರಿತು ಎಗೇನ್ ಇದನ್ನು ಏಷ್ಯನ್ ಗೇಮ್ಸ್ ಬೇಕು ಅಂತ ಭಾರತೀಯರೇ ಒಬ್ಬರು ಪ್ರಸ್ತಾಪನೆ ಸಲ್ಲಿಸಿದಂಥ ಗುರುದತ್ ಸೋಂದಿ ಅವರು 1949ರಲ್ಲಿ ಈ ಚಿಹ್ನೆ ಕುರಿತು ಮಾತನಾಡ್ತಾರೆ. ಏಷ್ಯನ್ ಗೇಮ್ಸ್ ಈಗಾಗಲೇ ಆರಂಭ ಆಗಿದೆ. ಭಾರತೀಯರು ಕ್ರಿಕೆಟ್ನಲ್ಲಿ ಭಾರತೀಯ ವನಿತೆಯರು ಅದ್ಭುತವಾದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇನ್ನು ಉಳಿದಂಥ ಏಷ್ಯನ್ ಗೇಮ್ಸ್ ಏನೇನು ಗೇಮ್ಸ್ಗಳಿದೆ ಎಲ್ಲ ಗೇಮ್ಸ್ಗಳಲ್ಲೂ ಎಲ್ಲ ಅರ್ಹ ಒಂದು ಆಟಗಾರರಿಗೆ ಒಂದು ಫಲ ಸಿಗಲಿ, ಭಾರತೀಯರು ವಿಶೇಷವಾದ ಸಾಧನೆ ಮಾಡಲಿ ಅಂತ ಆಶಿಸೋಣ ಸ್ನೇಹಿತರೆ. ಅನೇಕ ಮೆಚ್ಚುಗೆಯ ಸಂದೇಶಗಳು ಬಂದಿದೆ, ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ನಾನು ಓದ್ತೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಕೊಂಕಣಿ ಗೀತೆಯನ್ನು ಕೇಳಿ ಬರೋಣ.

0: stotin dor, tuk zajtë shë zgorëna, tis tajtë do shë kajnë sasuna, horit javur e gjiz arzam.
1: ಇದಾಗಿತ್ತು ಇಂದಿನ ಯುವ ಧ್ವನಿ ಕಾರ್ಯಕ್ರಮ. ಸ್ನೇಹಿತರೆ, ಕಾರ್ಯಕ್ರಮವನ್ನು ಕೇಳಿದಂತ ಕೇಳಿ ಮೆಚ್ಚಿಕೊಂಡಂತ ಸಂದೇಶಗಳ ತಂತ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸ್ಟುಡಿಯೋ ಸಮಯ ಇನ್ನೇನು 9 ಗಂಟೆ ಆಗಲಿದೆ ಸ್ನೇಹಿತರೆ. 9 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ ನಮ್ಮ ಭೇಟಿ.
2: Good evening. This is Akashvani. I am Anuja Kumar with the news at 9. The headlines. India and UAE reaffirm their commitment

ಇದು ನಿಮ್ಮ ಮೆಚ್ಚಿನ ಇದು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:43. ಈ ಸಮಯ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಕ್ತೀರ ಸ್ನೇಹಿತರೆ. ಈಗ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಯಾವುದು ಈ ಗೀತೆ ಅಂತ ಅಂದರೆ, ಹಮ್ ಆಪ್ ಖೇ ಕೌನ್ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ದೇವ್ ಕೊಹ್ಲಿ ಅವರ ರಚನೆ, ರಾಮ್ ಲಕ್ಷ್ಮಣ್ ಅವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ವೀರಸರ ಚಿತ್ರದ ಗೀತೆ ಇದು. ರೂಪ್ ಕುಮಾರ್ ರಾಥೋಡ್ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನ. ಜಾವೇದ್ ಅಖ್ತರ್ ಅವರ ರಚನೆ, ಮದನ್ ಮೋಹನ್ ಅವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಮುಂದಿನ ಗೀತೆ ಕಹೋನಾ ಪ್ಯಾರೆ ಚಿತ್ರದ್ದು. ಲಕ್ಕಿ ಅಲಿ ಮತ್ತು ರಮ್ಯ ಅವರ ಗಾಯನ, ಇಬ್ರಾಹಿಂ ಆಶ್ಕ್ ಅವರ ರಚನೆ, ರಾಜೇಶ್ ರೋಷನ್ ಅವರ ಸಂಗೀತ.

ಹಿಂದೆ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮುಂದಿನ ಗೀತೆ ಕಾಂತಾರ ಚಿತ್ರದ್ದು. ನಕಾಸ್ ಅಜೀಜ್ ಮತ್ತು ಚಿನ್ಮಯಿ ಶ್ರೀಪಾದ ಅವರ ಗಾಯನ. ಅರಫತ್ ಮೊಹಮ್ಮದ್ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

0: ಸ್ನೇಹಿತರೆ ಗಮನಿಸಿ, ಅಕ್ಟೋಬರ್ 2ರವರೆಗೆ ದೇಶದಲ್ಲಿ ಸ್ವಚ್ಛತಾ ಹಿ ಸೇವಾ, ಸ್ವಚ್ಛತೆಯೇ ಸೇವೆ ಅಭಿಯಾನ ಜಾರಿಯಲ್ಲಿದೆ. ನಾವೆಲ್ಲರೂ ಸ್ವಚ್ಛತೆಯ ಕಾರ್ಯವನ್ನು ಕೈಗೊಳ್ಳೋಣ. ನಮ್ಮ ಮನೆ, ರಸ್ತೆ, ಬೀದಿ, ಊರು, ನಗರ, ರಾಜ್ಯ, ದೇಶ, ಒಟ್ಟಾರೆ ನಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು ಪಣ ತೊಡೋಣ.
1: ರಸ್ತೆ ಬದಿ ಕಸ ಬಾಟಲ್ಗಳನ್ನು ಕಂಡ್ರೆ ಛಿ ಅಂತ ಹೇಳ್ತೀವಿ. ಕಸದ ರಾಶಿಯ ದುರ್ವಾಸನೆ ಮೂಗಿಗೆ ಬಡದ್ರೆ ಏನು ವಾಸನೆಪ್ಪ ಅಂತ ಮೂಗು ಮುರಿತೀವಿ. ದೂರದ ಊರಿಗೆ ಹೋದಾಗ ಅಲ್ಲಿ ಕಸದ ರಾಶಿ ಕಂಡ್ರೆ ಜನಕ್ಕೆ ಅಷ್ಟು ಗೊತ್ತಾಗಲ್ವಾ, ನಾಗರಿಕರೇ ಇವರು, ಬುದ್ಧಿ ಇಲ್ಲ ಅಂತ ಹೇಳ್ತೀವಿ. ಪೇಪರ್, ಪ್ಲಾಸ್ಟಿಕ್ ಇವನ್ನೆಲ್ಲ ತಿಂದು ದನಗಳು, ಕಾಡು ಪ್ರಾಣಿಗಳು ಪ್ರಾಣ ಬಿಟ್ರೆ ಅಯ್ಯೋ ಪಾಪ ಅಲ್ಲ, ಈ ಮನುಷ್ಯರೇನು ಇವರಿಗೆ ಅಷ್ಟು ಗೊತ್ತಾಗಲ್ವಾ, ಬುದ್ಧಿ ಇಲ್ವಾ ಅಂತ ಹೇಳ್ತೀವಿ. ಹಾಗಾದ್ರೆ ಯೋಚನೆ ಮಾಡಿ, ರಸ್ತೆ ಬದಿ ಕಂಡ ಕಂಡಲ್ಲಿ ಕಸ ಎಸ್ತವ್ರು ಯಾರು, ತ್ಯಾಜ್ಯ ವಸ್ತುಗಳನ್ನ ಬಿಸಾಡ್ದವ್ರು ಯಾರು, ಇನ್ಯಾರು, ನಾವೇ ತಾನೇ.
2: ಕಂಡ ಕಂಡಲ್ಲಿ ಕಸ ಹಾಕದಿರಿ, ಕಸ ನಿರ್ವಹಣೆ, ತ್ಯಾಜ್ಯ ವಸ್ತುಗಳ ವಿಲೇವಾರಿ ಪ್ರತಿಯೊಬ್ಬನ ಜವಾಬ್ದಾರಿ.
0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 9:47. ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದೀವಿ ಸ್ನೇಹಿತರೆ. ಮತ್ತಷ್ಟು ಗೀತೆಗಳನ್ನ ಕೇಳೋಣ. ಕಾಂಟೆ ಚಿತ್ರದ ಗೀತೆ, ಕವಿತಾ ಕೃಷ್ಣಮೂರ್ತಿಯವರ ಗಾಯನ, ದೇವ್ ಕೊಹ್ಲಿಯವರ ರಚನೆ, ಆನಂದ್ ರಾಜ್ ಅವರ ಸಂಗೀತ.

ಇಷ್ಟು ಸ್ವೀಟಾಗಿ ಕೇಳಿದಾಗ ಅದಿಲ್ಲ ಏನಾದರೂ ಮಾಡಲೇಬೇಕಾಗುತ್ತೆ, ಅಷ್ಟು ಸ್ವೀಟಾಗಿ ಕೇಳಿದರೆ ನಮ್ಮ ಕವಿತಾ ಕೃಷ್ಣಮೂರ್ತಿಯವರು. ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ, ಮೋಹರಾ ಚಿತ್ರದ ಗೀತೆ, ಮತ್ತೊಮ್ಮೆ ಕವಿತಾ ಕೃಷ್ಣಮೂರ್ತಿಯವರ ಗಾಯನದಲ್ಲಿ, ಆನಂದ್ ಭಕ್ಷಿಯವರ ರಚನೆ, ಮಿಜುಷಾ ಅವರ ಸಂಗೀತ.

ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಡಾಕ್ಟರ್ ಅಂಬುಜಾ ಮಳಕೇಡ್ಕರ್ ಅವರ ಮೆಚ್ಚುಗೆಯ ಸಂದೇಶ, ರತ್ನ ಅವರು ಬೆಂಗಳೂರಿನಿಂದ, ಹಾಗೆ ನಮ್ಮ ಕಾಲದ ಸಾಂಗ್ಸ್ಗಳೇ ಚೆಂದ ಅಂತ ಹೇಳ್ತಾ ಇದ್ದಾರೆ ನಿರ್ಮಲ ಅವರು. ವರ್ಷ ಅವರು ಚಿತ್ರದುರ್ಗದಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇವರು ಏಷ್ಯನ್ ಗೇಮ್ಸ್ ಬಗ್ಗೆ ಸಹ ತಮ್ಮ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ.

ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬಂದಿದೆ ಸ್ನೇಹಿತರೆ. ಎಲ್ಲ ಮೆಚ್ಚುಗೆಯ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಂತ ಕೇಳಿ ಮೆಚ್ಚಿಕೊಂಡು ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ನಿಮ್ಮ ಮೆಚ್ಚಿನ ಇದು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ಎರಡನೇ ಹೆಚ್ಚುವರಿ ಭಾಷೆಯನ್ನಾಗಿ ತುಳು ಭಾಷೆಯನ್ನು ಘೋಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರು ಇಂದು ಮಾಸ್ಕೋದಲ್ಲಿ ರಷ್ಯಾ ಉಪ ರಕ್ಷಣಾ ಸಚಿವ ಜನರಲ್ ಯೂನಸ್ ಬೆಕ್ ಯುರ್ಕೋರೋವ್ ಅವರನ್ನು ಭೇಟಿ ಮಾಡಿ ದೀರ್ಘಕಾಲದ ಭಾರತ ರಷ್ಯಾ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತಂತೆ ಚರ್ಚೆ ನಡೆಸಿದರು. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಕೆನಡಾದ ಅಂತಾರಾಷ್ಟ್ರೀಯ ವ್ಯಾಪಾರ ಸಚಿವ ಮನಿಂದರ್ ಸಿಧು ಅವರೊಂದಿಗೆ ಸಭೆ ನಡೆಸಿ ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಈ ಕುರಿತಂತೆ ಮಾತುಕತೆಗಳನ್ನು

ಒರೆಸುವ ಕುರಿತು ಚರ್ಚೆ ನಡೆಸಿದರು. ನವದೆಹಲಿಯ ಯಶೋಭೂಮಿಯಲ್ಲಿ ನಡೆಯುತ್ತಿರುವಂತಹ 3 ದಿನಗಳ ಸೆಮಿಕಾನ್ ಇಂಡಿಯಾ 2026 ಸಮ್ಮೇಳನದಲ್ಲಿ ಭಾರತದ ಸಹಯೋಗ, ಹೂಡಿಕೆ, ನಾವೀನ್ಯತೆ ಮತ್ತು ಪ್ರತಿಭಾ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಸಮ್ಮೇಳನದ ಪ್ರಮುಖ ಉದ್ದೇಶವಾಗಿದೆ. 50 ದೇಶಗಳ ಪ್ರತಿನಿಧಿಗಳು ಸೇರಿದಂತೆ 600 ಅಧಿಕ ಕಂಪನಿಗಳು ಸಮ್ಮೇಳನದಲ್ಲಿ ಭಾಗಿಯಾಗಿವೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ ಮತದಾರರ ಪಟ್ಟಿಯನ್ನು ದೋಷಮುಕ್ತಗೊಳಿಸಲು 64,611 ಮತದಾರರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಗ್ರಂಥಾಲಯಗಳಿಗೆ ಆಗಮಿಸುವ ಓದುಗರ ಅಭಿರುಚಿ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ವಿವಿಧ ವಿಷಯಗಳ ಗುಣಮಟ್ಟದ ಪುಸ್ತಕಗಳನ್ನು ಆಯ್ಕೆ ಮಾಡಿ ಖರೀದಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಸ್ವೀಪ್ ಸಮಿತಿ ಸಹಯೋಗದಲ್ಲಿ ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ವಿಶೇಷ ಆಂದೋಲನದ ಅಂಗವಾಗಿ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಬೈಕ್ ಜಾಥಾ ಮೂಲಕ ಜಾಗೃತಿ ಕಾರ್ಯಕ್ರಮ ಜರುಗಿತು. ರಾಜ್ಕೋಟ್ನಲ್ಲಿ ಇಂದು ನಡೆದಂತಹ 19 ಒಳಗಿನವರ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ 7 ಜಯ ಸಾಧಿಸಿದೆ. ಮಳೆಯಿಂದಾಗಿ ಪಂದ್ಯವನ್ನು ತಲಾ 20 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 10:58 ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಪ್ರೇಮನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಸ್ನೇಹಿತರೆ. ಪ್ರೇಮದ ವಿವಿಧ ಭಾವಗಳನ್ನು ಹೊತ್ತು ತಂದು ನಿಮ್ಮ ಮುಂದೆ ಇಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೊಂದಿಗೆ ಗೀತೆಗಳೊಂದಿಗೆ ಸಾಗೋದೇ ಪ್ರೇಮನಿನಾದ ಕಾರ್ಯಕ್ರಮ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಏನು ವಿಷಯ, ಕವಿತೆಯ ಅಥವಾ ವಿಷಯವ ಅಂತ ಗೆಸ್ ಮಾಡ್ತಾರೆ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9483109298. ಮತ್ತೊಮ್ಮೆ ಹೇಳ್ತೀನಿ, 9483091029. ಹಾಗೆ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 0802237799. 0802237799 ಈ ಸಂಖ್ಯೆಗೆ ನಿಮ್ಮ ಕರೆಗಳು ಬರಲಿ, ಸಂದೇಶಗಳು ಸಹ ಬರಲಿ. ಹಾಗೆ ಇಂದಿನ ಕಾರ್ಯಕ್ರಮದ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತೇನು ವಿಶೇಷ ಹೇಳಿ ಸ್ನೇಹಿತರೆ, 18 ಅಂತಂದರೆ ನಮ್ಮ ಕರ್ನಾಟಕದ ಜನತೆಗೆ ಒಂದು ವಿಶೇಷ ಇದ್ದೇ ಇದೆ. ಒಂದು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನ, ಹಾಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜನ್ಮದಿನ. ಏನಕ್ಕೆ ಪ್ರೇಮ ನಿನಾದಕ್ಕೂ ಉಪೇಂದ್ರ ಅವ್ರಿಗೂ ವಿಷ್ಣುವರ್ಧನ್ ಅವ್ರಿಗೂ ಏನು ಸಂಬಂಧ ಅಂತ ನೀವು ಗೆಸ್ ಮಾಡ್ತಾ ಇರ್ಬೋದು. ಸಂಬಂಧ ಇದೆ. ಒಂದು ಕಡೆ ವಿಷ್ಣುವರ್ಧನ್ ಅವರು ಮನಸ್ಸಿನಿಂದ ತಮ್ಮೆಲ್ಲ ಪ್ರೀತಿಯನ್ನು ತಮ್ಮಲ್ಲೇ ಇಟ್ಕೊಂಡು ಯಾವುದೋ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ನೀವಿಲ್ದೇವರೇ ನನ್ನ ಬದುಕು ಶೂನ್ಯ ರೀ ಶೂನ್ಯ ಅಂತ ಪರಿಪಾಟ್ಲು ಪಡುವಂಥ ಪ್ರೇಮವನ್ನು ವ್ಯಕ್ತಪಡಿಸ್ತಾರೆ. ಇನ್ನೊಂದು ಕಡೆ ಉಪೇಂದ್ರ ಅವರ ಸಿನಿಮಾಗಳಲ್ಲಿ ಐ ಲವ್ ಯು ಯು ಮಸ್ಟ್ ಲವ್ ಮೀ, ಏನು ಇಬ್ಬರದ್ದು ಪ್ರೇಮವನ್ನು ಹೇಳಿದೆ, ಅವರ ಪ್ರೇಮವನ್ನು ಹೇಳೋ ರೀತಿ, ಇದರಲ್ಲಿ ಏನು ವಿಶೇಷತೆ ಇದೆ? ಹೌದು, ವಿಶೇಷತೆ ಇದೆ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದ ವಿಷಯ, ತನ್ಮಯವಾಗಿ ಪ್ರೇಮವನ್ನು ಮಾಡುವಂಥ ಪ್ರೇಮವು ಫಲಿಸ್ತವ ಅಥವಾ ಈ ಥರ ಒಂದು ಎಕ್ಸ್ಪ್ರೆಸಿವ್ ಆಗಿ ಓವರ್ ಎಕ್ಸ್ಪ್ರೆಸಿವ್ ಆಗಿ ಪ್ರೇಮವನ್ನು ವ್ಯಕ್ತಪಡಿಸಿದಂಥ ಪ್ರೇಮಗಳು ಗೆಲ್ತವ. ವಿಷಯ ಇಷ್ಟೇ. ಇಂದಿನ ಕಾರ್ಯಕ್ರಮದಲ್ಲಿ ತನ್ಮಯ ಪ್ರೇಮ ಫಲಿಸುತ್ತಾ ಅಥವಾ ಈ ಐ ಲವ್ ಯು ಮಸ್ಟ್ ಲವ್ ಮಿ ಅನ್ನುವಂಥ ಎಕ್ಸ್ಪ್ರೆಸಿವ್ ಲವ್ಗಳು ಫಲಿಸ್ತವ ಅನ್ನೋದನ್ನು ನಿಮ್ಮ ಮಾತುಗಳಲ್ಲಿ ತಿಳಿಸಿ, ಒಂದು ಗೀತೆಯ ಕಾಲಾವಕಾಶ, ನಿಮ್ಮ ಕರೆಗಳನ್ನು ತೆಗೆದುಕೊಳ್ಳೋದಕ್ಕೆ, ನಿಮ್ಮ ಸಂದೇಶಗಳನ್ನು ನೋಡೋದಕ್ಕೆ ನೀವು ಕೇಳ್ತಾ ಇದ್ದರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ.

0: ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಉಪೇಂದ್ರ ಅವರ ಬರ್ಡೇ ಇತ್ತಲ್ವಾ, ಹಾಗೆ ಅವರ ಪ್ರೇಮದ ಪರಿಯನ್ನು ಆಯ್ದುಕೊಂಡು ವಿಷಯವನ್ನು ಕೊಟ್ಟಿದ್ದೀನಿ. ಹೇಗಪ್ಪ ಅಂತ ಅಂದರೆ, ಬಂಧನದಲ್ಲಿ ಅವರ ಪ್ರೇಮದ ಪರಿಯನ್ನು ನೀವು ನೋಡಿದಿರಲ್ವ ಸ್ನೇಹಿತರೆ, ಹೇಗೆ ನಿವೇದಿಸ್ಕೊಳ್ತಾರೆ ಅವರು. ಹಾಗೆ ಅದಕ್ಕೋಸ್ಕರ ಸಾಫ್ಟ್ ತನ್ಮಯ ಪ್ರೇಮಗಳು ಫಲಿಸ್ತವ ಅಂತ ಕೇಳಿದ್ದೀನಿ. ಹಾಗೆ ಉಪೇಂದ್ರ ಅವ್ರದ್ದು ಐ ಲವ್ ಯು, ಯು ಮಸ್ಟ್ ಲವ್ ಮಿ ಅನ್ನುವಂಥ ಮ್ಯಾಂಡೇಟನ್ನು ಮಾಡ್ತಾರೆ ಪ್ರೇಮಕ್ಕೆ. ಆದ್ದರಿಂದ ಅಂತಹ ವೈಲೆಂಟ್ ಎಕ್ಸ್ಪ್ರೆಸಿವ್ ಪ್ರೇಮಗಳು ಫಲಿಸುತ್ತವ ಅಂತ ಕೇಳ್ತಾ ಇದ್ದೀನಿ. ಸಾಫ್ಟ್ ತನ್ಮಯ ಪ್ರೇಮಗಳು ಫಲಿಸುತ್ತವ ಇಲ್ಲ ವೈಲೆಂಟ್ ಎಕ್ಸ್ಪ್ರೆಸಿವ್ ಪ್ರೇಮಗಳು ಫಲಿಸುತ್ತವ ಅಂತ ನಿಮ್ಮ ಮುಂದೆ ಇಟ್ಟಿದ್ದೀನಿ, ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದ್ದೀನಿ. ಒಂದು ಕರೆ ಇದೆ, ಬನ್ನಿ ಅವರನ್ನು ಮಾತನಾಡಿಸೋಣ. ಹಲೋ,
1: ಹಲೋ,
0: ನಮಸ್ತೆ, ಯಾರು, ಎಲ್ಲಿಂದ? ಪ್ರೇಮಲತಾ ಅವರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮ್ಮ ಗೀತೆಗಳನ್ನು ಕೇಳಿ ದಿನದ ಆಯಾಸವೆಲ್ಲ ಮಾಯವಾಯಿತು ಅಂತ ಸಂದೇಶವನ್ನು ಕಳಿಸ್ತೀರಾ? ಆಯಾಸವೆಲ್ಲ ಮಾಯವಾಗಿದೆಯಾ?
1: ಹೌದು ಸರ್, ಅದೇ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಇಲ್ಲಿ. ನಮ್ ಬೆಳಗ್ಗೆ ಮತ್ತೆ ಸಂಜೆ ಮಾತ್ರ ಕೇಳಕ್ ಸಾಧ್ಯ ಆಗುತ್ತೆ. ಬಂದಿದ ತಕ್ಷಣ, ಮನೆಗೆ ಎಂಟರ್ ಆಗಿದ ತಕ್ಷಣ ಬಟ್ಟೆ ಬೀಗ ಕೀ ತಗ್ಲಾಕಿದ ತಕ್ಷಣ ಫಸ್ಟ್ ಹಾಕೋದೇ ರೇಡಿಯೋ.
0: ಓಕೆ, ಬೆಳಗ್ಗೆ ನಮ್ಮ ಕಾರ್ಯಕ್ರಮಗಳು ನಿಮಗೆ ಬೂಸ್ಟ್, ಸಂಜೆ ಟೈಮ್ ರೆಸ್ಟ್. ಸರಿ, ಕಾರ್ಯಕ್ರಮದ ವಿಷಯ ಗೊತ್ತಲ್ಲ ತಮ್ಗೆ? ನಿಮ್ಮ ಮಾತುಗಳು
1: ಅಂದ್ರೆ ನಮ್ಮ ಮಾತು ಇವಾಗ ಪ್ರೇಮ ಅಂತಂದ್ರೆ ನಿವೇದನೆ ಮಾಡ್ಕೊಳ್ಳೋದು ಮೌನವಾಣಿ ಮತ್ತೆ ಆತ್ಮ ಇದ್ದು ತುಂಬಾ ಒಳ್ಳೇದು. ಇವಾಗ ಈ ತರ ಎಲ್ಲ ಜೋರ್ ಜೋರಾಗಿ ಬೇರೆ ಬೇರೆ ತರ ಎಲ್ಲ ಮಾಡೋದು ಅಂತ ಚೆನ್ನಾಗ್ ಅನ್ಸಲ್ಲ. ಆದ್ರೆ ಇವಾಗಿನ ಹೋಗ ಅದು ಇಷ್ಟ ಆಗ್ಬೋದೇನು ಉಪೇಂದ್ರ? ಆತರ ನಮ್ಗೆ ನಮ್ಮ ಅವಾಗಿನ ಕಾಲ ನಮ್ಮ ವಿಷ್ಣುದಾದನೆ ತುಂಬಾ ಇಷ್ಟ. ಆದ್ರಿಂದ ಸಮಸ್ತ ಕರ್ನಾಟಕದ ಮಹಿಳಾ ಅಭಿಮಾನಿಗಳು ಎಲ್ಲರಿಗೂ ತುಂಬಾ ವಿಷ್ಣು ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದೇ ತರ ನಮ್ಗೆ ಅವರೇ ತುಂಬಾ ಇಷ್ಟ.
0: ಇಲ್ಲಿ ಅವರಿಬ್ಬರಲ್ಲಿ ಯಾರಿಷ್ಟ ಅನ್ನೋದಕ್ಕಿಂತ ಯಾವ ಬಗೆಯ ಪ್ರೇಮಕ್ಕೆ ಸೀಮಿತ ಆಗ್ಬಿಡ್ಲಿ ನಮ್ಮ ಮಾತುಗಳು.
1: ನಮ್ದು ನಿವೇದನೆ ಮಾಡ್ಕೊಳ್ಳೋದು ಅದು ತುಂಬಾ ಒಳ್ಳೇದು.
0: ಸಾಫ್ಟ್ ತನ್ಮಯ ಪ್ರೇಮಗಳು ನಿಮ್ಗೆ ಇಷ್ಟ, ಅದು ಪರಿಸುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ? ಶುಭರಾತ್ರಿ, ಧನ್ಯವಾದ ಕರೆಯನ್ನು ಮಾಡಿದ್ದಕ್ಕೆ. ಸ್ನೇಹಿತರೆ, ನೀವು ಸಹ ನಿಮ್ಮ ಮಾತುಗಳನ್ನು ನಮ್ಮ ಮುಂದೆ ಹೇಳಿ, ಯಾಕಂದರೆ ಇಂದಿನ ಕಾರ್ಯಕ್ರಮದ ವಿಷಯ ಸಾಫ್ಟ್ ತನ್ಮಯ ಪ್ರೇಮಗಳು ಫಲಿಸುತ್ತವ ಇಲ್ಲ ವೈಲೆಂಟ್ ಎಕ್ಸ್ಪ್ರೆಸಿವ್ ಪ್ರೇಮಗಳು ಫಲಿಸುತ್ತವ ಅನ್ನೋದಕ್ಕೆ ನಿಮ್ಮ ಸಂದೇಶಗಳು, ನಿಮ್ಮ ಕರೆಗಳು ಬರಲಿ. ಮತ್ತೊಂದು ಗೀತೆಯ ಕಾಲಾವಕಾಶ ನಮಗಿದೆ.

0: ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಸೆಲ್ ಸಾಫ್ಟ್ ತನ್ಮಯ ಪ್ರೇಮಗಳು ಫಲಿಸುತ್ತವಾ ಇಲ್ಲ ವೈಲೆಂಟ್ ಎಕ್ಸ್ಪ್ರೆಸಿವ್ ಪ್ರೇಮಗಳು ಫಲಿಸುತ್ತವಾ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೊಂದು ಕರೆ ಇದೆ, ಬನ್ನಿ ಅವರನ್ನು ಮಾತನಾಡಿಸೋಣ. ಹಲೋ,
1: ಹಲೋ ಸರ್.
0: ನಮಸ್ತೆ.
1: ಹಾಂ ನಮಸ್ತೆ.
0: ಯಾರು, ಎಲ್ಲಿಂದ?
1: ನಾನು ಅನಿಲ್ ಬಿಷ್ಟಣ್ಣ ಅವರಂತ.
0: ಅನಿಲ್ ಬಿಷ್ಟಣ್ಣ ಅವರೇ, ಹೇಗಿದ್ದೀರಾ?
1: ಆರಾಮಿದ್ದೀನಿ ಸರ್.
0: ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಮೃದು ಪ್ರೀತಿ ಒಳ್ಳೇದು ಅಥವಾ ಹಾರ್ಡ್ ಪ್ರೀತಿ
0: ಒಳ್ಳೇದು? ಒಳ್ಳೇದಂತಲ್ಲ, ಯಾವ್ದು ಫಲಿಸುತ್ತೆ ಅಂತ ಕೇಳಿದ್ದೀನಿ.
1: ನೋಡಿ, ನನ್ನ ಒಂದು ಇದರ ಇದ್ರ ಪ್ರಕಾರ ಹಾರ್ಡ್ ಪ್ರೀತಿ. ಯಾಕಂದ್ರೆ ಕಾರಣ ಅಂದ್ರೆ, ಹಾರ್ಡ್ ಪ್ರೀತಿ ಮಾಡಿದ್ರೆ ಅದು ಗಾಢವಾಗಿ ಜೀವನದಲ್ಲಿ ಉಳಿತದೆ. ಅದರಲ್ಲಿ ಇಬ್ಬರಲ್ಲಿ ಒಂದೊಂದ್ಸಲ ಏನೋ ಪ್ರೇಮದಿಂದ ಜಗಳವಾಡುವುದು ಅಥವಾ ಒಂದೊಂದ್ಸಲ ಮೌನ ಇರೋದು, ಹೀಗೆಲ್ಲ ಆಗಿ ಅದು ಪ್ರೀತಿ ಗಟ್ಟಿಯಾಗಿ ಉಳಿತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.

0: ಓಕೆ, ಧನ್ಯವಾದ ನಿಮ್ಮ ಮಾತುಗಳಿಗೆ.
1: ಧನ್ಯವಾದ
0: ಸ್ನೇಹಿತರೆ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಸಾಕಷ್ಟು ಸಂದೇಶಗಳಿದೆ, ಕೆಲವು ಸಂದೇಶಗಳನ್ನ ನೋಡೋಣ. ಹಾಗೂ ನೀವು ಕರೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೀನಿ, ನೋಟ್ ಮಾಡಿಟ್ಕೊಳ್ಳಿ. ಕೆಲವು ಸಂದೇಶಗಳು ಬರ್ತಾ ಇದೆ, ಮತ್ತೊಮ್ಮೆ ಸಂಖ್ಯೆಯನ್ನು ಹೇಳಿ ಅಂತ. ಅದರಿಂದ ಈಗ ಹೇಳ್ತಾ ಇದ್ದೀನಿ, ನೋಟ್ ಮಾಡಿಟ್ಕೊಳ್ಳಿ. 0802-07-09-99 0802-07-09-99. ಈಗ ಕೆಲವು ಸಂದೇಶಗಳನ್ನು ನೋಡಿ ನಂತರ ಗೀತೆಯನ್ನು ಕೇಳೋಣ ಸ್ನೇಹಿತರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣದನೆಯವರ ಸಂದೇಶ: ಜೀವನದಲ್ಲಿ ತನ್ಮಯತೆಯ ಪ್ರೀತಿ ಹೆಚ್ಚು ಫಲಿಸುವಂಥದ್ದು. ಈ ಪ್ರೀತಿಯಲ್ಲಿ ನವೀನತೆ, ವಿನಯತೆ ಹಾಗೂ ಸವಿನಯತೆ ಕಾಣುತ್ತೇವೆ. ಹೀಗಾಗಿ ತನ್ಮಯತೆಯ ಒಲುಮೆ ಅನನ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ: ಪ್ರೇಮಿಗಳ ಮನಸ್ಸು, ಹೃದಯದ ನಡೆನುಡಿ, ಬಾಹ್ಯ ಸೌಂದರ್ಯ ಜೊತೆಗೆ ಅಂತರಾಳದ ಪ್ರೇಮದ ಪ್ರೀತಿ ತುಂಬಿದ ಮಾತುಗಳು ಬೇರೆ ಬೇರೆ ಇದ್ದಾಗ ಮತ್ತೊಮ್ಮೆ ನಮ್ಮ ಪ್ರೀತಿಯ ಮಾತುಗಳನ್ನು ಮೇಲಿಂದ ಮೇಲೆ ನೆನೆಸಿಕೊಂಡು ಕೊನೆಗೆ ಓಕೆ ದಾರೆ ಎರೆದುಕೊಂಡು ಪ್ರೇಮವನ್ನು ಗೆಲ್ಲುತ್ತಾರೆ ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳ್ತಿದ್ರೆ. ವಿಷಯ ಕೊಟ್ಟಿರೋದೇನು, ನೀವು ಹೇಳಿರೋದೇನು ಉಮೇಶ್ ಅವರೇ? ಹಾಗೆ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ ಅವರ ಸಂದೇಶ ಬಂದಿದೆ. ಮತ್ತು ಮುಂದಿನ ಸಂದೇಶ: ಪ್ರೀತಿಯಲ್ಲಿ ಯಾವಾಗಲೂ ಮೃದುತ್ವ ಶ್ರೇಷ್ಠ, ಬಲವಂತ ಅಥವಾ ದಬ್ಬಾಳಿಕೆ ಎಂದಿಗೂ ಪ್ರೀತಿಯಾಗಲು ಸಾಧ್ಯವಿಲ್ಲ. ಅದು ಕೇವಲ ಇನ್ನೊಬ್ಬರನ್ನು ನಿಯಂತ್ರಿಸುವ ಆಧಿಪತ್ಯದ ಭಾವನೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ. ಇಂದಿನ ವಿಷಯ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ. ಸಾಫ್ಟ್, ತನ್ಮಯ ಪ್ರೇಮ ವ್ಯಕ್ತಪಡಿಸೋದೇ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ವೀಣಾ ಅವರು. ಅಂದರೆ ಕಾರ್ಯಕ್ರಮದಲ್ಲಿ ಯಾವ ಪ್ರೇಮ ಫಲಿಸುತ್ತೆ ಅಂತ ಕೇಳಿದ್ದೀನಿ ಸ್ನೇಹಿತರೆ, ಆ ಪ್ರೇಮ ಯಾವ ಪ್ರೇಮದ ಬಗ್ಗೆ ಫಲಿಸುತ್ತೆ ಅಂತ ಕೇಳಿದ್ದೀನಿ. ನಿಮ್ಮ ಮಾತುಗಳು ಅದಕ್ಕೆ ಸೂಕ್ತವಾಗಿರಲಿ. ಮುಖವಾಗಿ ತನ್ಮಯತೆಯಿಂದ ನಾವು ಪ್ರೀತಿಸುತ್ತಾ ಇರುವುದು, ನಾವು ಪ್ರೀತಿಸುವ ಹೃದಯಕ್ಕೆ ತಿಳಿಯಬೇಕು ಅಷ್ಟೇ. ಒಟ್ಟಿನಲ್ಲಿ ಮೌನ ಪ್ರೀತಿ ಹೆಚ್ಚು ಗೆಲ್ಲುವುದು ಅಂತ ನನ್ನ ಅನಿಸಿಕೆ ಅಂತ ಹೇಳ್ತಾ ಇದ್ದಾರೆ ರತ್ನ ಅವರು ಬೆಂಗಳೂರಿನಿಂದ. ಪ್ರೇಮನಿನಾದ ಕಾರ್ಯಕ್ರಮದ ವಿಷಯ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ. ಮೃದು ಪ್ರೇಮ ಫಲಿಸುತ್ತೆ ಅಂತ ನನ್ನ ಅನಿಸಿಕೆ ಅಂತ ಹೇಳ್ತಾ ಇದ್ದಾರೆ ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರ, ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

0: ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದ ವಿಷಯ, ಸಾಫ್ಟ್ ತನ್ಮಯ ಪ್ರೇಮಗಳು ಫಲಿಸ್ತವ ಅಥವಾ ವೈಲೆಂಟ್ ಎಕ್ಸ್ಪ್ರೆಸಿವ್ ಪ್ರೇಮಗಳು ಫಲಿಸ್ತವ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಮಾತುಗಳಿಗಾಗಿ ಕಾಯ್ತಾ ಇದ್ದೀನಿ. ಮತ್ತೊಂದು ಕರೆ ಇದೆ, ಬನ್ನಿ ಅವರನ್ನು ಮಾತನಾಡಿಸೋಣ. ಹಲೋ,
1: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ?
1: ನಮಸ್ತೆ ಸರ್, ನಾನು ಅಮ್ಮಣ್ಣಿ, ಕಾರ್ಕಳದಿಂದ.
0: ಅಮ್ಮಣ್ಣಿಯವರು ಹೇಗಿದ್ದೀರಾ?
1: ಚೆನ್ನಾಗಿದ್ದೇನೆ ಸರ್, ನೀವು ಹೇಗಿದ್ದೀರಿ?
0: ನಾನು ಚೆನ್ನಾಗಿದ್ದೀನಿ. ಕಾರ್ಯಕ್ರಮದ ವಿಷಯ ಗೊತ್ತಲ್ಲ ತಮಗೆ?
1: ಗೊತ್ತಾಯ್ತು ಸರ್.
0: ನಿಮ್ಮ ಮಾತುಗಳು?
1: ಹಾ, ನನ್ನ ಮಾತುಗಳಂದ್ರೆ ಸಾಫ್ಟ್ ಆಗಿರುವುದೇ ಚೆನ್ನಾಗಿರುತ್ತೆ ಸರ್. ಯಾಕಂದ್ರೆ ಸಾಫ್ಟ್ ಅಲ್ಲಿ ತುಂಬಾ ಸಮಾಧಾನ ಇರ್ತದೆ, ಪ್ರೀತಿ ಇರ್ತದೆ, ಆಮೇಲೆ ಅದನ್ನು ನಾವು ಹಂಚಿಕೊಳ್ಬಹುದು. ಪ್ರೀತಿಯಿಂದಲೇ ಹಂಚಿಕೊಂಡಾಗ ಅದು ಒಂದಕ್ಕೊಂದು ಅನ್ವಯ ಆಗ್ತದೆ ಅಂತ ಹೇಳ್ತೇನೆ. ಅದೇ ವೈಲೆಂಟ್ ಅಂತ ಹೇಳ್ಬೇಕಾದ್ರೆ ಅದು ತುಂಬಾ ಕಷ್ಟ, ಯಾಕಂದ್ರೆ ಅದು ಹಾರ್ಡ್ ಆಗಿರ್ತದೆ. ಇನ್ನೊಂದೇನಂದ್ರೆ ಆ ರೀತಿ ಇರ್ಬೇಕಾದ್ರೆ ಏನಾಗ್ತದ, ಅದು ವೈಲೆಂಟ್ ಆಗಿ ಇದ್ದಾಗ ಅದು ನಿಜ ಪ್ರೀತಿ ಅಂತಾನೆ ಆಗುದಿಲ್ಲ. ಯಾಕೆ ಹೇಳಿ, ಅದು ಸಿಟ್ಟಾಗಿರ್ತದೆ. ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ. ಇಲ್ಲೇ ಆ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಇಬ್ಬರನ್ನು ಕೂಡ ಕಷ್ಟನೆ. ಅದು ಎಲ್ಲಾದ್ರೂ ಒಂದು ದಿನ ಬಿಡುಗಡೆಯೂ ಆಗ್ಬಹುದು, ಹೇಳಿಕ್ಕಾಗಲ್ಲ. ಮತ್ತೆ ಪ್ರೀತಿ, ಪ್ರೀತಿ ಅಂದ್ರೆ ಸಾಫ್ಟ್ ಅಲ್ಲಿ ಅಂದ್ರೆ ಸಮಾಧಾನವಾಗಿ ಪ್ರೀತಿ ಇರುವುದೇ ಅದು ತುಂಬಾ ನೈಜತೆಯಿಂದ ಇರ್ತದಂತ ಹೇಳ್ತೇನೆ. ಯಾಕಂದ್ರೆ ಅದು ಅಲ್ಲಿ ಅದೇ ಮುಖ್ಯವಾಗಿರ್ತದೆ. ವೈಲೆಂಟ್ ಅಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಆಗತ್ತೆ ಅಂದ್ರೆ ಕಷ್ಟನೇ ಉಂಟದು. ಏನಂತಾನೆ ಅದು ಗೊತ್ತಾಗ್ಲಿಕ್ಕಿಲ್ಲ, ಈಗ ಚೆನ್ನಾಗಿ ಮಾತಾಡುದು, ಅದು ಇನ್ನೊಂದು ಟೈಮ್ ಅಲ್ಲಿ ಅದು ಕೆಟ್ಟದಾಗಿ ಹೋಗ್ಬಹುದು. ಅಂದ್ರೆ ಯಾಕಂದ್ರೆ ವೈಲೆಂಟ್ ಆಗಿ ಹೇಗೆ ಅವರು ನೋಟ ಮಾಡಿ ಅದು ಬಿಡುವ ಚಾನ್ಸಸ್ ಇರ್ತದಂತಾನೆ ಗೊತ್ತಾಗಲ್ಲ. ಅದು ಪ್ರೀತಿ ಸ್ವಲ್ಪ ಅರ್ಥ ಮಾಡಿಸ್ಕೊಳ್ಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ಬಹುದು. ಮತ್ತೆ ಟೈಮ್ ಆಗುವಾಗ ಬಿಡ್ಲೂಬಹುದು, ಗೊತ್ತಾಗ್ಲಿಕ್ಕಿಲ್ಲ, ಅದು ಅದಕ್ಕೆ ಪ್ರೀತಿ ಬರದೇ ಇಲ್ಲ ಅಂತ ನಾನು ಹೇಳ್ತೀನಿ ಸರ್.
0: ಓಕೆ, ಧನ್ಯವಾದ ನಿಮ್ಮ ಮಾತುಗಳಿಗೆ. ಸ್ನೇಹಿತರೆ, ನೀವು ಸಹ ಕರೆ ಮಾಡಿ ಮಾತನಾಡಿ, ಸಂದೇಶಗಳನ್ನು ಸಹ ಕಳಿಸಿ. ಮತ್ತಷ್ಟು ಸಂದೇಶಗಳಿದೆ, ಒಂದೆರಡು ಸಂದೇಶಗಳನ್ನ ಓದಿ ಗೀತೆಗಳನ್ನ ಕೇಳೋಣ. ಶಾಂತಚರ ಬಡಿಗೇರ ಅವರ ಸಂದೇಶ ಬಂದಿದೆ ಕೊಕ್ಕನೂರು ಹರಿಹರದಿಂದ. ಪ್ರೇಮ ತತ್ವಗಳ ಪ್ರಕಾರ ಯಾವಾಗಲೂ ಮೃದು ಸೌಮ್ಯ ತನ್ಮಯ ಪ್ರೇಮಗಳು ಯಶಸ್ವಿಯಾಗುತ್ತೆ ಮತ್ತು ಅವರ ಪ್ರೇಮವು ಸೌರಭಯುತವಾಗಿ ಫಲಿಸುತ್ತೆ. ಹಿಂಸಾತ್ಮಕ ಆಕ್ರಮಣಕಾರಿ ಪ್ರೇಮಗಳು ಪ್ರೀತಿ ಎಂದಿಗೂ ದೀರ್ಘಕಾಲ ಬಾಳುವುದಿಲ್ಲ ಮತ್ತು ಅದು ದುರಂತದಲ್ಲಿ ಕೊನೆಗೊಳ್ಳುತ್ತದೆ. ವೈಲೆಂಟ್ ಪ್ರೇಮದಲ್ಲಿ ಕೇವಲ ನೋವು, ವಿನಾಶ ಮತ್ತು ದೂರಾಗುವಿಕೆ ಮಾತ್ರ ಇರುತ್ತದೆ. ಇದು ಎಂದಿಗೂ ಒಳ್ಳೆಯ ರೀತಿಯಲ್ಲಿ ಫಲಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಮತ್ತೆ ಯಾರಿದು? ಓಕೆ, ಹೆಬ್ಬಳದ ರಮೇಶ್ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರ, ಸಂದೇಶಗಳನ್ನ ನೋಡೋಣ. ಹಾಗೆ ನಿಮ್ಮ ಮಾತುಗಳನ್ನು ಸಹ ಕೇಳೋಣ ಒಂದು ಗೀತೆಯ ನಂತರ.
2: ಅನ್ಬೇ

0: ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಸಾಫ್ಟ್ ತನ್ಮಯ ಪ್ರೇಮಗಳು ಫಲಿಸ್ತವ ಅಥವಾ ವೈಲೆಂಟ್ ಎಕ್ಸ್ಪ್ರೆಸಿವ್ ಪ್ರೇಮಗಳು ಫಲಿಸ್ತವ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಮಾತುಗಳು, ಮತ್ತೊಂದು ಕರೆ ಇದೆ, ಬನ್ನಿ ಅವರನ್ನು ಮಾತನಾಡಿಸೋಣ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ನಾನು ಸರ್ ಚಂದ್ರಿಕಾ ಜಗನ್ನಾಥ್, ಮೇರ್ಲಗುಂಡಿಯಿಂದ.
0: ಚಂದ್ರಿಕಾ
1: ಎಲ್ಲರಿಗೂ ಶಾಕ್. ಏನ್ ಇವಾಗ ಚಂದ್ರಿಕಾ ಜಗನ್ನಾಥ್? ಯಾಕೆಂದ್ರೆ ನಮ್ಮ ಮನೆಯವ್ರ ಹೆಸರು ಯಾರಿಗೂ ಗೊತ್ತೇ ಇರ್ಲಿಲ್ಲ ಸರ್. ಚಂದ್ರಿಕಾ ನೇರ್ಲಗುಂಡಿ ಅಷ್ಟೇ ಗೊತ್ತಾಗ್ಬಿಟ್ಟಿತ್ತ. ಪಾಪ ಮನೆಯವ್ರ ಹೆಸರು ಯಾರಿಗೂ ಗೊತ್ತಿಲ್ಲಲ್ಲ ಅಂತ ಇವಾಗ ಶುರು ಮಾಡ್ಕೊಂಡ್ಬಿಟ್ಟಿದೀನಿ. ಎಲ್ಲಾ ಕನ್ಫ್ಯೂಸ್ ಆಗ್ತಿದ್ದಾರೆ. ಚಂದ್ರಿಕಾ ಜಗನ್ನಾಥ ಬೇರೆನಾ, ಚಂದ್ರಿಕಾ ಜಗನ್ನಾಥ್ ನೇರ್ಲಗುಂಡಿ ಬೇರೆನಾ ಅಂತ.
0: ಇರ್ಲಿ ಇರ್ಲಿ, ಪರವಾಗಿಲ್ಲ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತು ತಮ್ಗೆ.
1: ಸರ್ ಗೊತ್ತಾಯ್ತು ಸರ್, ಕೇಳ್ತಾ ಇದ್ದೆ ಈಗ ನಾನು, ಅದಕ್ಕೆ ಕಾಲ್ ಮಾಡಿದೆ. ನನ್ನ ಅನಿಸಿಕೆ, ನನಗಾಗಿರೋ ಅನುಭವನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ.
0: ಹೇಳಿ.
1: ಸಾಫ್ಟ್ ಮತ್ತೆ ವೈಲೆಂಟ್? ಇಲ್ಲ ಸರ್, ನಿಜವಾಗ್ಲು ಬರೀ ಸಾಫ್ಟ್ ಆಗಿರೋದೇ ನಿಜವಾದ ಪ್ರೀತಿ ಅಂತ ಅಲ್ಲ. ಈಗ ವೈಲೆಂಟ್ ಅಲ್ಲಿ ಇದ್ದವ್ರು ಎಷ್ಟು ಸರ, ಅದೇನು ಜೀವನದಲ್ಲಿ ಸರಸ ವಿರಸ ಎರಡು ಇರ್ಬೇಕು. ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ, ಮತ್ತೆ ಎರಡು, ಒಂದು ಎತ್ತಿನ ಗಾಡಿ ಎರಡು ಬಂಡಿಗಳಿದ್ದಂಗೆ, ಅದು ಎರಡು. ಈ ಕಡೆ ಬರೀ ಈಗ ಪ್ರೀತಿ ಮಾಡೋರು ಏನಂತ ಸರ್, ಎಷ್ಟೋ ಜನ ನೋಡಿದೀವಿ, ತುಂಬಾ ಪ್ರೀತಿ ಮಾಡೋರು ನಯವಂಚಕರ ತರನು ಇರ್ತಾರೆ. ಅದು ಬರೀ ಅದೇ ತರ ಸಾಫ್ಟ್ ಆಗಿ ಪ್ರೀತಿ ಮಾಡಿರೋರೆಲ್ಲ ಒಳ್ಳೆಯವರು. ಅವ್ರ ಲವರ್ಸ್ನೇ ಆಗಿರ್ದು, ಹೆಂಡತಿ ಆಗಿರ್ಬೋದು, ಯಾರನೇ ಆಗಿರ್ಬೋದು, ಆ ಪ್ರೀತಿ ತೋರ್ಸ್ಕೊಳಲ್ಲ ಅಂತ ಅಲ್ಲ. ಇವರು ತುಂಬಾ ರಫ್ ಆಗಿರೋರು. ಅವ್ರು ಏನ್ ಗೊತ್ತಾ ಸರ್, ಅವರಿಗೆ ಹೆಂಗ ಆಗಿರುತ್ತೆ ಅಂದ್ರೆ ತುಂಬಾ ಪ್ರೀತಿ ಜಾಸ್ತಿ ಆಗಿರುತ್ತಲ್ಲ, ಅವಾಗ ಅವರಿಗೆ ಮನ್ಸಿಗೆ ವಿರುದ್ಧವಾಗಿ ಏನಾದ್ರೂ ಒಂದ್ ಆಯ್ತು ಅಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅವರಿಗೆ. ಯಾಕೆಂದ್ರೆ ಆ ವಸ್ತುನ ಆಗಿರ್ಲಿ ಅಷ್ಟು ಪ್ರೀತಿ ಮಾಡ್ತಿರ್ತಾರ ಅವರು. ಹಂಗಾಗ ಅದೇನ್ ಅನ್ಸುತ್ತ ಅವಾಗ ನೋಡ್ ಅವ್ರಿಗೆ, ಅಯ್ಯೋ ಇದೇನಪ್ಪ ಹಿಂಗೆ ಹೆಳಿಯದು, ಹೊಡಿಯದು, ಚೀರದು, ಈ ರೀತಿಯಾದಂತ ಪ್ರೀತಿ ತೋರಿಸ್ತಾರೆ ಅಂತ ಅನ್ಸುತ್ತೆ. ಹಂಗಾಗಿ ಅದು ಖಂಡಿತ ಅದು ಪ್ರೀತಿ ಅಲ್ಲ ಅವರಿಗೆ, ಅವ್ರ ಮೇಲೆ ಇಷ್ಟ ಇಲ್ಲ ಅಂತಲ್ಲ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮನೆಯವರೇ ತುಂಬಾ ಸಿಟ್ಟು ಸರ್, ಎಲ್ರು ಕೂಡ ಹೇಳ್ತಿದ್ರು ತುಂಬಾ ಸಿಟ್ಟು, ಏ ಅವ್ರೇನು ಹಂಗಿದಾನೆ ಹಿಂಗೆ ಅಂತಿದ್ರು ಎಲ್ರು. ಅದಕ್ಕೆ ನಾನು ಹೇಳದು, ಅವ್ರು ಎಷ್ಟು ಕೋಪದಲ್ಲಿದ್ರು ಅಷ್ಟು ಪ್ರೀತಿ ಇತ್ತು ಸರ್ ಅವರಿಗೆ. ಅವ್ರು ಪ್ರೀತಿ ಅಂದ್ರೆ ನಿಜವಾಗ್ಲು, ನನ್ನ ಅನುಭವದ ಪ್ರಕರಣ ಹೇಳ್ಬೇಕು ಅಂದ್ರೆ, ಬರೀ ನಗ್ತ ನಗ್ತ ಹೆಂಡತಿ ಜೊತೆ ಲವರ್ ಜೊತೆ ಮಾತಾಡೋರು ಖಂಡಿತ ಇದಲ್ಲ. ಈ ರೀತಿಯಾಗಿನು ಇರೋರು ತುಂಬಾ ಜನ ಇದ್ದಾರೆ. ಇದು ಒಂದು 50% ಇದ್ರೆ ಅವ್ರೂ ಒಂದ್ 50%. ಅವ್ರು ತುಂಬಾ ಅನ್ಯೂನ್ಯವಾಗಿ ಇರ್ತಾರೆ ಸರ್. ಅವರು ಕೆಲವ್ರೆಲ್ಲ ಜನದಿದ್ರಿಗೆ ತೋರಿಕೆಗೆ ಪ್ರೀತಿ ಮಾಡೋರು ಇದ್ದಾರೆ. ಹಂಗಂತೇಳಿ ಸಾಫ್ಟ್ ಆಗಿರೋರು, ಅಯ್ಯೋ ಏನ್ ನಂಗೆ ತುಂಬಾ ಸಾಫ್ಟ್ ಆಗಿ ಮಾತಾಡಿ, ಅವರು ಏನು ಇದ್ ಮಾಡದೆ ಹೂವಿನ ತರ ನೋಡ್ಕಂತೀನಿ ಹಂಗೆ ಹಂಗೆ ಅನ್ನೋದೆಲ್ಲ ಖಂಡಿತವಾಗಿಯೂ ಅದೊಂದೇ ಅದೇ ತರ ಪ್ರೀತಿ ಅನ್ಕೋಬಾರ್ದು. ಈ ರೀತಿ ವೈಲೆಂಟ್ ಆಗಿ ಅಲ್ಲ, ಎಷ್ಟೋ ಉದಾಹರಣೆಗಳಿದಾವೆ ಸರ್. ನಾವ್ ಈ ಕಡೆ ನೋಡ್ಬೇಕಂದ್ರೆ ಉಪೇಂದ್ರ ಅವ್ರ ಫಿಲಮ್ ಅಲ್ಲಿ ನೋಡಿದೀವಿ ನಾವು. ನೋಡಿಲ್ವಾ? ಅವ್ರು ನೋಡಿ, ಅವ್ರು ಎಷ್ಟು ಪ್ರೀತಿ ಮಾಡ್ತಿರ್ತಾರ ಅವ್ರು. ಅದು ನಿಜ ಜೀವನದಲ್ಲಿ ಆಗದೇನೆ ಫಿಲಮ್ ಅಲ್ಲಿ ನಮಗ್ ತೋರಿಸೋದು, ಅಷ್ಟು ಪ್ರೀತಿ ಮಾಡ್ತಿರ್ತಾರೆ. ಆ ಪ್ರೀತಿಗೋಸ್ಕರ ಅವರು ಎಲ್ ನನ್ನ ಬಿಟ್ಟು ಹೋಗ್ತಾಳೋ, ಎಲ್ ನನಗ್ ಇದಾಗುತ್ತೋ, ಅವ್ನ ಪ್ರೀತಿ ತೋರಿಸ್ಕೊಳ್ಳಾರ್ದೆ ಅವ್ರು ಹೆಂಗೆ ಎಳಿಯೋದು, ಬಡಿಯೋದು, ಎಲ್ಲದನ್ನು ನೋಡಿದೀವಿ ಸರ್ ನಾವು. ಅದು ಕೊನೆಗೆ ಅದು ಕ್ಲೈಮ್ಯಾಕ್ಸ್ ಏನ್ ಬರುತ್ತೆ ಹೇಳಿ, ಅದೇ ಇರುತ್ತೆ. ಅವ್ರು ತುಂಬಾ ಪ್ರೀತಿ ಮಾಡ್ತಿರ್ತಾರೆ ಆ ವಸ್ತುನ, ಅದ್ರಿಂದ ಅದು ಅದ್ ತೋರಿಸ್ಕೊಳಕ್ ಆದ್ರೆ ಆ ರೀತಿ ಆಕ್ರೋಶವಾಗಿ ಮಾಡ್ತಿರ್ತಾರೆ. ಇನ್ನು ಕೆಲವರು ಇರ್ತಾರೆ ಸರ್, ಅದನ್ನು ಇದಾರೆ ಬಿಡಿ, ಅದು ಬೇರೆ ವಿಚಾರ. ನೀವು ಕೊಟ್ರೆ ಅದಕ್ಕೆ ಕರೆಕ್ಟ್ ಆಗಿ ಮಾತಾಡ್ಬೇಕು ಇವಾಗ ನಾವು. ಹಂಗಾಗಿ ಅದು ಒಟ್ಟಾರೆ ಹೇಳ್ಬೇಕು ಅಂದ್ರೆ, ನಾನ್ ಹೇಳದು ಬರೀ ಸಾಫ್ಟ್ ಆಗಿರೋದಷ್ಟೇ ಅಲ್ಲ, ನನ್ನ ಇದ್ರಲ್ಲೂ ಪ್ರಕಾರ ನೋಡಿರೋ ಪ್ರಕಾರ ತುಂಬಾ ಜನ ಲವರ್ಸ್ ನೋಡ್ತಿದೀವಿ, ದಾಂಪತ್ಯದಲ್ಲೂ ನೋಡ್ತಿದೀವಿ, ಫ್ಯಾಮಿಲಿಗಳಲ್ಲಿ ಎಲ್ಲಾ ರೀತಿಲಿ ತಂದೆ ತಾಯಿ ಪ್ರೀತಿ ಆಗಿರೋದು ಯಾವುದೇ ಆಗಿರ್ಬೋದು ಸರ್, ತುಂಬಾ ಜನ ಅಪ್ಪ ಅಮ್ಮಗಳಿಗೂ ಆ ತರ ಸಿಟ್ ಸಿಟ್ ಮಾಡೋರು ಇರ್ತಾರೆ. ತುಂಬಾ ಪ್ರೀತಿ ಇರ್ತಾವ ಅವ್ರಿಗೆ, ಅಪ್ಪ ಅಮ್ಮ ಅಂದ್ರೆ, ಅಕ್ಕ ತಂಗಿಯವ್ರು ಅಂದ್ರೆ.
0: ಪ್ರೇಮಕ್ಕೆ ಸೀಮಿತ ಆಗೋಣ ಪ್ರೀತಿಗೆ?
1: ಹೌದು ಸರ್, ಖಂಡಿತ ಪ್ರೇಮ ಅಷ್ಟು ಪ್ರೇಮ. ಏನ್ ಅವ್ರು ಜೋರ್ ಮಾಡಿದ್ರು, ಏನೋ ಯಾರಿದ್ರಿಗೋ ಬೈದ್ರು, ಕೈ ಹಿಡ್ದಿ ಹಿಂಗಂದ್ರು ಅಂದ್ರೆ ಅದೆಲ್ಲ ಅದು ಪ್ರೀತಿನೇ ಅಲ್ಲ, ಪ್ರೇಮನೇ ಅಲ್ಲ ಅಂತ ಅನ್ಕೋಬಾರ್ದು. ನಾನ್ ಹೇಳದು ಸರಸ ಜೊತೆಗೆ ವಿರಸ ಎರಡು ಇರ್ಬೇಕು.
0: ಓಕೆ
1: ಸರ್, ನನ್ನ ಅನಿಸಿಕೆ ಸರ್.
0: ಓಕೆ ಓಕೆ, ಧನ್ಯವಾದ ನಿಮ್ಮ ಅನಿಸಿಕೆಗೆ. ಧನ್ಯವಾದ,
1: ಧನ್ಯವಾದಗಳು ಸರ್. ಓಕೆ ಸರ್, ಶುಭರಾತ್ರಿ ಸರ್.
0: ಸ್ನೇಹಿತರೆ, ನೀವು ಸಹ ಕರೆ ಮಾಡಿ ಪ್ರಾಯಶಃ ಇನ್ನೊಂದು ಎರಡು ಕರೆಯನ್ನು ತೆಗೆದುಕೊಳ್ಬೋದು ಅಂತ ಅನಿಸುತ್ತೆ. ಮತ್ತಷ್ಟು ಸಂದೇಶಗಳಿದೆ, ಕೆಲವು ಸಂದೇಶಗಳನ್ನ ನೋಡಿ ಗೀತೆಯನ್ನು ಕೇಳೋಣ. ಶ್ರೀನಿವಾಸ್ ಮಾಲಶಿಪುರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವೈಲೆನ್ಸ್ ಯಾವಾಗೂ ರಿವೆಂಜ್ ಮತ್ತು ರಿವೆಂಜ್ ಕಾರಣ ಆಗುತ್ತೆ.

ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಮತ್ತೊಂದು ಸಂದೇಶ, ನನ್ನ ಪ್ರಕಾರ ಮೃದು ಪ್ರೇಮ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ವಿರೂಪಾಕ್ಷಪ ಕಾವ್ಯ ಗೌರಿ ರೇಣುಕಾ ರುದ್ರಪ್ಪ ಮಡಿವಾಳರ್ ಇಂದ್ರಗೆ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಹಾಗೆ ಸವದತ್ತಿಯಿಂದ ಪ್ರಸನ್ನ ಆಶಾ ಪ್ರಜಕ್ತ ಪ್ರತೀಕ್ಷಾ ಅವರ ಮೆಚ್ಚುಗೆಯ ಸಂದೇಶ. ಓಕೆ, ಸಿದ್ಲಿಂಗಮೂರ್ತಿ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೋಪದ ಮನಸ್ಸಿಗೆ ಪ್ರೀತಿ ಜಾಸ್ತಿ ಅಂತಾರಲ್ಲವೇ ಅಂತ ಇವರು ಕೇಳ್ತಾ ಇದ್ದಾರೆ. ಹಾಗೆ ಶ್ರುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮ್ತಿಯಿಂದ ಧನ್ಯವಾದ ನಿಮ್ಮ ಅಭಿಮಾನದ ಮಾತುಗಳಿಗೆ. ಬಾನನ ಸಂಗೀತ ಗೀತೆ ನನ್ನ ಸಂಗಾತಿಗೆ ಭಾಳ ಇಷ್ಟ ಆಗಿತ್ತು, ಧನ್ಯವಾದ ಆ ಗೀತೆಗೆ ಅಂತ ಹೇಳ್ತಾ ಇದ್ದಾರೆ. ಸಾಫ್ಟ್ ಪ್ರೀತಿ ಫಲಿಸುವಲ್ಲಿ ಸಹ ಯಶಸ್ಸು ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗಂಗಾವತಿ ಕುಕ್ಕನೂರು ಹರಿಹರದ ಶಾಂತಚರ ಬಡಿಗೇರ ಅವರ ಸಂದೇಶ ಬಂದಿದೆ. ಓಹ್, ಓಕೆ ಓಕೆ, ನಿಮ್ಮ ಮಾತುಗಳು ಬರಲಿ ನಾಗರಾಜ್ ಕೊಡೆಕಲ್ ಗಂಗಾವತಿಯವರೇ, ಆದಷ್ಟು ನಿಮ್ಮ ಮಾತುಗಳಿರಲಿ, ಓಕೆನಾ? ಬೇರೆಯವರ ಮಾತುಗಳಿಗೆ ಕಮೆಂಟ್ಸ್ ಬೇಡ. ಹಾಗೆ ಆಳಂದ ತಾಲೂಕಿನ ಮಾದನ ಹಿಪ್ಪರಿಗಿಂದ ಶಿವಲಿಂಗಪ್ಪ ಭದ್ರೆ ಅವರ ಸಂದೇಶ ಬಂದಿದೆ. ಪ್ರೇಮದಲ್ಲಿ ಸಾಫ್ಟ್ ಆಗಿರುವುದು ಅನುಕೂಲ, ಅದರಲ್ಲಿ ಮೃದು ಸ್ವಭಾವದಿಂದ ಸಂಗಾತಿಯೊಂದಿಗೆ ಅನಗತ್ಯ ಜಗಳಗಳು ಅಹಂಕಾರದ ಸಂಘರ್ಷಗಳು ಕಡಿಮೆಯಾಗುತ್ತವೆ. ನಂಬಿಕೆ ಮತ್ತು ಗೌರವ ತಾಳ್ಮೆಯ ಸಂಗಾತಿಗೆ ನಿಮ್ಮ ಮೇಲೆ ಹೆಚ್ಚಿನ ಗೌರವ ಮತ್ತು ಸುರಕ್ಷತೆಯ ಭಾವನೆಯನ್ನು ಮೂಡಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕೆಲವು ಸಂದೇಶಗಳು ಹೇಗಿರುತ್ತಪ್ಪ ಅಂತ ಅಂದರೆ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹಾಕಿ ತೆಗೆದಂಗಿರುತ್ತೆ. ನಿಮ್ಮ ಸ್ವಂತ ಮಾತುಗಳಿರಲಿ ಸ್ನೇಹಿತರೆ. ಹಾಗೆ ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನು ಸಹ ನೋಡೋಣ ಈ ಒಂದು ಗೀತೆಯ ನಂತರ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದ ವಿಷಯ ಸಾಫ್ಟ್ ತನ್ಮಯ ಪ್ರೇಮಗಳು ಫಲಿಸ್ತವ ಅಥವಾ ವೈಲೆಂಟ್ ಎಕ್ಸ್ಪ್ರೆಸಿವ್ ಪ್ರೇಮಗಳು ಫಲಿಸ್ತವ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೊಂದು ಕರೆ ಇದೆ, ಬನ್ನಿ ಅವರನ್ನು ಮಾತನಾಡಿಸೋಣ. ಹಲೋ ಹಲೋ ಕರೆ ಕಟ್ ಆಗಿದೆ ಸ್ನೇಹಿತರೆ. ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡೋಣ. ಯಾರ ಸಂದೇಶ? ಆನಂದ್ ಕುಲಕರ್ಣಿ ಅವರು ಸೊಲೆಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಾಫ್ಟ್ ಆದ ಪ್ರೀತಿ ಕಡೆಯ ತನಕ ನಿಭಾಯಿಸುತ್ತದೆ ಮತ್ತು ನಿರಾಳವಾಗಿರುತ್ತದೆ, ಆದರೆ ವೈಲೆಂಟ್ ಆದ ಪ್ರೀತಿ ಕಡೆಯ ತನಕ ಸರಳವಾಗಿ ಸಾಗುವುದರಲ್ಲಿ ವ್ಯತ್ಯಯಗಳು, ತಾಪತ್ರಯಗಳು, ವಿಘ್ನಗಳು ನೂರಾರು ಬಂದು ಒದಗುತ್ತವೆ. ಹಾಗಾಗಿ ಕಡೆಯ ತನಕ ನಿಭಾಯಿಸುವ ಕಡೆ ನಾವು ಒತ್ತು ಕೊಡೋಣ, ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಕುಮಾರಸ್ವಾಮಿಯವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಒಳ್ಳೆಯ ವಿಷಯವನ್ನು ಕೊಡ್ತೀರಾ ಸಂತೋಷ್ ಅಂತ ಹೇಳ್ತಾ ಇದ್ದಾರೆ. ನೀವು ಗೀತೆಗಳು ಇಷ್ಟಪಟ್ಟಿದ್ದಾರೆ, ವಿಷಯಕ್ಕೆ ತಕ್ಕಂಥ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಬ್ಬರದ್ದು ಶಾಶ್ವತವಾದ ಪ್ರೀತಿ ಇರಬೇಕು ಮತ್ತು ಇಬ್ಬರು ಬುದ್ಧಿವಂತರು, ಆದರೆ ಎರಡು ಕಡೆ ಮನೆಗಳಲ್ಲಿ ಹೋರಾಟವನ್ನು ಮಾಡ್ತಾರೆ. ಕೆಲವೊಂದು ಮನೆಗಳಲ್ಲಿ ಒಬ್ಬರು ಹೋರಾಟ ಮಾಡಿ ಎರಡು ಮನೆಗಳನ್ನು ಒಪ್ಪಂದ ಪಡೆದುಕೊಂಡು ಪ್ರೀತಿಯನ್ನು ಉಳಿಸಿಕೊಳ್ಳೋಕ್ಕೆ ಮತ್ತು ಅದನ್ನು ಅರ್ಥೈಸಿಕೊಂಡಿರಬೇಕು. ಒಬ್ಬರು ಅರ್ಥೈಸಿಕೊಂಡರೆ ಮಾತ್ರ ಪ್ರೀತಿಯನ್ನು ಅನ್ನುವಂಥದ್ದು ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶ. ಸುಮಾರು ಸುಂಕದಕಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ವಸ್ತುದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಡಾಕ್ಟರ್ ಅಂಬುಜಾ ಮಳಕೇಡ್ಕರ ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಂದಿನಂತೆ ಒಂದು ಕವಿತೆ, ರೇಷ್ಮೆಯಂತಹ ಪ್ರೀತಿ, ವಿಶ್ವಾಸ ಕಾಳಜಿಯ ಪ್ರೀತಿ, ಫಲಿಸುವುದು ಹಿತವಾದ ಅರ್ಹಾಗ ಭಾವಗಳ ಪ್ರೀತಿ, ಹಾಲಿನಂತಹ ಪ್ರೀತಿ, ಮಧುರ ಮಾತಿನ ಪ್ರೀತಿ, ಫಲಿಸುವುದು ಹುಣ್ಣಿಮೆಯ ಚಂದಿರ ಬೆಳಕಿನ ಪ್ರೀತಿ, ಪರಸ್ಪರ ಸಹಕಾರದ ಪ್ರೀತಿ, ಹೇಳದೆ ಅರಿಯುವ ಪ್ರೀತಿ, ಫಲಿಸುವುದು ಅವನೊಮ್ಮೆ ಅವಳೊಮ್ಮೆ ಸೋಲುವ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತಷ್ಟು ಸಂದೇಶಗಳಿದೆ. ಪರಿಶುದ್ಧ ಪ್ರೇಮಕ್ಕೆ ಬದ್ಧನಾಗಿ ಪ್ರೀತಿಸು, ತನ್ಮಯನಾಗಿ ಘಾಸಿಗೊಳಿಸದಿರು, ನೀನೇ ಮೆಚ್ಚಿದ ಹೃದಯಕ್ಕೆ ಗಿಡುಗನಾಗಿ ನಿನ್ನ ಪ್ರೇಮ ಉಳಿಸಿಕೊಳ್ಳಲು ಛಲವಿದ್ದಲ್ಲಿ ಅಭಿವ್ಯಕ್ತಪಡಿಸು, ನಿನ್ನ ಪ್ರೇಮವ ಪ್ರೇಮದಿಂದ ನೀ ಪ್ರೇಮಿಸುವ ಮನಕ್ಕೆ ಸಭ್ಯನಾಗಿ ಒಪ್ಪಿದರೆ ಪ್ರೇಮಾಲಿಂಗನ, ಇಲ್ಲದಿದ್ದರೆ ನಿನ್ನ ಮನಕ್ಕೆ ನೆನಪುಗಳ ಸಾಂತ್ವನ ಅಂತ ಹೇಳ್ತಾ ಇದ್ದಾರೆ. ಯಾರಿದು ನಂಬರ್ ಏನು? 4 9 3 7 0 ಇವರು. ಹಾಗೆ ಮೃದುವಾದ ಪ್ರೀತಿಯಲ್ಲಿರುವ ಪ್ರೇಮಿಗಳು ಹಿಂಸಾಚಾರವನ್ನು ಕೈಗೆತ್ತಿಕೊಂಡರೆ ಆ ಶಕ್ತಿಶಾಲಿ ಪ್ರೀತಿ ಸಂಪೂರ್ಣವಾಗಿ ನಾಶವಾಗಿ ಇಬ್ಬರ ಜೀವನದಲ್ಲಿ ದೊಡ್ಡ ಪರಿಣಾಮಗಳನ್ನು ಬೀರುತ್ತದೆ. ಅದು ಹೇಗೆ? ಒಂದು ಸುಂದರವಾದ ಕಥೆಯನ್ನು ದುರಂತ ಅಥವಾ ಅಪಾಯಕಾರಿ ತಿರುವಿಗೆ ಕೊಂಡೊಯ್ಯುತ್ತದೆ. ಸ್ನೇಹಿತರೆ, ಒಂದೊಂದೇ ಸಂದೇಶ ಸಾಕು, ಓಕೆನಾ? ಎರಡೆರಡು ಸಂದೇಶ ಬೇಡ. ಓಕೆ, ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಮತ್ತೊಂದು ಗೀತೆಯ ಕಾಲಾವಕಾಶ ನಿಮ್ಮ ಕರೆ ಹಾಗೂ ಸಂದೇಶಕ್ಕೆ.

0: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿದ್ದಲ್ವಾ, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಉಪೇಂದ್ರ ಅವರ ಬರ್ಥ್ಡೇ ಇತ್ತು. ಅದಕ್ಕೆ ಅವರ ಪ್ರೇಮದ ಪರ್ಯಾಯ ನಿಮಗೆ ಆಯ್ಕೆ ಮಾಡಿಕೊಂಡು ವಿಷಯವಾಗಿ ಕೊಟ್ಟಿದ್ದೆ. ಹೇಗಪ್ಪ ಅಂತ ಅಂದರೆ, ವಿಷ್ಣುವರ್ಧನ್ ಅವರು ಒಂದು ಕಡೆ ಭಾವನಾತ್ಮಕವಾಗಿ ಪ್ರೇಮಿಸಿ ನೀನು ಇಲ್ಲದೆ ಹೋದರೆ ನನ್ನ ಬದುಕು ಶೂನ್ಯ ಅಂತ ಹೇಳುವಂಥ ಸಾಫ್ಟ್ ತನ್ಮಯ ಪ್ರೇಮಗಳು ಫಲಿಸ್ತವ, ಅಥವಾ ವೈಲೆಂಟ್ ಐ ಲವ್ ಯು ಯು ಮಸ್ಟ್ ಲವ್ ಮಿ ಅನ್ನುವಂಥ ಉಪೇಂದ್ರ ಅವರ ವೈಲೆಂಟ್ ಎಕ್ಸ್ಪ್ರೆಸಿವ್ ಪ್ರೇಮಗಳು ಫಲಿಸ್ತವ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದೆ. ಮತ್ತಷ್ಟು ಸಂದೇಶಗಳಿದೆ, ಒಮ್ಮೆ ಸಂದೇಶಗಳನ್ನ ನೋಡಿ ಬರೋಣ ಸ್ನೇಹಿತರೆ. ಮಂಜುರಾಣಿ ಮೈಸೂರು ಇವರ ಸಂದೇಶ ಬಂದಿದೆ. ಪ್ರೇಮ ಎನ್ನುವುದು ಸೊಗಸಾಗಿರುವುದಕ್ಕಲ್ಲ, ಎಲ್ಲವನ್ನು ಪಡೆದುಕೊಳ್ಳಬೇಕೆನ್ನುವ ಭರದಲ್ಲಿ ಪ್ರೀತಿ ಎಂಬುದು ಪೊಸೆಸಿವ್ ಆಗಬಾರದು. ಅಲ್ಲದೆ ಪ್ರೀತಿ ಮಧುರ ಮಾತುಗಳಲ್ಲಿ ಇಲ್ಲ, ಒಬ್ಬರನ್ನು ಒಬ್ಬರು ಅರಿತು ನಡೆಯುವುದರಲ್ಲಿ ಪ್ರೀತಿ ಸಾಕ್ಷಾತ್ಕಾರ ಅಡಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಸತೀಶ್ ಎನ್ನೆಟ್ ನಗರಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೌಸಲ್ ಅವರು ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂಜೆಯಿಂದ ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ನಾವಿದ್ವಿ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳು. ಹಾಗೆ ನಿಮ್ಮ ಅನಿಸಿಕೆಗಾಗಿ ಕಾಯ್ತಿದ್ದೀವಿ, ಬೇಗ ಹೇಳಿಬಿಡಿ ಅಂತ ಚಂದ್ರಿಕಾ ನೇಲಗುಂಡಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ನನ್ನ ಮಾತುಗಳೇನಪ್ಪ ಅಂತ ಅಂದರೆ, ಪ್ರೇಮ ಎಂತಹ ಪರಿಗೆ ಒಲಿಯುತ್ತೆ, ಜೊತೆಯಾಗಿ ಇರುತ್ತೆ ಅಂತ ಹೇಳೋದಕ್ಕೆ ಕಷ್ಟ. ಆದರೆ ಸಾಫ್ಟ್ ತನ್ಮಯ ಪ್ರೇಮಗಳು ಧೂಪದಂತೆ ನಿಧಾನಕ್ಕೆ ಉರಿದು ಅದರ ಗಂಧವನ್ನು ಮನಸ್ಸಲ್ಲೆಲ್ಲ ಪಸರಿಸುತ್ತೆ. ಹಾಗೆ ವೈಲೆಂಟ್ ಎಕ್ಸ್ಪ್ರೆಸಿವ್ ಪ್ರೇಮಗಳು ಕರ್ಪೂರದ ಥರ ಒಮ್ಮೆಲೆ ಮನವನ್ನು ಬೆಳಗಿಸ್ತವೆ. ಹಿಂದೆ ಎಲ್ಲ ಶಿವನ ಭಕ್ತರಿದ್ದರು ನಿಮಗೆಲ್ಲ ಗೊತ್ತೇ ಇರುತ್ತೆ. ಅದರಲ್ಲಿ ಈ ಬೇಡ್ರ ಕಣ್ಣಪ್ಪ ಇಂತಹ ಭಕ್ತರನ್ನು ರುದ್ರ ಭಕ್ತರು ಅಂತ ಕರಿತಾ ಇದ್ರು. ಇವರು ಹೇಗಪ್ಪ ಅವರ ಭಕ್ತಿ ಅಂತ ಅಂದರೆ, ಅವರ ಕಣ್ಣುಗಳನ್ನೇ ದಾನ ಮಾಡಿ, ಅವರ ಅಂಗಾಂಗಗಳನ್ನೇ ದಾನ ಮಾಡಿ ಶಿವನ್ನ ಅವರಿಗಿರೋ ಜಾಗದಲ್ಲೇ ಕರೆದುಕೊಂಡು ಶಿವನ ಪ್ರೇಮವನ್ನು ಭಕ್ತಿಯನ್ನು ಅವನ ಮೆಚ್ಚುಗೆಯನ್ನು ಪಡ್ಕೊತಾ ಇದ್ರು. ಪಾಪ ಇನ್ನೊಂದು ಕಡೆ ಹಿಮಾಲಯ ಅಂತಹ ಸ್ಥಳಗಳಲ್ಲಿ, ಗುಹೆಗಳಲ್ಲಿ ತಪಸ್ಸನ್ನು ನೂರಾರು ವರ್ಷಗಳ ಕಾಲ ಕೂತು ಅನ್ನ ಆಹಾರವನ್ನು ಬಿಟ್ಟು ಯೋಗಿಗಳಾಗಿ ತಪಸ್ಸನ್ನು ಮಾಡಿ ಶಿವನನ್ನು ಹೊಲಿಸ್ಕೊಳ್ಳುವಂಥ ಭಕ್ತರು ಇದ್ದರು. ಇಲ್ಲಿ ಎರಡು ಕಡೆಯೂ ಸಹ ಭಕ್ತಿನೇ ಇದೆ. ಪ್ರೇಮದಲ್ಲೂ ಹಾಗೆ ಎಕ್ಸ್ಪ್ರೆಸಿವ್ ಲವ್ಗಳು ಬೇಗ ಫಲಿತಾಂಶವನ್ನು ಕೊಡ್ತವೆ, ಸಾಫ್ಟ್ ಪ್ರೇಮಗಳು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ ಅಷ್ಟೆ. ಎಕ್ಸ್ಪ್ರೆಸಿವ್ ಪ್ರೇಮವನ್ನು ಮಾಡುವಂಥವರು ಪ್ರೇಮವನ್ನು ಅತೀವವಾಗಿ ಅನುಭವಿಸ್ತಾರೆ. ಹಾಗೆ ಸಾಫ್ಟ್ ಮತ್ತು ತನ್ಮಯವಾಗಿ ಪ್ರೇಮವನ್ನು ಮಾಡುವಂಥವರು ಪ್ರೇಮವನ್ನೇ ಒಂದು ಧ್ಯಾನವಾಗಿ ಅನುಭವಿಸ್ತಾರೆ. ಆ ರೀತಿ ನೋಡೋದಾದರೆ ಎಕ್ಸ್ಪ್ರೆಸಿವ್ ಲವ್ಗಳು ಸ್ವಲ್ಪ ಜಾಸ್ತಿನೇ ಮೈಲೇಜ್ ಅಂತ ಅನ್ಬೋದು. ಯಾಕಂದರೆ ಅಂತಹ ಪ್ರೇಮಗಳು ಬೇಗ ಒಲಿದ್ಬಿಡುತ್ತಂತೆ. ಯಾಕಂದರೆ ಆ ಒಂದು ಇಂಟೆನ್ಸಿಟಿನ ತಡೆದುಕೊಳ್ಳೋಕ್ಕಾಗೋದೇನೆ, ಅಥವಾ ಆ ಪ್ರೇಮವನ್ನು ನಿಭಾಯಿಸೋದು ಹೇಗೆ ಅಂತ ಗೊತ್ತಾಗದೇನೆ ಅಂಥ ಪ್ರೇಮಗಳು ಫಲಿಸ್ತವೆ. ಆದರೆ ಕೊನೆಯದಾಗಿ ನೋಡೋದಾದರೆ ಎರಡು ಪ್ರೇಮಗಳೇ, ರೀತಿಗಳು ಬೇರೆ ಅಷ್ಟೇ, ಆದರೆ ಪ್ರೇಮ ಒಂದೇ. ಪ್ರೇಮ ಎರಡು ಬಗೆಯ ಪ್ರೇಮಗಳಿಗೆ ಒಲಿಲಿ ಅಂತ ಆಶಿಸೋಣ. ಇನ್ನು ಇದಾಗಿತ್ತು ನನ್ನ ಮಾತುಗಳು, ಹಾಗೂ ಇದಾಗಿತ್ತು ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ, ಕರೆ ಮಾಡಿ ಮಾತನಾಡಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ಯುದ್ಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮಂಗಳೂರಿನಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಪ್ರವಾಸೋದ್ಯಮ ಮಂಡಳಿ ಸ್ಥಾಪನೆ, ಹೂಡಿಕೆದಾರರ ಅನುಕೂಲಕ್ಕಾಗಿ ಪ್ರವಾಸೋದ್ಯಮ ಹೂಡಿಕೆ ಸಹಾಯ ಕೇಂದ್ರ ಮತ್ತು ಏಕಗವಾಕ್ಷಿ ವ್ಯವಸ್ಥೆಗಳನ್ನು ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನೀತಿ ಅನುಷ್ಠಾನ ಮಾಡಲಾಗುತ್ತಿದೆ. ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಕನ್ನಡ ಚಲನಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಅವರನ್ನು ಬೆಂಗಳೂರಿನಲ್ಲಿಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಭೇಟಿ ಮಾಡಿ ಅಭಿನಂದಿಸಿದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನೇಪಾಳದ ಹಣಕಾಸು ಸಚಿವ ಸ್ವರ್ಣಿಮ್ ವಾಗ್ಲೆ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ಸಮಗ್ರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಚರ್ಚೆ ನಡೆಸಿದರು. ಅಲ್ಲದೆ ಇತ್ತೀಚೆಗೆ ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದ ಉಂಟಾದ ಜೀವಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟಕ್ಕೆ ಡಾಕ್ಟರ್ ಎಸ್ ಜೈಶಂಕರ್ ತೀವ್ರ ಸಂತಾಪ ಸೂಚಿಸಿದರು. ಮುಂದಿನ 10 ವರ್ಷಗಳಲ್ಲಿ 85,000 ಸೆಮಿಕಂಡಕ್ಟರ್ ವಿನ್ಯಾಸ ಎಂಜಿನಿಯರ್ಗಳಿಗೆ ತರಬೇತಿ ನೀಡುವ ಗುರಿಯನ್ನು ಭಾರತ ಹೊಂದಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೆಮಿಕಾನ್ ಇಂಡಿಯಾ 2026 ಕಾರ್ಯಕ್ರಮದ ಸಂವಾದದಲ್ಲಿ ಅವರು ಮಾತನಾಡಿದರು. ಪ್ರಾದೇಶಿಕ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ನಿರಂತರ ಸಹಕಾರ ಮತ್ತು ಸಮನ್ವಯ ಮುಂದುವರೆಸಲು ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ

ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆಯಾಗದೇ ಇರುವುದರಿಂದ ಈ ಭಾಗದಲ್ಲಿ ಕುಡಿಯುವ ನೀರು ಮತ್ತು ಜನ ಜಾನುವಾರುಗಳಿಗೆ ತೀವ್ರ ಸಮಸ್ಯೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಭದ್ರಾ ಅಣೆಕಟ್ಟು ವ್ಯಾಪ್ತಿಯ ನಾಲೆಗಳಿಗೆ ಮುಂದಿನ 15 ದಿನಗಳ ಕಾಲ ನೀರು ಹರಿಸಲಾಗುವುದು ಎಂದು ಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ಸುತ್ತಮುತ್ತ ರಾತ್ರಿಯಿಡೀ ಸುರಿದ ಭಾರಿ ಮಳೆಗೆ ಚೌಡದೇನಹಳ್ಳಿ ಮತ್ತು ದೊಡ್ಡವಲ್ಲಬ್ಬಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಳೆದಿರುವ ಕ್ಯಾಪ್ಸಿಕಂ ಮತ್ತು ಹೂವು ಸಂಪೂರ್ಣವಾಗಿ ನಾಶವಾಗಿದೆ ಎಂದು ವರದಿಯಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ಇದು ಭಾರತೀಯ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 11:03. ಸ್ನೇಹಿತರೆ, ಸಂಜೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆಂಬುಲೆನ್ಸ್ಗೆ ದಾರಿ ಬಿಡೋಣ, ಜೀವರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.